101.8 ಮೆಗಾಹೆರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿ ವಿಜಯಪುರ. ಇಂದು 2026 ಇಸ್ವಿ ಜೂನ್ ತಿಂಗಳ 8 ತಾರೀಕು ಸೋಮವಾರ. ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ಬಾನುಡಿ ಗೆಳತಿ ಶೈಲಾ ಎರ್ನಾಳ್ ಮಾಡುವ ನಮಸ್ಕಾರಗಳು ಹಾಗೂ ಶುಭ ಮುಂಜಾನೆ. ಸಮಯ ಸರಿಯಾಗಿ 5:58

ಸಮಯ ಸರಿಯಾಗಿ 6 ಗಂಟೆ. ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ಒಂದಿನ ಭಕ್ತಿಗೀತೆಗಳ ಕಾರ್ಯಕ್ರಮ. ಬೆಳಗ್ಗೆ 6:30 ಚಿಂತನ ಭಾರತಿ ವಸ್ತ್ರದವರಿಂದ. 6:35 ರೈತರಿಗೆ ಸಲಹೆ. 6:40 ಜನಪದ ಸಂಗೀತ. ಬೆಳಗ್ಗೆ 7:15 ಭಾವಗೀತೆಗಳು. 7:45 ಚಿತ್ರಗೀತೆಗಳು. 8:30 ಚಜ್ಜಿ ರೊಟ್ಟಿ ಚವಳಿಕಾಯಿ ಮರುಪ್ರಸಾರ. ನಂತರ ಚಿತ್ರಗೀತೆಗಳು. ಇಂದು ಬೆಳಗ್ಗೆ 9:05 ಪ್ರಾಯೋಜಿತ ಕಾರ್ಯಕ್ರಮ. May 30 ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ಬೆಂಗಳೂರು ಗಾಯನ ಸಮಾಜದ ಸಹಯೋಗದಲ್ಲಿ ಏರ್ಪಡಿಸಿದ್ದ ಸ್ವರ ಸ್ಮೃತಿ ಸಂಗೀತ ಸಂಚಯ ಕಾರ್ಯಕ್ರಮದ ಧ್ವನಿ ಮುದ್ರಣ. ಪ್ರಾಯೋಜಕರು ನಾರಾಯಣ ನೇತ್ರಾಲಯ ಬೆಂಗಳೂರು. ಬೆಳಗ್ಗೆ 10:05 ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು.

ನಿಲಯದಿಂದ ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ. ಲೇಖಕಿ ಹಾಗೂ ಅನುವಾದಕಿ ಸಪ್ನಾ ಕಟ್ಟಿಯವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ ಇದು. 12:30 ಆರೋಗ್ಯ ಸಂಚಿಕೆಯಲ್ಲಿ ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಪರಿಸರ ಮತ್ತು ಆರೋಗ್ಯ ಈ ಕುರಿತು ಪುಸ್ತಕಗಳನ್ನು ಪ್ರಕಟಿಸಿರುವ ಇಂಡಿಯನ್ ಅಕಾಡೆಮಿ ಆಫ್ ಪಿಡಿಯಾಟ್ರಿಕ್ಸ್ನ ಮೈಸೂರು ಘಟಕದ ಅಧ್ಯಕ್ಷರಾದ ಡಾಕ್ಟರ್ ಶಿವ ಪಿ ಹಾಗೂ ಮಕ್ಕಳ ನರರೋಗ ತಜ್ಞರಾದ ಡಾಕ್ಟರ್ ಅನುಷಾ ರಾಜ್ ಕೆ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1 ಪ್ರಗತಿ ಪಥ. ಪಿಎಂ ಸೂರ್ಯಘರ್ ಯೋಜನೆ ಕುರಿತು ಮಾಹಿತಿ. ಮೈಸೂರು ಕೇಂದ್ರದ ಕೊಡುಗೆ ಇದು.

ನಿಲಯದಿಂದ ಇಂದು ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು: ಸಂಜೆ 5 ಗಂಟೆಗೆ ಸವಿಗಾನ ಮಧುರ ಗೀತೆಗಳ ಗಾಯನ, 6 ಗಂಟೆಗೆ ಕಾರ್ಯಕ್ರಮಗಳ ಪರಿಚಯ, 6:10 ಚಜ್ಜಿ ರೊಟ್ಟಿ ಚವಳಿಕಾಯಿ, ನಂತರ ನೀತಿಕಥೆ, 6:30 ಜಿಲ್ಲಾ ವಾರ್ತಾಪತ್ರ. ಸಂಜೆ 6:51 ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಮುಂಗಾರು ಹಂಗಾಮಿನ ಸಿದ್ಧತೆ ಕುರಿತು ವಿಜಯಪುರದ ಕೃಷಿ ಮಹಾವಿದ್ಯಾಲಯದ ಬೇಸಾಯ ಶಾಸ್ತ್ರದ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಪಿಎಸ್ ಪತ್ತಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಿದ್ದರಾಯನ್ ಸಾಳುಂಕೆ. ನಂತರ ಜನಪದ ಸಂಗೀತ. 7:45 ಚಿತ್ರಗೀತೆಗಳು, 8 ಗಂಟೆಗೆ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು, 8:30 ಪುಷ್ಪಹಾರ್, 9:15 ಸ್ಪಾಟ್ಲೈಟ್ ಕಾರ್ಯಕ್ರಮದ ಕನ್ನಡ ಅವತರಣಿಕೆ.

ರಾತ್ರಿ 9:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, 10:00 ಮೆಲೋಡಿ ಟೈಮ್ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು. ಇನ್ನು 10:35 ಎನ್ಡಿಎ ಸರ್ಕಾರದ 12 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮದ ಧ್ವನಿ ಮುದ್ರಣದ ಕಾರ್ಯಕ್ರಮ ಪ್ರಸಾರವಾಗುವುದು. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಇದು ಆಕಾಶವಾಣಿ ವಿಜಯಪುರ. ಸಮಯ 6:05 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: Prevail 6146646761 in a 4-hour and 20-minute contest on Quad Philippe Shot 3A. And that is the end of this news bulletin.
1: ಇದು ಆಕಾಶವಾಣಿ ವಿಜಯಪುರ. ಸಮಯ ಬೆಳಗಿನ 6:10:20. ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮ.

ಇದು ಆಕಾಶವಾಣಿ ವಿಜಯಪುರ. ಸಮಯ 6:30 ಇನ್ನು ಮುಂದೆ ಚಿಂತನ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಚಿಂತನ, ಭಾರತಿ ವಸ್ತ್ರದ್ ಅವರಿಂದ.
1: ಮಾನವನು ಸಮಾಜ ಜೀವಿಯಾಗಿದ್ದು ಹಲವು ಬಗೆಯ ಸಂಬಂಧಗಳು ಅವನ ಜೀವನಕ್ಕೆ ಬುನಾದಿಯಾಗಿವೆ. ಒಂದು ಸಮಾಜವು ಸಮರ್ಥವಾಗಿ ಕಾರ್ಯನಿರ್ವಹಿಸಬೇಕಾದಾಗ ಅದಕ್ಕೆ ತನ್ನದೇ ಆದ ಶಿಸ್ತು, ನೀತಿ, ನಡೆ, ನುಡಿಗಳು ಅವಶ್ಯಕವಾಗುತ್ತವೆ. ತತ್ವಪದಕಾರರು ಸಾಮಾಜಿಕ ಸಂಬಂಧವನ್ನು ನೀತಿಯ ಚೌಕಟ್ಟಿನಲ್ಲಿ ಗುರುತಿಸಲು ಪ್ರಯತ್ನಿಸಿದ್ದಾರೆ. ಅಂತೆಯೇ ಮಡಿವಾಳಪ್ಪನವರು ಮಾನವನ ಮಹತಿಯನ್ನು ಸಾಧಿಸಲು ಕೆಲವು ವಿಶಿಷ್ಟ ಮೌಲ್ಯಗಳನ್ನು ರೂಢಿಸಿಕೊಳ್ಳಬೇಕೆಂದು ತಿಳಿಸಿದ್ದು ಹೀಗೆ: ಕಳ್ಳತನ ಮಾಡಬಾರದು ಎಲೆಮನವೇ, ಸುಳ್ಳತನ ಹೇಳಬಾರದು ಎಲೆಮನವೇ, ಬಲ್ಲಂತ ಜ್ಞಾನಗಳು ಬಲ್ಲಷ್ಟು ಹೇಳಿದರೆ ಅಲ್ಲಂತ ಅನಬಾರದು ಎಲೆಮನವೇ, ಸೇರದವರ ಮುಂದೆ ಜಾರಿ ಬೀಳದಂತೆ ಪಾರಾಗಿ ಹೋಗಬೇಕು ಎಲೆಮನವೇ. ಅಷ್ಟೇ ಅಲ್ಲದೆ ನಡೆ ನುಡಿ ಶುದ್ಧವಾಗಿರಬೇಕೆಂದು ಹೇಳಿದ್ದಾರೆ. ಅದೇ ರೀತಿ ಬಸವಲಿಂಗ ಶರಣರು ಕೂಡ ಭೋಗ ತ್ಯಾಗ ಮಾಡಿದವರಲ್ಲಿ, ನಾಯಿಯಂತೆ ಬಗಳುವವರಲ್ಲಿ, ಕಳ್ಳತನ ಮಾಡುವವರಲ್ಲಿ, ಚಾಡಿ ಹೇಳುವವರಲ್ಲಿ ಹೋಗಬಾರದೆಂದು ವಿಧಿ ನಿಷೇಧಗಳನ್ನು ಗುರುತಿಸಿದ್ದಾರೆ. ಇದೇ ಬಗೆಯಲ್ಲಿ ಶಿಶುನಾಳ ಶರೀಫ ಸಾಹೇಬರು ಕೂಡ ಹೆಣ್ಣು, ಹೊನ್ನು, ಮಣ್ಣು ಮನುಷ್ಯನ ವೈರಿಗಳಲ್ಲ, ಅರಿತು ಅವುಗಳನ್ನು ಬಳಸಿದರೆ ಅವು ಗುರು ಕೊಟ್ಟ ಕಣ್ಣು ಎಂದು ನುಡಿದಿದ್ದಾರೆ. ಸಹವಾಸ ದೋಷದಿಂದ ಮನುಷ್ಯನು ಕೆಡುವ ಬಗೆಯನ್ನು ಕುರಿತು ಕೈವಾರ ನಾರಾಯಣಪ್ಪನವರು ಬಹು ಮಾರ್ಮಿಕವಾಗಿ ತಿಳಿಸಿದ್ದಾರೆ. ಕರ್ಪೂರದ ಸುವಾಸನೆಯು ಉಪ್ಪಿನೊಂದಿಗೆ ಬೆರೆತಾಗ ಕೆಟ್ಟು ಹೋಗುವಂತೆ ದುರ್ಜನರ ಸಹವಾಸದಿಂದ ಸಜ್ಜನರೂ ಕೆಡುತ್ತಾರೆಂಬುದನ್ನು ಹೇಳಿದ್ದಾರೆ. ಹುಟ್ಟುಗುಣ ಸುಟ್ಟರೂ ಹೋಗುವುದಿಲ್ಲ. ದುಷ್ಟರಿಗೆ ತಿಳಿ ಹೇಳುವುದು ಹಾವಿಗೆ ಸಕ್ಕರೆ ಎರೆದಂತೆಯೇ ಸರಿ, ಅದರ ವಿಷವೇನೂ ಹೋಗದೆಂದು ತಿಳಿ ಹೇಳಿದ್ದಾರೆ. ತತ್ವಪದಕಾರ ಆಶಯವನ್ನು ವರ್ಣ ಪದ್ಧತಿಯನ್ನು ಮೀರಿ ನಿಂತು ಸರ್ವ ಧರ್ಮಗಳ ಸಾಮರಸ್ಯದಿಂದ ಕೂಡಿದ ಸಮಾಜವನ್ನು ನಿರ್ಮಾಣ ಮಾಡುವುದಾಗಿದೆ. ಅದಕ್ಕಾಗಿಯೇ ಕೆಲವರು ತಮ್ಮ ಮತಗಳಲ್ಲಿದ್ದುಕೊಂಡೇ ಪಾರಮಾರ್ಥಿಕ ಪಥವನ್ನು ಹಿಡಿದರೆ ಕೆಲವರು ಅನ್ಯ ಮತಗಳನ್ನು ಪ್ರವೇಶಿಸುವುದರ ಮುಖಾಂತರ ಪಾರಮಾರ್ಥಿಕ ಪಥವನ್ನು ಹಿಡಿದಿದ್ದಾರೆ. ಆದರೆ ಅವರ ಗುರಿ ಷಡ್ಭ್ರಮೆಗಳಿಂದ ಜೀವಿಗಳನ್ನು ಮುಕ್ತರನ್ನಾಗಿಸಿ ದೈವ ಸಾಕ್ಷಾತ್ಕಾರಕ್ಕೆ ಬಾಗಿಲು ತೆರೆಯುವುದಾಗಿದೆ. ಅಂದವಾದ ಶ್ರೀಗಂಧ ಗಿಡದೊಳು ಎಂಬ ಅಜ್ಞಾತ ತತ್ವ ಪದಕಾರನ ಹಾಡಿನಲ್ಲಿ ಅಲ್ಲಮ ಪ್ರಭುವು ಅಲ್ಲಮ ಸಾಹೇಬನೆಂದು ಉಲ್ಲೇಖಗೊಂಡಿದ್ದಾನೆ. ಜಂಗಮನಾದ ಮೇಲೆ ಮನವಲಿಂಗವ ಮಾಡಿಕೊಂಡಿರಬೇಕು ಎಂದು ಜಲಾಲ ಸಾಹೇಬರು ಪರಮತ ಸಹಿಷ್ಣುತೆಗೆ ತೋರು ಬೆರಳಾಗಿದ್ದಾರೆ. ಅಂತೆಯೇ ಅವರು ಸಬ್ ಕಹತೆ ಈಶ್ವರ ಅಲ್ಲ, ಇದರ ಬೇಷ್ ಯಾರಿಗೆ ತಿಳಿಯಲಿಲ್ಲ. ಹಂಬಿ ಕಹತೆ ತುಂಬಿ ಕಹತೆ ಮಾಡಬ್ಯಾಡ್ರಿ ಜಾತಿಶೀಲ, ಗುರಿ ಮಡಿವಾಳನ್ನು ಹೊಕ್ಕರೆ ಪಹಲೆ ತೊಳೆಯಬೇಕ್ರಿ ಒಳಗಿನ ಮೈಲ ಎಂದು ಹಿಂದೂ ಮುಸ್ಲಿಂ ಧರ್ಮೀಯರಿಬ್ಬರಿಗೂ ಸಂಬೋಧಿಸಿ ನುಡಿದಿರುವ ಈ ಮಾತುಗಳಲ್ಲಿ ಮತೀಯ ಸಾಮರಸ್ಯದ ಅನುಕರಣೀಯ ಮಾದರಿಗಳನ್ನು ಅವಲೋಕಿಸಬಹುದಾಗಿದೆ. ಅಲ್ಲವೇ ಕನ್ನಡ ಹಾಗೂ ಉರ್ದು ಭಾಷೆಗಳ ಬೆರಿಕೆಯಲ್ಲಿಯೂ ಭಾಷಾ ಸಾಮರಸ್ಯದ ಮನೋಭಾವವನ್ನು ಕಾಣಬಹುದಾಗಿದೆ. ಸರ್ವಧರ್ಮ ಸಮನ್ವಯದ ಹರಿಕಾರರಾದ ಶಿಶುನಾಳ ಶರೀಫ ಸಾಹೇಬರು ಸರ್ವ ಧರ್ಮಗಳ ಅಧಿದೇವತೆಗಳನ್ನು ಕುರಿತು ಮಂಗಳ ಪದ್ಯ ರಚಿಸಿದ್ದಾರೆ. ಅಂತೆಯೇ ಹಾವು ತುಳಿದನೆ ಮಾನಿನಿ ಹಾವು ತುಳಿದನೆ ಎಂಬ ತತ್ವ ಶೈವ ವೈಷ್ಣವರಿಗೆ ಶಿವ ಸರ್ವೋತ್ತಮ ಮತ್ತು ವಿಷ್ಣು ಸರ್ವೋತ್ತಮ ಎಂಬ ಪರಸ್ಪರ ವಿರುದ್ಧವಾದದಲ್ಲಿ ಬಳಕೆಯಾಗಿರುವ ಹಾವು ಪರಿಹರಿಸಬಹುದಾಗಿದೆ. ಹಾಗೆ ಶಂಕರನಾದ ಶಿವಯೋಗೀಶ್ವರರು ಜಾತಿ ಮಾಡುವವರನ್ನು ಟೀಕಿಸಿದ ಜ್ಞಾನ ಮಾರ್ಗಿಗಳಿಗೆ ಜಾತಿ ಸೂತಕಗಳಿಲ್ಲ, ಅವರೇ ಶ್ರೇಷ್ಠರು ಎಂಬ ವಿಶಾಲ ದೃಷ್ಟಿಯನ್ನು ಮೆರೆದಿದ್ದಾರೆ. ಒಟ್ಟಿನಲ್ಲಿ ತತ್ವ ಪದಕಾರರ ಚಿಂತನೆಯನ್ನು ನೋಡಿದಾಗ ವ್ಯಕ್ತಿಯು ತನ್ನ ಸಾಧನೆಯ ಮೂಲಕ ದೇವ ಮಾನವ ಆಗಬಹುದೆಂಬುದನ್ನು ತತ್ವ ಪದಕಾರರು ತೋರಿಸಿಕೊಟ್ಟಿದ್ದಾರೆ. ಅಲ್ಲದೆ ಸಹಬಾಳ್ವೆಯ ಮುಖಾಂತರ ಐಕ್ಯತೆಯನ್ನು ಸಾಧಿಸಿ ಸಮಾನತೆಯ ಆಧಾರದ ಮೇಲೆ ಸುಂದರವಾದ ಸಮಾಜವು ನಿರ್ಮಾಣವಾಗಬಲ್ಲದೆಂಬ ಸಂದೇಶವನ್ನು ಸಾರಿದ್ದಾರೆ. ಮತ ಧರ್ಮ ದೇವರುಗಳ ಹೆಸರಿನಲ್ಲಿ ಮುಗ್ಧ ಜನರನ್ನು ಶೋಷಣೆ ಮಾಡುತ್ತಾ ಸಮಾಜವನ್ನು ಹೋಳು ಮಾಡುತ್ತಿರುವ ಇಂದಿನ ಧಾರ್ಮಿಕ ಹಾಗೂ ರಾಜಕೀಯ ಧುರೀಣರಿಗೆ ಈ ತತ್ವ ಪದಕಾರರ ನಡೆನುಡಿಗಳು ಆದರ್ಶಪ್ರಾಯವಾಗಿವೆ ಅಲ್ಲವೇ?
0: ಇದುವರೆಗೂ ಭಾರತಿ ವಸ್ತ್ರದ ಅವರಿಂದ ಚಿಂತನವನ್ನು ಆಲಿಸಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿ ವಿಜಯಪುರ. ಸಮಯ ಬೆಳಗಿನ 6:35:08. ಕೇಳಿ ರೈತರಿಗೆ ಸಲಹೆ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಅರಿಶಿಣವನ್ನ ಯಾವ ರೀತಿ ಹದ ಮಾಡಬೇಕು, ಸಂಸ್ಕರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಒಂದಿಷ್ಟು ಮಾಹಿತಿ ಅದ. ತಾಜಾ ಅರಿಶಿಣ ಗಡ್ಡೆಗಳಿಂದ ತಾಯಿಗಡ್ಡೆಗೆ ಅಂಟಿಕೊಂಡಿರುವಂತಹ ಕೊಂಬುಗಳನ್ನ ಬೇರ್ಪಡಿಸಿ ತಾಯಿಗಡ್ಡೆಗಳನ್ನ ಬೀಜದ ಗಡ್ಡೆಗೆ ಬಳಸಲಾಗ್ತದ. ಇದರ ಜೊತೆಗೆ ಬೀಜಕ್ಕೆ ಪ್ರಾಥಮಿಕ ಕೊಂಬುಗಳನ್ನ ಸಹಿತ ಬಳಸಬಹುದು. ತಾಯಿಗಡ್ಡೆಯಿಂದ ಬೇರ್ಪಡಿಸಿದ ಅರಿಶಿಣ ಕೊಂಬುಗಳನ್ನ ನೀರಿನೊಳಗ ಬೇಯಿಸಿ ಆ ನಂತರ ಸೂರ್ಯನ ಬಿಸಿಲಿನೊಳಗ ಒಣಗಿಸಿ ಹದ ಮಾಡುವುದು ರೂಢಿ ಒಳಗದ. ಇನ್ನ ಬೇಯಿಸುವುದು ಅಥವಾ ಕುದಿಸುವುದು ಯಾವ ರೀತಿ ಮಾಡ್ತಾರ ಅನ್ನೋದಕ್ಕೆ ಇಲ್ಲಿ ನೋಡೋಣ. ಸಾಂಪ್ರದಾಯಿಕ ಪದ್ಧತಿಯೊಳಗ ನೀರಿನಿಂದ ತೊಳೆದು ಸ್ವಚ್ಛ ಮಾಡಿದಂಥ ಅರಿಶಿಣ ಕೊಂಬುಗಳನ್ನ ಕಬ್ಬಿಣದ ಬಾಣಲೆ ಅಥವಾ ಮಡಿಕೆ ಒಳಗೆ ತುಂಬಿ ಅವು ಮುಳುಗುವಷ್ಟು ನೀರನ್ನು ಹಾಕಬೇಕು. ಆ ನಂತರ ಉರಿ ಹಾಕಿ ಕುದಿಸಬೇಕು. ಬಿಳಿ ನೊರೆ ಬರುವ ತನಕ 45-60 ನಿಮಿಷಗಳ ತನಕ ಬೇಯಿಸಿ ಕೊಂಬುಗಳು ಮೃದುವಾಗಿ ಅರಿಶಿಣದ ವಾಸನೆ ಹೊತ್ತ ಹೊಗೆ ಬರಲಾರಂಭಿಸಿದಾಗ ಕುದಿಸುವುದನ್ನು ನಿಲ್ಲಿಸಬೇಕು. ಸರಿಯಾದ ಹಂತದವರೆಗೆ ಕುದಿಸುವುದರಿಂದ ಹದ ಮಾಡಿದ ನಂತರ ಉತ್ತಮ ಬಣ್ಣ ಮತ್ತು ವಾಸನೆಯನ್ನು ಕಾಯ್ದುಕೊಳ್ಳುವುದಕ್ಕೆ ಸಹಕಾರಿ ಆಗ್ತದೆ. ಅತಿಯಾಗಿ ಕುದಿಸಿದರೆ ಅರಿಶಿಣ ಕೊಂಬುಗಳ ಬಣ್ಣ ಮತ್ತು ಗುಣಮಟ್ಟ ಹಾಳಾಗ್ತದೆ. ಸರಿಯಾದ ಹಂತಕ್ಕಿಂತ ಕಡಿಮೆ ಕುದಿಸಿದರೆ ಒಣಗಿದ ನಂತರ ಕೊಂಬುಗಳು ಬಿರುಸಾಗಿ ಮುಂದಿನ ಸಂಸ್ಕರಣಾ ಕ್ರಮಗಳಲ್ಲಿ ತುಂಡು ತುಂಡುಗಳಾಗುವ ಸಂಭವ ಇರ್ತದೆ. ಆದ್ದರಿಂದ ಕುದಿಸುವ ಸಮಯ ಬಹಳ ಮಹತ್ವದ್ದು. ಇನ್ನು ಸುಧಾರಿತ ವಿಧಾನ ಕುದಿಸುವುದು ಅಂತಂದ್ರೆ, ಸುಧಾರಿತ ವಿಧಾನದೊಳಗೆ 50 kg ತೂಕದ ಗಡ್ಡೆಗಳನ್ನು ಒಂದು ದೊಡ್ಡ ಪಾತ್ರೆಯೊಳಗೆ ತಗೊಳ್ಬೇಕು. ಅದು GI ಅಥವಾ MS ತಗಡಿನಿಂದ ಮಾಡಿದಂಥ ಕೈ ಹಿಡಿಯಿರುವಂಥ ಬಾಣಲೆ ಅಥವಾ ಪಾತ್ರೆಯೊಳಗೆ ಅರಿಶಿಣ ಗಡ್ಡೆಗಳನ್ನು ತಗೊಂಡು 100 ಲೀಟರ್ ನೀರನ್ನು ಗಡ್ಡೆ ತುಂಬಿದ ಪಾತ್ರೆಯೊಳಗೆ ಕೊಂಬುಗಳು ಮುಳುಗು ತನಕನೂ ಹಾಕಬೇಕು. ಆ ನಂತರ ದೊಡ್ಡ ಪಾತ್ರೆಗೆ ಉರಿ ಹಾಕಿ ಗಡ್ಡೆಗಳು ಮೃದು ಆಗುವ ತನಕ ಕುದಿಸಬೇಕು. ಬೆಂದ ಕೊಂಬುಗಳನ್ನು ಹೊಂದಿರುವ ಪಾತ್ರೆಯನ್ನು ಮೇಲಕ್ಕೆತ್ತಿ ನೀರನ್ನು ದೊಡ್ಡ ಪಾತ್ರೆಯೊಳಗೆ ಬಿಟ್ಟು ಬೇಯಿಸಿದಂಥ ಕೊಂಬುಗಳನ್ನು ಒಣಗಿಸಬೇಕು. ಹೊಸ ಕೊಂಬುಗಳನ್ನು ಪುನಃ ಪಾತ್ರೆಯೊಳಗೆ ತುಂಬಿ ಅದೇ ಬಿಸಿ ನೀರಿನೊಳಗೆ ಮುಳುಗಿಸಿ ಬೇಯಿಸಬೇಕು. ಹಿಂಗೆ 2-3 ಸಲ ಅದೇ ಬಿಸಿ ನೀರಿನಿಂದ ಹೊಸ ಗಡ್ಡೆಗಳನ್ನು ಬೇಯಿಸುವುದಕ್ಕೆ ಸಹಕಾರಿಯಾಗ್ತದೆ. ಹಿಂಗೆ ಕೊಯ್ಲು ಮಾಡಿದ ನಂತರ 2-3 ದಿನಗಳ ತನಕ ಅರಿಶಿಣ ಹದ ಮಾಡುವಂತಹ ಪ್ರಕ್ರಿಯೆ ಮುಂದುವರಿತದೆ. ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ರೈತ ಬಾಂಧವರು ತಮ್ಮ ಸಮೀಪದ ತೋಟಗಾರಿಕಾ ತಜ್ಞರನ್ನು ಸಂಪರ್ಕ ಮಾಡಬಹುದು.
0: ಇದುವರೆಗೆ ಡಾಕ್ಟರ್ ಸೋಮಶೇಖರ್ SRuli ಅವರಿಂದ ರೈತರಿಗೆ ಸಲಹೆ ಕೇಳಿದ್ರಿ.

ಕೇಳುಗರೆ, ಇಂದು ಸಂಜೆ 6:51 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮುಂಗಾರು ಹಂಗಾಮಿನ ಸಿದ್ಧತೆ ಕುರಿತು ವಿಜಯಪುರದ ಕೃಷಿ ಮಹಾವಿದ್ಯಾಲಯದ ಬೇಸಾಯ ಶಾಸ್ತ್ರದ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ.ಪಿ.ಎಸ್. ಪತ್ತಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಿದ್ದರಾಯನ್ ಸಾಳುಂಕೆ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಜನಪದ ಸಂಗೀತದಲ್ಲಿ ಮಲ್ಲಪ್ಪ ಗುರುಪಾದಪ್ಪನವರ್ ಹಾಗೂ ತಂಡದವರಿಂದ ಭಜನೆ ಪದ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ನಿಮ್ಮ
1: ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3233.
2: ಕಾರ್ಯಕ್ರಮದ ಕೊನೆಯದಾಗಿ ಶಿವಮೊಗ್ಗ ಸುಬ್ಬಣ್ಣ ಅವರ ಧ್ವನಿಯಲ್ಲಿ ಶಿಶುನಾಳ ಶರೀಫರ ರಚನೆ

0: ಇದುವರೆಗೆ ಜನಪದ ಸಂಗೀತವನ್ನು ಕೇಳಿದ್ರಿ. ಇದು ಆಕಾಶವಾಣಿ ವಿಜಯಪುರ. ಸಮಯ 6:55 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
1: ಸಮಯ 6:55 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
2: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಪುನೀತ ತ್ರಿಪಾಠಿ. ಅಥ ವಾರ್ತಾಃ. ಅಷ್ಟಮಃ ಭಾರತ ಇಂಡೋನೇಷ್ಯಾ ಸಂಯುಕ್ತ ಆಯೋಗಸ್ಯ ಉಪವೇಶನಂ ಹ್ಯಃ ನವದಿಲ್ಯಾಂ ಸಂಪನ್ನಂ. ವಿದೇಶಮಂತ್ರಿಣ ಡಾಕ್ಟರ್ ಎಸ್ ಜಯಶಂಕರೇಣ ತಸ್ಯ ಇಂಡೋನೇಷ್ಯಾ

0: ಇದು ಆಕಾಶವಾಣಿ ವಿಜಯಪುರ. ಸಮಯ 7:02 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು. ನಂತರ ಸರಿಯಾಗಿ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
2: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
1: ಏಕೆಂದರೆ ನೀರು ಜೀವಜಲ. ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.
3: ನವ ಜೀವನಕ್ಕೆ ನವ ಚೇತರಿಕೆ ನೀಡಲು ಬಂದಿದೆ ಹಬ್ಬದ ಕಾಳಿಗೆ.
4: ಆಕಾಶವಾಣಿ ಇದೀಗ ಕೆಲವು ಪ್ರಕಟಣೆಗಳು. ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
5: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
6: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
7: ಬೆಟ್ಟ ಗುಡ್ಡ
8: ಕೆರೆ ಕುಂಟೆ
7: ಗಿಡ ಮರಗಳಿಲ್ಲದ ಊರು
8: ಮರುಭೂಮಿ ಇದ್ದಂತೆ.
7: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
8: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
7: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
8: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
7: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ,
8: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದಾಗ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ವಿಶ್ವಸಂಸ್ಥೆಯ ಮಕ್ಕಳ ನಿಧಿ, ಮೀನಾ ಕಮ್ಯುನಿಕೇಷನ್ ಇನಿಷಿಯೇಟಿವ್, ಹೆಣ್ಣು ಮಕ್ಕಳ ಶೈಕ್ಷಣಿಕ ಅಭಿಯಾನಕ್ಕೆ 15 ವರ್ಷಗಳು ಪೂರ್ಣ. ರಾಯಚೂರು ಜಿಲ್ಲೆಯ 100 ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಸಿಎಸ್ಆರ್

0: ನಿಧಿ ಅಡಿ ನಲಿ ಕಲಿ ರೌಂಡ್ ಟೇಬಲ್ ಮ್ಯಾಟ್ ಉಚಿತ ವಿತರಣೆ. ವೆಲ್ನೆಸ್ ಸೆಂಟರ್ ಗ್ರಾಮೀಣರಿಗೆ ಗುಣಮಟ್ಟದ ಪ್ರಕೃತಿ ಚಿಕಿತ್ಸೆ ಸ್ಥಳೀಯವಾಗಿ ಲಭ್ಯ. ಸಚಿವ ಪ್ರಹ್ಲಾದ್ ಜೋಶಿ. ಇಂದು ವಿಶ್ವ ಸಾಗರ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಮೀನಾ ಕಮ್ಯುನಿಕೇಷನ್ ಇನಿಷಿಯೇಟಿವ್ ಎಂಸಿಐ, ಮೀನಾ ಎಂದು ಕರೆಯಲ್ಪಡುವ ಕಾರ್ಯಕ್ರಮ ದಕ್ಷಿಣ ಏಷ್ಯಾದಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣ, ಹಕ್ಕುಗಳು ಮತ್ತು ಲಿಂಗ ಸಮಾನತೆಯನ್ನು ಉತ್ತೇಜಿಸಲು ವಿಶ್ವಸಂಸ್ಥೆಯ ಮಕ್ಕಳ ನಿಧಿ ಪ್ರಾರಂಭಿಸಿದ ಸಮೂಹ ಮಾಧ್ಯಮ ಮತ್ತು ಶೈಕ್ಷಣಿಕ ಅಭಿಯಾನ. ಈ ಕುರಿತು ಒಂದು ವರದಿ.
1: ಮೀನಾ ಕಾರ್ಯಕ್ರಮವನ್ನು ಭಾರತ ಸರ್ಕಾರ ಹೆಣ್ಣು ಮಕ್ಕಳ ಸಬಲೀಕರಣದ ಮಹತ್ವಾಕಾಂಕ್ಷಿ ಯೋಜನೆ ಎಂದು ಪರಿಗಣಿಸಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಹಾಗೂ ಯುನಿಸೆಫ್ ಸಹಯೋಗದಲ್ಲಿ 1998ರಲ್ಲಿ ಮಹಿಳೆಯರ ಸಾಕ್ಷರತಾ ಪ್ರಮಾಣ ಕಡಿಮೆ ಇದ್ದ ಉತ್ತರ ಪ್ರದೇಶದಲ್ಲಿ ಮೊದಲು ಪ್ರಾರಂಭಿಸಿತು. 2008-09ರಲ್ಲಿ ದೇಶಾದ್ಯಂತ ಹಿಂದುಳಿದ ತಾಲೂಕುಗಳಲ್ಲಿ ಜಾರಿಗೊಳಿಸಲಾಯಿತು. ಕ್ರಮೇಣ 2010ರಿಂದ 2012ರವರೆಗೆ ಕರ್ನಾಟಕ ಸೇರಿದಂತೆ ದೇಶದ ಎಲ್ಲಾ ರಾಜ್ಯಗಳು ಎಲ್ಲಾ ತಾಲೂಕುಗಳಿಗೂ ವಿಸ್ತರಿಸಲಾಯಿತು. ಹೆಣ್ಣು ಮಕ್ಕಳು ಶಿಕ್ಷಣವಂತರಾಗಲು ಇರುವ ಅಡೆತಡೆಗಳನ್ನು ನಿವಾರಿಸುವ ಮೂಲಕ ನಿರಂತರ ಶಿಕ್ಷಣ ಪಡೆಯಲು ತನ್ನನ್ನು ತಾನೇ ಸಬಲೀಕರಿಸಿಕೊಳ್ಳುವ ಉದ್ದೇಶವನ್ನು ಮೀನಾ ಕಾರ್ಯಕ್ರಮ ಹೊಂದಿದೆ. ಪ್ರದೇಶ ಸಮಾಚಾರಕ್ಕಾಗಿ ಈ ಕುರಿತು ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ರಾಷ್ಟೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನದ ಧಾರವಾಡ ಜಿಲ್ಲೆಯ ಸಹಾಯಕ ಯೋಜನಾ ಸಮನ್ವಯಾಧಿಕಾರಿ ಡಾ ರೇಣುಕಾ ಅಮಲ್ಜರಿ.
2: ಮೀನಾ ತಂಡ ಅಥವಾ ಮೀನಾ ಕ್ಲಬ್ ಪ್ರಾಥಮಿಕ ಶಾಲೆಯ 5ರಿಂದ 8ನೇ ತರಗತಿಯ ವಿದ್ಯಾರ್ಥಿನಿಯ ಸದಸ್ಯರನ್ನ ಒಳಗೊಂಡಿದ್ದು ಶಾಲೆಯಿಂದ ಹೊರಗುಳಿದ ಹೆಣ್ಣು ಮಕ್ಕಳನ್ನು ಪುನಃ ಶಾಲೆಗೆ ಸೇರಿಸಲು ಪೋಷಕರ ಮನೆಗಳಿಗೆ ಭೇಟಿ ನೀಡುತ್ತಾರೆ. ಹೆಣ್ಣು ಮಕ್ಕಳ ಶಿಕ್ಷಣದ ಉತ್ತೇಜನ, ಲಿಂಗ ಸಮಾನತೆ, ಸಾಮಾಜಿಕ ಕೆಟ್ಟ ಆಚರಣೆಗಳಾದ ಬಾಲ್ಯ ವಿವಾಹ, ಬಾಲ ಕಾರ್ಮಿಕತೆಯ ವಿರುದ್ಧ ಜಾಗೃತಿ, ಹೆಣ್ಣು ಮಕ್ಕಳ ಲೈಂಗಿಕ ಶೋಷಣೆ ಮತ್ತು ದೌರ್ಜನ್ಯ ಖಂಡನೆ, ಹೆಣ್ಣು ಮಕ್ಕಳಲ್ಲಿ ನಾಯಕತ್ವದ ಅಭಿವೃದ್ಧಿ, ವೈಯಕ್ತಿಕ ಸ್ವಚ್ಛತೆ, ಪೌಷ್ಟಿಕತೆ ಹಾಗೂ ಮಾನಸಿಕ ಆರೋಗ್ಯ, ಇವುಗಳ ಕುರಿತು ಕಿರುನಾಟಕಗಳು, ಬೀದಿ ನಾಟಕಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಗ್ರಾಮ ಮಟ್ಟದ ಸಭೆಗಳು, ಪೋಷಕರ ಸಭೆಗಳು, ಸಮುದಾಯದ ವಿಶೇಷ ಸಭೆಗಳಲ್ಲಿ ಭಾಗವಹಿಸುವ ಮೂಲಕ ಮೀನಾ ತಂಡದ ಸದಸ್ಯರು ಅರಿವು ಮೂಡಿಸುತ್ತಿದ್ದಾರೆ. ಭೇಟಿ ಬಚಾವೋ ಭೇಟಿ ಪಡಾವೋ ಹಾಗೂ ಹೆಣ್ಣು ಮಕ್ಕಳ ಸುರಕ್ಷತಾ ಸಮಿತಿ, ಝಾನ್ಸಿರಾಣಿ ಲಕ್ಷ್ಮೀಬಾಯಿ ಸ್ವರಕ್ಷಣಾ ತಂತ್ರ ಸಮಿತಿ, ಹೆಣ್ಣು ಮಕ್ಕಳ ಶಿಕ್ಷಣದ ಜಾಗೃತಿ, ಪಾಲಕರಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಇರುವ ಮನೋಭಾವ ದೂರಗೊಳಿಸುವಿಕೆ, ಸುರಕ್ಷತೆ ಮತ್ತು ಸುಭದ್ರತೆ ಕುರಿತಾಗಿ ವಿವಿಧ ಇಲಾಖೆಗಳ ಯೋಜನೆಗಳ ಜಾಗೃತಿ ಕಾರ್ಯಕ್ರಮವನ್ನ ಎಲ್ಲಾ ವಿದ್ಯಾರ್ಥಿನಿಯರಿಗೆ, ಪೋಷಕರಿಗೆ, ಸಮುದಾಯಕ್ಕೆ ತಿಳಿಸುವ ಪ್ರಯತ್ನ ಮಾಡುತ್ತಿದೆ.
0: ರಾಯಚೂರು ತಾಲೂಕಿನ 100 ಸರ್ಕಾರಿ ಶಾಲೆಗಳು ಹಾಗೂ ರಾಯಚೂರು ಜಿಲ್ಲೆಯ 30ಕ್ಕೂ ಹೆಚ್ಚು ಶಾಲೆಗಳಿಗೆ ನಲಿ ಕಲಿ ರೌಂಡ್ ಟೇಬಲ್ ಮ್ಯಾಟ್ಗಳನ್ನು ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ನಿಧಿ ಯೋಜನೆ ಅಡಿ ಮಕ್ಕಳಿಗೆ ಉಚಿತವಾಗಿ ವಿತರಿಸಲಾಗಿದೆ ಎಂದು ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಜಿ ಮಲ್ಲಿಕಾರ್ಜುನ್ ತಿಳಿಸಿದ್ದಾರೆ. ರಾಯಚೂರು ನಗರ ವ್ಯಾಪ್ತಿಯ ವಾರ್ಡ್ ನಂಬರ್ 35ರ ಶ್ರೀರಾಮನಗರ ಕ್ಯಾಂಪ್ನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಖಾಸಗಿ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಸೌಲಭ್ಯಗಳನ್ನು ವಿತರಿಸಿ ಅವರು ಮಾತನಾಡಿದರು. ಯರಮರಸ್ ಡಯಟ್ ತರಬೇತಿ ಕೇಂದ್ರದ ಉಪನಿರ್ದೇಶಕ ಚಂದ್ರಶೇಖರ ಭಂಡಾರಿ ಮಾತನಾಡಿ, ರಾಯಚೂರು ತಾಲೂಕಿನ 70 ಶಾಲೆಗಳಿಗೆ ಹಾಗೂ ಲಿಂಗಸುಗೂರು, ದೇವದುರ್ಗ, ಮಸ್ಕಿ ತಾಲೂಕಿನ 30 ಶಾಲೆಗಳಿಗೆ 10 ಲಕ್ಷ ರೂಪಾಯಿ ಮೌಲ್ಯದ ಸಲಕರಣೆ ವಿತರಿಸಲಾಗಿದೆ ಎಂದರು. ಧಾರವಾಡದ ಡಾ ದರಾ ಬೇಂದ್ರೆ ರಾಷ್ಟೀಯ ಸ್ಮಾರಕ ಟ್ರಸ್ಟ್ಗೆ ಬೆಳಗಾವಿ ಪ್ರಾದೇಶಿಕ ಆಯುಕ್ತರಾದ ಕೆಎಂ ಜಾನಕಿ ಭೇಟಿ ನೀಡಿ ಗ್ರಂಥಾಲಯ, ಬೇಂದ್ರೆ ದರ್ಶನ ಪ್ರದರ್ಶನಾಲಯ ಹಾಗೂ ವರಕವಿ ಬೇಂದ್ರೆ ನಿವಾಸವನ್ನು ವೀಕ್ಷಿಸಿದರು. ಟ್ರಸ್ಟ್ ಅಧ್ಯಕ್ಷ ಡಾ ಸರ್ಜು ಕಾಟ್ಕರ್ ಟ್ರಸ್ಟ್ನ ಕಾರ್ಯಚಟುವಟಿಕೆ ವಿವರಿಸಿದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಳಗಾವಿ ವಿಭಾಗದ ಜಂಟಿ ನಿರ್ದೇಶಕ ಕೆಎಚ್ ಚನ್ನೂರ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪ್ರದೇಶ ಸಮಾಚಾರ.

0: ಿದ್ದೀರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆರೋಗ್ಯವಂತ ಹಾಗೂ ಅಭಿವೃದ್ಧಿ ಹೊಂದಿದ ಭಾರತದ ಸಂಕಲ್ಪಕ್ಕೆ ಪೂರಕವಾಗಿ ಗ್ರಾಮೀಣ ಜನರಿಗೆ ಅತ್ಯಾಧುನಿಕ ಹಾಗೂ ಗುಣಮಟ್ಟದ ಪ್ರಕೃತಿ ಚಿಕಿತ್ಸೆ ಸೌಲಭ್ಯಗಳನ್ನು ಸ್ಥಳೀಯವಾಗಿ ದೊರಕಿಸುವಲ್ಲಿ ಬಿವಿಜಿ ವೆಲ್ನೆಸ್ ಸೆಂಟರ್ ಕೇಂದ್ರ ಪ್ರಮುಖ ಪಾತ್ರ ವಹಿಸಲಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಗದಗ್ ಜಿಲ್ಲೆ ನರಗುಂದ ತಾಲೂಕು ವಾಸನ ಗ್ರಾಮದ ಸ್ವಯಂ ಸಂಜೀವಿನಿ ಆಶ್ರಮದಲ್ಲಿ ಬಿವಿಜಿ ಇಂಡಿಯಾ ಸಂಸ್ಥೆಯ ಅಂಗಸಂಸ್ಥೆಯಾದ ಕರ್ನಾಟಕದ ಪ್ರಥಮ ಚಿಕಿತ್ಸಾಲಯ ಬಿವಿಜಿ ವೆಲ್ನೆಸ್ ಸೆಂಟರ್ ಪ್ರಾರಂಭೋತ್ಸವದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಗ್ರಾಮೀಣ ಆರೋಗ್ಯ ಸೇವಾ ಸಂಸ್ಥೆಗಳು ಸಮಾಜದ ಆರೋಗ್ಯ ಭದ್ರತೆಯನ್ನು ಮತ್ತಷ್ಟು ಬಲಪಡಿಸಲಿವೆ ಎಂದರು. ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಹಂಚಾಟೆ ಸಂಜೀವ್ ಕುಮಾರ್, ಕೊಪ್ಪಳ ಗವಿಮಠದ ಶ್ರೀ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಹಾಗೂ ಕೇರಳ ಮಹಾಪೀಠದ ಶ್ರೀ ಸಹಸ್ರಾರ ಯೋಗೀಶ್ವರ ಸ್ವಾಮೀಜಿ ಪಾಲ್ಗೊಂಡಿದ್ದರು. ಜೂನ್ ತಿಂಗಳ ಮೊದಲ ಭಾನುವಾರ ಕ್ಯಾನ್ಸರ್ ಕಾಯಿಲೆ ಗೆದ್ದವರ ದಿನ. ಕ್ಯಾನ್ಸರ್ದಿಂದ ಗುಣಮುಖರಾಗಿ ಈಗ ಸಾಮಾನ್ಯರಂತೆ ಜೀವನ ನಡೆಸುತ್ತಿರುವ ಕ್ಯಾನ್ಸರ್ ಸರ್ವೈವರ್ಸ್ ಡೇ. ಕ್ಯಾನ್ಸರ್ಗೆ ಆತ್ಮವಿಶ್ವಾಸವೇ ಮದ್ದು ಎಂಬ ದೃಢ ವಿಶ್ವಾಸದೊಂದಿಗೆ ಭಾರತ ಸೇರಿದಂತೆ ಒಟ್ಟು 5 ಖಂಡಗಳ 20 ದೇಶಗಳಲ್ಲಿ ಕ್ಯಾನ್ಸರ್ ಸರ್ವೈವರ್ಸ್ ಡೇ ಅರ್ಥಪೂರ್ಣವಾಗಿ ನಿನ್ನೆ ಆಚರಿಸಲಾಯಿತು. ಕ್ಯಾನ್ಸರ್ ರೋಗವನ್ನು ಧೈರ್ಯದಿಂದ ಎದುರಿಸಿ ಯಶಸ್ವಿಯಾದ ತಮ್ಮ ಅನುಭವ ಮತ್ತು ಆಪ್ತ ಸಮಾಲೋಚನೆ ಮೂಲಕ ಕ್ಯಾನ್ಸರ್ ಬಾಧಿತರಲ್ಲಿ ಆತ್ಮವಿಶ್ವಾಸ ತುಂಬುತ್ತಿರುವ ಮೈಸೂರಿನ ಹಿರಿಯ ಪತ್ರಕರ್ತೆ ಕೃಷ್ಣಿ ಶಿರೂರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ನಾನೊಬ್ಬ ಕ್ಯಾನ್ಸರ್ ಸರ್ವೈವರ್. 10 ವರ್ಷಗಳ ಹಿಂದೆ ಕ್ಯಾನ್ಸರ್ ವಿರುದ್ಧ ಹೋರಾಡಿ ಗೆದ್ದವಳು. ಪ್ರಸ್ತುತ ದಿನಮಾನದಲ್ಲಿ ಕ್ಯಾನ್ಸರ್ ಅನ್ನೋದು ಕಾಮನ್ ಡಿಸೀಸ್ ಆಗಿದೆ. ಕ್ಯಾನ್ಸರ್ ಬರದಂತೆ ಜಾಗೃತಿ ವಹಿಸುವುದು ತುಂಬಾ ಮುಖ್ಯ. ಕ್ಯಾನ್ಸರ್ ಅನ್ನ ಎದುರಿಸಿ ನಿಲ್ಲೋದು ಸುಲಭದ ಮಾತಲ್ಲ. ಒಮ್ಮೆ ಕ್ಯಾನ್ಸರ್ ನಿಂದ ಮುಕ್ತವಾಗಿದ್ದೇವೆ ಅಂದುಕೊಂಡ್ರೂ ಚಿಕಿತ್ಸೆಯ ಅಡ್ಡ ಪರಿಣಾಮಗಳು ಕ್ಯಾನ್ಸರ್ ಸಂತ್ರಸ್ತರನ್ನ ಹೈರಾಣಾಗಿಸಲಿದೆ. ಜೀವನ ಪೂರ್ತಿ ಅಡ್ಡ ಪರಿಣಾಮಗಳ ವಿರುದ್ಧವೂ ಹೋರಾಡಲು ಸದಾ ಸಿದ್ಧರಾಗಿರಬೇಕು. ಕೊಂಚ ಯಾಮಾರಿದ್ರೂ ಮತ್ತೆ ಕ್ಯಾನ್ಸರ್ ಬಾಯಿಗೆ ಬೀಳುವ ಸಂಭವ ಹೆಚ್ಚಿದೆ. ನಾವು ಕ್ಯಾನ್ಸರ್ ಸಂತ್ರಸ್ತರು ಅನ್ನೋ ಪದದ ಬದಲು ಕ್ಯಾನ್ಸರ್ ವಿರುದ್ಧದ ಹೋರಾಟಗಾರರು ಎಂದು ಹೇಳಬಹುದು. ಈ ಹೋರಾಟದ ಬದುಕಿಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಹೊಂದಾಣಿಕೆ ಮಾಡಿಕೊಳ್ಳುವುದು ಮುಖ್ಯ. ಈ ಹೋರಾಟವನ್ನ ಸುಲಭ ಮತ್ತು ಸರಳಗೊಳಿಸಲು ನಮಗೆ ಯೋಗ, ಪ್ರಾಣಾಯಾಮ, ಧ್ಯಾನ, ಮುದ್ರೆಗಳು ಸಾಥ್ ನೀಡಲಿವೆ. ಪಾರ್ಟ್ ಆಫ್ ಲೈಫ್ ಮಾಡಿಕೊಂಡು ನಿತ್ಯವೂ ಅನುಸರಿಸಿದರೆ ನಮಗೆ ದೈಹಿಕ ಹಾಗೂ ಮಾನಸಿಕವಾಗಿ ಒಂದು ಸದೃಢತೆ ಸಿಗಲಿದೆ. ಎಲ್ಲ ಸಮಸ್ಯೆಗೂ ಮನಸ್ಸೇ ಮೂಲ ಕಾರಣ. ಅದಕ್ಕಾಗಿ ಮಾನಸಿಕವಾಗಿ ನಾವು ಬಲವಾಗಲು ಯೋಗ ಪರಿಣಾಮಕಾರಿ ಮಾರ್ಗ. ಸಕಾರಾತ್ಮಕತೆಯೆಡೆಗೆ ಒಯ್ಯಲಿದೆ. ಆತ್ಮವಿಶ್ವಾಸ ಧೈರ್ಯವನ್ನು ವೃದ್ಧಿಸಲಿದೆ.
0: ನಮಗೆ ತಿಳಿದಿರುವ ಪ್ರಪಂಚದ ಆಚೆಗೆ ನಮ್ಮ ಸಾಗರದೊಂದಿಗೆ ಹೊಸ ಸಂಬಂಧವನ್ನು ಮರುಕಲ್ಪಿಸಿಕೊಳ್ಳಿ ಎಂಬ ವಿಶ್ವಸಂಸ್ಥೆ ಧ್ಯೇಯದೊಂದಿಗೆ ಇಂದು ವಿಶ್ವ ಸಾಗರ ದಿನಾಚರಣೆ. ನಿಷ್ಕ್ರಿಯ ಗ್ರಾಹಕರಿಂದ ಸಕ್ರಿಯ ಕರ್ಮಯೋಗಿ ರಕ್ಷಕರಾಗಿ ಬದಲಾಗುವ ಮನೋಭಾವ ಉದ್ದೀಪಿಸುವ ಮೂಲಕ ಸಮುದ್ರ ಮತ್ತು ನಮ್ಮ ನಡುವಿನ ಗ್ರಹಿಕೆಯ ಅಂತರವನ್ನು ಕುಗ್ಗಿಸಲು ಮಾನವತೆಯ ಸ್ಪರ್ಶ ನೀಡುವಂತೆ ಕರೆ ನೀಡಲಾಗಿದೆ. ಯಾದಗಿರಿ ಜಿಲ್ಲೆ ವಡಗೇರಾ ತಾಲೂಕು ಬಸವನಗರ ಗ್ರಾಮದ ಮರಂ ಕ್ವಾರಿಯ ಗುಂಡಿಯಲ್ಲಿ ಬಟ್ಟೆ ತೊಳೆಯುವಾಗ ಕಾಲುಜಾರಿ ಬಿದ್ದು 3 ಮೃತಪಟ್ಟಿದ್ದಾರೆ. ಮೃತರನ್ನು 35 ವರ್ಷದ ಗುಂಡಮ್ಮ, 9 ವರ್ಷದ ಸುಜಾತ ಹಾಗೂ 10 ವರ್ಷ ವಯಸ್ಸಿನ ಶಿವಲೀಲಾ ಎಂದು ಗುರುತಿಸಲಾಗಿದೆ. ವಡಗೇರಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನೈಋತ್ಯ ಮುಂಗಾರು ಚುರುಕುಗೊಂಡಿದ್ದು ಇಂದಿನಿಂದ 2-3 ದಿನಗಳ ಕಾಲ ರಾಜ್ಯದ ಕರಾವಳಿ, ದಕ್ಷಿಣ ಒಳನಾಡು ಹಾಗೂ ಉತ್ತರ ಒಳನಾಡಿನ 8 ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಶಿವಮೊಗ್ಗ, ಧಾರವಾಡ, ಬೆಳಗಾವಿ, ಹಾವೇರಿ ಹಾಗೂ ಚಿಕ್ಕಮಗಳೂರು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಪ್ರಕಟಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಶ್ವಸಂಸ್ಥೆಯ ಮಕ್ಕಳ ನಿಧಿ, ಮೀನಾ ಕಮ್ಯುನಿಕೇಷನ್ ಇನಿಷಿಯೇಟಿವ್, ಹೆಣ್ಣು ಮಕ್ಕಳ ಶೈಕ್ಷಣಿಕ ಅಭಿಯಾನಕ್ಕೆ 15 ವರ್ಷಗಳು ಪೂರ್ಣ. ರಾಯಚೂರು ಜಿಲ್ಲೆಯ 100 ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಸಿಎಸ್ಆರ್ ನಿಧಿ ಅಡಿ ನಲಿ ಕಲಿ ರೌಂಡ್ ಟೇಬಲ್ ಮ್ಯಾಟ್ ಉಚಿತ ವಿತರಣೆ. ವೆಲ್ನೆಸ್ ಸೆಂಟರ್ ಗ್ರಾಮೀಣರಿಗೆ ಗುಣಮಟ್ಟದ ಪ್ರಕೃತಿ ಚಿಕಿತ್ಸೆ ಸ್ಥಳೀಯವಾಗಿ ಲಭ್ಯ, ಸಚಿವ ಪ್ರಹ್ಲಾದ್ ಜೋಶಿ. ಇಂದು ವಿಶ್ವ ಸಾಗರ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

0: ಇದು ಆಕಾಶವಾಣಿ ವಿಜಯಪುರ. ಸಮಯ ಬೆಳಗಿನ 7:15:50. ಭಾವಗೀತೆಗಳು.
1: ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಕಿಳಿ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಕೆಲವು ಭಾವಗೀತೆಗಳನ್ನು

0: ಇದು ಆಕಾಶವಾಣಿ ವಿಜಯಪುರ. ಸಮಯ 7:30:08. ಈಗ ಕೆಲವು ಪ್ರಕಟಣೆಗಳು.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
5: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ.

0: ಸ್ಪೆಷಲ್ ಗೋಲ್ಡ್ ಲೋನ್ ಕರೆ ಮಾಡಿ 1800-420-2233.
1: ಒಂದು ಹೊತ್ತಿನ ಚೀಲ ತುಂಬಿಸಿಕೊಳ್ಳಲು ಅದೆಷ್ಟೋ ಜನ ಗುಳೆ ಹೋಗುತ್ತಾರೆ.
2: ಒಂದು ತುತ್ತು ಅನ್ನಕ್ಕಾಗಿ ಅದೆಷ್ಟೋ ಜನರು ಪರದಾಡುವುದನ್ನು ನಿತ್ಯ ಕಾಣುತ್ತೇವೆ.
1: ಅನ್ನ ಚೆಲ್ಲಲು ನಿಮಿಷ ಸಾಕು,
2: ಒಂದು ಕಾಳು ಬೆಳೆಯಲು ವರ್ಷ ಬೇಕು.
1: ತಿನ್ನುವ ಅನ್ನದ ಹಿಂದೆ ಬೇಸಾಯಗಾರರ ಬೆವರಹಣಿ ಇದೆ.
2: ಅನ್ನ ಪರಬ್ರಹ್ಮನ ಸ್ವರೂಪ,
1: ಅದು ರೈತನ ಪರಿಶ್ರಮದಿಂದ ನಮ್ಮ ತಟ್ಟೆಯವರೆಗೂ ಬಂದಿದೆ.
2: ನೀವು ಹಾಳು ಮಾಡುವ ಒಂದೊಂದು ಹಿಡಿಯನ್ನ ಇನ್ನೊಬ್ಬರ ಇಡೀ ದಿನದ ಊಟವಾಗಬಹುದು.
1: ದಯವಿಟ್ಟು ಆಹಾರವನ್ನು ಹಾಳು ಮಾಡಬೇಡಿ.
2: ಮುಂದಿನ ಪೀಳಿಗೆಗೆ ಆಹಾರದ ಬರ ಬರದಂತೆ ಜಾಗೃತರಾಗೋಣ.
1: ಅವಶ್ಯಕತೆಗೆ ತಕ್ಕಷ್ಟು ಆಹಾರವಿರಲಿ.

0: ಹೆಚ್ಚಾಗುತ್ತಿದೆ. ಧರೆಗೆ ಬಿಸಿಲು ಒಣಗುತ್ತಿವೆ ಅದೆಷ್ಟೋ ಗಿಡಮರಗಳು. ಬರಡಾಗುತ್ತಿದೆ ಈ ಭೂಮಿ, ಸಿಗುತ್ತಿಲ್ಲ ಅದೆಷ್ಟೋ ಜೀವಿಗಳಿಗೆ ಹನಿ ಹನಿ ನೀರು. ಹೀಗೆ ಮುಂದುವರೆದರೆ ಬಾಯಿ ಬಿಡುತ್ತದೆ ಜೀವ ಸಂಕುಲ. ಬಿಸಿಲು ಹೆಚ್ಚಾಗುವ ಮುನ್ನ ಗಿಡ ಮರವ ಹಚ್ಚೋಣ, ಗಿಡಗಳು ಒಣಗುವ ಮುನ್ನ ಗಿಡ ಮರಗಳ ಪಾಲನೆ ಮಾಡೋಣ. ಬರಡಾಗುತ್ತಿರುವ ಭೂಮಿಯನ್ನ ತಂಪಾಗಿಸೋಣ, ಅಂತರ್ಜಲ ಮಟ್ಟವನ್ನ ಹೆಚ್ಚಿಸೋಣ, ನೀರನ್ನು ಸಂರಕ್ಷಣೆ ಮಾಡೋಣ.
1: ತುಂಗಭದ್ರೆ ಕಾಳಿ ಕಪಿಲೆ ತುಂಬಿ ತುಳುಕಿ ಬಾಗಿ ಬಡುಕು ನೀರು ಸೇ ಸೊಗಸು.
0: ಮುಂದಿನ ಮನುಜ ಕುಲಕ್ಕೆ ನೀರು ಅಮೃತ ಬಿಂದು ಎಂದು ಸಾರಿ ಸಾರಿ ಹೇಳೋಣ.

ಇದು ಆಕಾಶವಾಣಿ ವಿಜಯಪುರ. ಸಮಯ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು. ನಂತರ ಸರಿಯಾಗಿ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

24x7 ಡಿಟಿಎಚ್ ವಾಹಿನಿ, ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ ಎಐಆರ್ ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ ಎಐಆರ್ ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀಲಕ್ಷ್ಮಿ. ಮುಖ್ಯಾಂಶಗಳು: ಪಶ್ಚಿಮ ಬಂಗಾಳದಲ್ಲಿ ಆಯುಷ್ಮಾನ್ ಭಾರತ್ ಯೋಜನೆ ಜಾರಿ, ಇಂದು ಒಪ್ಪಂದಕ್ಕೆ ಸಹಿ. ಚಂಡೀಗಢದಲ್ಲಿ ಇಂದು ಕಾಮನ್ವೆಲ್ತ್ ಸಂಸದೀಯ ಸಮ್ಮೇಳನ, ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಉದ್ಘಾಟನೆ. ಭಾರತದ ಆಕ್ಟ್ ಈಸ್ಟ್ ನೀತಿಯ ಪ್ರಮುಖ ಸ್ತಂಭ ಇಂಡೋ.

0: ಇಂಡೋನೇಷ್ಯಾ, ವಿದೇಶಾಂಗ ಸಚಿವಾಲಯ ಹೇಳಿಕೆ. ಉಲಾನ್ ಬಾತರ್ ಓಪನ್ 2026 ಕುಸ್ತಿ ಪಂದ್ಯಾವಳಿ, ಭಾರತಕ್ಕೆ 8 ಚಿನ್ನ ಸೇರಿದಂತೆ ಒಟ್ಟು 16 ಪದಕ. ಹಾಗೂ ಫ್ರೆಂಚ್ ಓಪನ್ ಟೆನಿಸ್, ಚೊಚ್ಚಲ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೆವ್. ವಾರ್ತೆಗಳ ವಿವರ. ವಿಶ್ವದ ಅತಿದೊಡ್ಡ ಸಾರ್ವಜನಿಕ ಆರೋಗ್ಯ ವಿಮಾ ಯೋಜನೆಯಾದ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯನ್ನು ಜಾರಿಗೊಳಿಸಲು ಪಶ್ಚಿಮ ಬಂಗಾಳ ಸಜ್ಜಾಗಿದೆ. ಈ ಮೂಲಕ ಈ ಯೋಜನೆಯನ್ನು ಅಳವಡಿಸಿಕೊಂಡ ದೇಶದ 36ನೇ ರಾಜ್ಯ ಎಂಬ ಹೆಗ್ಗಳಿಕೆಗೆ ಅದು ಪಾತ್ರವಾಗಲಿದೆ. ಯೋಜನೆಯ ಅನುಷ್ಠಾನಕ್ಕಾಗಿ ರಾಷ್ಟೀಯ ಆರೋಗ್ಯ ಪ್ರಾಧಿಕಾರ ಮತ್ತು ಪಶ್ಚಿಮ ಬಂಗಾಳ ಸರ್ಕಾರ ಇಂದು ನವದೆಹಲಿಯಲ್ಲಿ ತಿಳುವಳಿಕಾ ಒಪ್ಪಂದಕ್ಕೆ ಸಹಿ ಹಾಕಲಿವೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ಹಾಗೂ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರ ಉಪಸ್ಥಿತಿಯಲ್ಲಿ ಈ ಒಪ್ಪಂದ ನಡೆಯಲಿದೆ. ಈ ಮಹತ್ವದ ನಿರ್ಧಾರದಿಂದಾಗಿ ಪಶ್ಚಿಮ ಬಂಗಾಳದ ಲಕ್ಷಾಂತರ ಅರ್ಹ ಫಲಾನುಭವಿಗಳಿಗೆ ಉಚಿತ ವೈದ್ಯಕೀಯ ಸೌಲಭ್ಯ ದೊರೆಯಲಿದ್ದು, ದೇಶದಾದ್ಯಂತ ಯಾವುದೇ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುವ ಸೌಲಭ್ಯವೂ ಲಭ್ಯವಾಗಲಿದೆ. ಆಯುಷ್ಮಾನ್ ಭಾರತ್ ಯೋಜನೆಯಡಿ ಅರ್ಹ ಕುಟುಂಬಗಳಿಗೆ ದ್ವಿತೀಯ ಮತ್ತು ತೃತೀಯ ಹಂತದ ಆಸ್ಪತ್ರೆ ದಾಖಲಾತಿಗಾಗಿ ವಾರ್ಷಿಕ ಪ್ರತಿ ಕುಟುಂಬಕ್ಕೆ 5 ಲಕ್ಷ ರೂಪಾಯಿವರೆಗೆ ಉಚಿತ ಆರೋಗ್ಯ ವಿಮೆ ಒದಗಿಸಲಾಗುತ್ತದೆ. ಇದು ಸಾರ್ವಜನಿಕರ ವೈದ್ಯಕೀಯ ವೆಚ್ಚದ ಹೊರೆಯನ್ನು ಗಣನೀಯವಾಗಿ ತಗ್ಗಿಸಲಿದೆ. ಕಾಮನ್ವೆಲ್ತ್ ಸಂಸದೀಯ ಸಂಸ್ಥೆ ಸಿಪಿಎಯ ಭಾರತೀಯ ವಲಯ 2ರ 3 ದಿನಗಳ ಪ್ರಾದೇಶಿಕ ಸಮ್ಮೇಳನವನ್ನು ಲೋಕಸಭೆಯ ಸಭಾಧ್ಯಕ್ಷ ಓಂ ಬಿರ್ಲಾ ಇಂದು ಚಂಡೀಗಢದಲ್ಲಿ ಉದ್ಘಾಟಿಸಲಿದ್ದಾರೆ. ಹರಿಯಾಣ ವಿಧಾನಸಭೆಯು ಈ ಬಾರಿಯ ಸಮ್ಮೇಳನಕ್ಕೆ ಆತಿಥ್ಯ ವಹಿಸಿದೆ. ಈ ಕಾರ್ಯಕ್ರಮದಲ್ಲಿ ರಾಜ್ಯಸಭೆಯ ಉಪಸಭಾಪತಿ ಹರಿವಂಶ್, ಹರಿಯಾಣ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ, ಹರಿಯಾಣ ವಿಧಾನಸಭೆಯ ಸ್ಪೀಕರ್ ಹರ್ವಿಂದರ್ ಕಲ್ಯಾಣ್ ಸೇರಿದಂತೆ ದೇಶದ 15 ವಿವಿಧ ಶಾಸಕಾಂಗಗಳ ಸಭಾಪತಿಗಳು, ಉಪಸಭಾಪತಿಗಳು ಹಾಗೂ ಶಾಸಕರು ಭಾಗವಹಿಸಲಿದ್ದಾರೆ. ಉದ್ಘಾಟನಾ ಸಮಾರಂಭದಲ್ಲಿ ಹರಿಯಾಣದ ಇತಿಹಾಸ ಮತ್ತು ಅಭಿವೃದ್ದಿಯನ್ನು ಬಿಂಬಿಸುವ ವಿಶೇಷ ಸಾಕ್ಷ್ಯಚಿತ್ರವನ್ನು ಪ್ರದರ್ಶಿಸಲಾಗುವುದು. ಬಳಿಕ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ, ರಾಜ್ಯಸಭೆ ಉಪಸಭಾಪತಿ ಹರಿವಂಶ್ ಹಾಗೂ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ ಅವರು ಸಭೆಯನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಸಾರ್ವಜನಿಕ ಭಾಗವಹಿಸುವಿಕೆ, ನಾವೀನ್ಯತೆ, ಉದ್ಯಮಶೀಲತೆ ಮತ್ತು ಸಾಮೂಹಿಕ ಸಂಕಲ್ಪದ ಮೂಲಕ ಮಾತ್ರ ವಿಕಸಿತ ಭಾರತ 2047 ದೂರದೃಷ್ಟಿಯನ್ನು ಸಾಕಾರಗೊಳಿಸಲು ಸಾಧ್ಯ ಎಂದು ಲೋಕಸಭೆಯ ಸಭಾಧ್ಯಕ್ಷ ಓಂ ಬಿರ್ಲಾ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸಮಾವೇಶವೊಂದರಲ್ಲಿ ಮಾತನಾಡಿದ ಅವರು, ದೇಶದ ಪ್ರಗತಿಯ ಪ್ರಯೋಜನಗಳು ಸಮಾಜದ ಪ್ರತಿಯೊಂದು ವರ್ಗಕ್ಕೂ ತಲುಪಬೇಕಾದರೆ ಉದ್ಯಮಶೀಲತೆ ಮತ್ತು ರಾಷ್ಟ ನಿರ್ಮಾಣದ ಕಾರ್ಯಗಳು ಜೊತೆಯಾಗಿ ಸಾಗಬೇಕು ಎಂದರು. ಭಾರತದ ಆಕ್ಟ್ ಈಸ್ಟ್ ನೀತಿಯಲ್ಲಿ ಇಂಡೋನೇಷ್ಯಾ ಅತ್ಯಂತ ಪ್ರಮುಖ ಸ್ತಂಭವಾಗಿದೆ ಎಂದು ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಭಾರತ ಪ್ರವಾಸದಲ್ಲಿರುವ ಇಂಡೋನೇಷ್ಯಾದ ವಿದೇಶಾಂಗ ಸಚಿವ ಸುಗಿಯೋನೋ ಅವರು ನವದೆಹಲಿಯಲ್ಲಿ ನಿನ್ನೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರೊಂದಿಗೆ 8ನೇ ಭಾರತ ಇಂಡೋನೇಷ್ಯಾ ಜಂಟಿ ಆಯೋಗದ ಸಭೆಯ ಜಂಟಿ ಅಧ್ಯಕ್ಷತೆ ವಹಿಸಿ ಮಾತುಕತೆ ನಡೆಸಿದ ಬೆನ್ನಲ್ಲೇ ಸಚಿವಾಲಯ ಈ ಹೇಳಿಕೆ ನೀಡಿದೆ. ಉಭಯ ದೇಶಗಳ ನಡುವಿನ ನಾಗರಿಕ ಸಂಬಂಧಗಳನ್ನು ಸ್ಮರಿಸಿದ ಸಚಿವಾಲಯವು, ಭಾರತ ಇಂಡೋನೇಷ್ಯಾ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯು ಸಾಂಪ್ರದಾಯಿಕ ಹಾಗೂ ನೂತನ ವಲಯಗಳಲ್ಲಿ ಮತ್ತಷ್ಟು ಬಲಗೊಳ್ಳುತ್ತಿದೆ ಎಂದು ತಿಳಿಸಿದೆ. 2025 ಜನವರಿಯಲ್ಲಿ ಇಂಡೋನೇಷ್ಯಾದ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೊ ಅವರು ಭಾರತಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ನಡೆಸಿದ ಮಾತುಕತೆಯು ದ್ವಿಪಕ್ಷೀಯ ಸಂಬಂಧಕ್ಕೆ ಹೊಸ ವೇಗ ನೀಡಿದೆ ಎಂದು ಸಚಿವಾಲಯ ತಿಳಿಸಿದೆ. ಪ್ರಾದೇಶಿಕ ಹಾಗೂ ಜಾಗತಿಕ ವಿದ್ಯಮಾನಗಳ ಕುರಿತು ವಿಚಾರ ವಿನಿಮಯ ಮಾಡಿಕೊಂಡ ಉಭಯ ನಾಯಕರು ಮುಂಬರುವ ದಿನಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂಡೋನೇಷ್ಯಾಕ್ಕೆ ಕೈಗೊಳ್ಳಲಿರುವ ಭೇಟಿಯು ಉಭಯ ದೇಶಗಳ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ

0: ಫಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಈ ತಿಂಗಳ 21 ನಡೆಯಲಿರುವ ನೀಟ್ ಯುಜಿ 2026 ಮರುಪರೀಕ್ಷೆಯ ಪರೀಕ್ಷಾ ನಗರ ಮಾಹಿತಿ ಚೀಟಿಯನ್ನು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಬಿಡುಗಡೆ ಮಾಡಿದೆ. ಸಂಸ್ಥೆ ಹೊರಡಿಸಿದ ಸಾರ್ವಜನಿಕ ಸೂಚನೆಯ ಪ್ರಕಾರ ಭಾರತದ 551 ನಗರಗಳಲ್ಲಿ ಮತ್ತು ವಿದೇಶದಲ್ಲಿರುವ 14 ನಗರಗಳಲ್ಲಿ ಮರುಪರೀಕ್ಷೆಯನ್ನು 2:00 ಸಂಜೆ 5:15 ಪೆನ್ ಮತ್ತು ಪೇಪರ್ ವಿಧಾನದಲ್ಲಿ ನಡೆಸಲಾಗುವುದು. ಪರೀಕ್ಷಾ ನಗರ ಮಾಹಿತಿ ಚೀಟಿಯು ಪ್ರವೇಶ ಪತ್ರವಲ್ಲ. ಇದನ್ನು ಅಭ್ಯರ್ಥಿಗಳಿಗೆ ಅವರ ಪರೀಕ್ಷಾ ಕೇಂದ್ರ ಇರುವ ನಗರದ ಬಗ್ಗೆ ತಿಳಿಸಲು ಮಾತ್ರ ನೀಡಲಾಗುತ್ತಿದೆ ಎಂದು ಎನ್ಟಿಎ ಸ್ಪಷ್ಟಪಡಿಸಿದೆ. ರಾಜ್ಯಸಭಾ ಚುನಾವಣೆಗೆ ಬಿಜೆಪಿ ಮತ್ತೊಂದು ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಮಾಡಿದೆ. ಪಕ್ಷವು ಮಧ್ಯಪ್ರದೇಶದಿಂದ ಮಹೇಶ್ ಕೆವಾತ್ ಮತ್ತು ಕರ್ನಾಟಕದಿಂದ ಡಾ ಎಂ ನಾಗರಾಜ ಅವರನ್ನು ಕಣಕ್ಕಿಳಿಸಿದೆ. ಕರ್ನಾಟಕದಲ್ಲಿ ವಿಧಾನ ಪರಿಷತ್ತಿನ ಚುನಾವಣೆಗೆ ಲಿಂಗರಾಜ್ ಪಾಟೀಲ್ ಮತ್ತು ರಘು ಕೌಟಿಲ್ಯ ಅವರನ್ನು ಅಭ್ಯರ್ಥಿಗಳೆಂದು ಪಕ್ಷ ಘೋಷಿಸಿದೆ. ಕಳೆದ 12 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಮತ್ತು ಸಬ್ ಕಾ ಪ್ರಯಾಸ್ ತತ್ವಗಳಿಂದ ಭಾರತವು ಗಮನಾರ್ಹ ಪರಿವರ್ತನೆಗೆ ಒಳಗಾಗಿದೆ. ಈ ಅವಧಿಯಲ್ಲಿ ಸರ್ಕಾರವು ಬಡವರು ರೈತರು ಮಹಿಳೆಯರು ಮತ್ತು ಯುವಕರ ಕಲ್ಯಾಣ ಮತ್ತು ಸಬಲೀಕರಣಕ್ಕಾಗಿ ಅನೇಕ ಪ್ರಮುಖ ಉಪಕ್ರಮಗಳನ್ನು ನಡೆಸಿದೆ. ಕಳೆದ 12 ವರ್ಷಗಳಲ್ಲಿ ಕೈಗೊಂಡ ದೃಢ ನೀತಿಗಳಿಂದಾಗಿ ಭಾರತವು ಪರಿಸರ ಮತ್ತು ಹವಾಮಾನ ಸಂರಕ್ಷಣೆಯಲ್ಲಿ ಮಹತ್ವದ ಪರಿವರ್ತನೆ ಸಾಧಿಸಿದೆ. 2014 ನಮಾಮಿ ಗಂಗಾ ಯೋಜನೆಯಡಿ 355 ಕಾಮಗಾರಿಗಳು ಪೂರ್ಣಗೊಂಡಿದ್ದು ಗಂಗಾ ನದಿಯ ಸ್ವಚ್ಛತೆಯಲ್ಲಿ ಪ್ರಗತಿ ಕಂಡುಬಂದಿದೆ. ಏಪ್ರಿಲ್ 8 ಕದನ ವಿರಾಮದ ನಂತರ ಇರಾನ್ ಮೊದಲ ಬಾರಿಗೆ ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿ ನಡೆಸಿದೆ ಎಂದು ಇಸ್ರೇಲ್ ರಕ್ಷಣಾ ಪಡೆ ತಿಳಿಸಿದೆ. ಇರಾನ್ನ ಸರ್ಕಾರಿ ಸ್ವಾಮ್ಯದ ಸುದ್ದಿಸಂಸ್ಥೆಯು ಈ ದಾಳಿಯನ್ನು ದೃಢಪಡಿಸಿದೆ. ಇರಾನ್ ದಾಳಿಯ ಬೆನ್ನಲ್ಲೇ ಪ್ರತಿಕ್ರಿಯೆ ನೀಡಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರೊಂದಿಗೆ ಮಾತನಾಡಿ ಯಾವುದೇ ರೀತಿಯ ಪ್ರತಿಕಾರದ ಜಂಟಿ ದಾಳಿ ನಡೆಸದಂತೆ ಸೂಚಿಸುವುದಾಗಿ ತಿಳಿಸಿದ್ದಾರೆ. ಇರಾನ್ ಕ್ಷಿಪಣಿ ದಾಳಿಯನ್ನು ತಕ್ಷಣ ನಿಲ್ಲಿಸಿ ಮತ್ತೆ ಶಾಂತಿ ಮಾತುಕತೆಗೆ ಮರಳಬೇಕು ಎಂಬುದು ತಮ್ಮ ಆಶಯವಾಗಿದೆ ಎಂದು ಅಧ್ಯಕ್ಷ ಟ್ರಂಪ್ ಹೇಳಿದ್ದಾರೆ. ಪ್ಯಾರಿಸ್ನಲ್ಲಿ ನಡೆದ ಫ್ರೆಂಚ್ ಓಪನ್ ಗ್ರ್ಯಾಂಡ್ಸ್ಲಾಮ್ ಟೂರ್ನಿಯ ಪುರುಷರ ವಿಭಾಗದ ಫೈನಲ್ನಲ್ಲಿ ಇಟಲಿಯ ಫ್ಲೆವೇಯೊ ಕೊಬೋಲಿ ವಿರುದ್ದ ಜಯ ಸಾಧಿಸಿ ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೇವ್ ತಮ್ಮ ಚೊಚ್ಚಲ ಗ್ರ್ಯಾಂಡ್ಸ್ಲಾಮ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ. ನಿನ್ನೆ ನಡೆದ ಫೈನಲ್ಸ್ನಲ್ಲಿ ಜ್ವೆರೇವ್ 4:20 ನಡೆದ ಹಣಾಹಣಿಯಲ್ಲಿ 6-1, 4-6, 6-4, 6-7, 6-1 ಸೆಟ್ಗಳಿಂದ ಜಯ ದಾಖಲಿಸಿದ್ದಾರೆ. ಮಂಗೋಲಿಯಾದಲ್ಲಿ ನಡೆದ ಉಲಾನ್ ಬಾತರ್ ಓಪನ್ 2026 ಕುಸ್ತಿ ಪಂದ್ಯಾವಳಿಯಲ್ಲಿ ಭಾರತೀಯ ಕುಸ್ತಿಪಟುಗಳು ಉತ್ತಮ ಪ್ರದರ್ಶನ ನೀಡಿದ್ದು ಅಂತಿಮ ದಿನವಾದ ನಿನ್ನೆ 2 ಚಿನ್ನದ ಪದಕಗಳನ್ನು ಮುಡಿಗೇರಿಸಿಕೊಂಡು ತಮ್ಮ ಅಭಿಯಾನವನ್ನು ಸಂಪನ್ನಗೊಳಿಸಿದ್ದಾರೆ. ಇದರೊಂದಿಗೆ ಭಾರತ 8 ಚಿನ್ನ ಸೇರಿದಂತೆ ಒಟ್ಟು 16 ಪದಕಗಳನ್ನು ಜಯಿಸಿ ಉತ್ತಮ ಸಾಧನೆ ಮಾಡಿದೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಪಶ್ಚಿಮ ಬಂಗಾಳದಲ್ಲಿ ಆಯುಷ್ಮಾನ್ ಭಾರತ್ ಯೋಜನೆ ಜಾರಿ, ಇಂದು ಒಪ್ಪಂದಕ್ಕೆ ಸಹಿ. ಚಂಡೀಗಢದಲ್ಲಿ ಇಂದು ಕಾಮನ್ವೆಲ್ತ್ ಸಂಸದೀಯ ಸಮ್ಮೇಳನ, ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಉದ್ಘಾಟನೆ. ಭಾರತದ ಆಕ್ಟ್ ಈಸ್ಟ್ ನೀತಿಯ ಪ್ರಮುಖ ಸ್ತಂಭ ಇಂಡೋನೇಷ್ಯಾ, ವಿದೇಶಾಂಗ ಸಚಿವಾಲಯ ಹೇಳಿಕೆ. ಉಲಾನ್ ಬಾತರ್ ಓಪನ್ 2026 ಕುಸ್ತಿ ಪಂದ್ಯಾವಳಿ, ಭಾರತಕ್ಕೆ 8 ಚಿನ್ನ ಸೇರಿದಂತೆ ಒಟ್ಟು 16 ಪದಕ. ಹಾಗೂ ಫ್ರೆಂಚ್ ಓಪನ್ ಟೆನ್ನಿಸ್, ಚೊಚ್ಚಲ ಗ್ರ್ಯಾಂಡ್ಸ್ಲಾಮ್ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೇವ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
2: ಇದು ಆಕಾಶವಾಣಿ ವಿಜಯಪುರ. ಸಮಯ 7:45. ಚಿತ್ರಗೀತೆಗಳು.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಇದುವರೆಗೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಜನ್ಮ ಜನ್ಮದ ಅನುಬಂಧ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರಿ. ಇನ್ನು ಮುಂದೆ ಎಸ್ ಪಿ ಬಿ ಅವರ ಧ್ವನಿಯಲ್ಲಿ ಕೇಳಿ ದೇವರ ಕಣ್ಣು ಚಿತ್ರದ ಗೀತೆ.

ಇದುವರೆಗೆ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ತಾಯಿಗೆ ತಕ್ಕ ಮಗ, ಜನ್ಮ ಜನ್ಮದ ಅನುಬಂಧ ಹಾಗೂ ದೇವರ ಕಣ್ಣು ಚಿತ್ರದಿಂದ ಆದ ಗೀತೆಗಳನ್ನು ಕೇಳಿದ್ರಿ.

ಇದು ಆಕಾಶವಾಣಿ ವಿಜಯಪುರ. ಸಮಯ ಬೆಳಗಿನ 8 ಗಂಟೆಯಾಗಲಿದ್ದು, ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಕ್ರಮವಾಗಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ.

0: ಮತ್ತೆ ನಿನ್ನ ರೊಕ್ಕ ಎದಕ್ಕೆ ಬೇಕು ನಿಮಗೆ ಅಂತ ಹೇಳಿ.
1: ಏ ಭಾಳ ವಿಚಾರ ಮಾಡಬೇಡ, ಹಂಗೆಲ್ಲ ಸುಮ್ಮ ಕೊಡಬೇಕು ಅಷ್ಟೇ, ತಿಳಿಯಂಗಿಲ್ಲನ.
0: ಅಲ್ರಿ ನಾ ನಿನ್ನೆ 100 ರೂಪಾಯಿ ತೊಗೊಂಡು ಹೋಗಿರಿ, ಆ ಗಡಿಯಾಗಿ ಇಟ್ಟಿದ ರೊಕ್ಕ ಎಲ್ಲಿ ಹೋಗ್ಯಾವು ಅಂತ ನಾ ಅಂದೆ. ಅದು ಹುಡುಗಿ ಹೇಳ್ತು, ಯವ್ವ 70 ತೊಗೊಂಡು ಹೋಗ್ಯಾನ ಅವ ಕುಡಿಯಾಕತ್ ಹೇಳ್ಕಿಶಿಂದ. ಅಲ್ರಿ ವಯಸ್ಸು ಬಂದ ಮಕ್ಳದಾವು, ಇನ್ನ ಅವತ್ರದ್ದು ಭವಿಷ್ಯ ಐತಿ, ಹಿಂಗೆ ಬರೇ ಅಲ್ಲಿ ಇಲ್ಲಿ ಇಟ್ಟಿದ್ದು ತೊಗೊಂಡು ಹೋದ್ರೆ ಮುಂದೆ ಮತ್ತೆ ಹೆಂಗೆ ಗತಿ ನಂದು.
1: ಏಯ್ ಏನು ಬರೀ ಮಕ್ಕಳು ಮಾತು ಕೇಳ್ಕಿಶಿಂದ ಹಿಂಗೆ ಇದು ಮಾಡ್ತೇನೆ ನೀನು? ಹಾಂ ಭಾಳ ಡೌಲ್ ಆಯ್ತು ಅಳ್ನಿಂದ. ಹಾಂ ಕೊಡೋ ಕೊಡ್ಬೇಕು ಅಟ್ಟೆ. ಹಾಂ
2: ಏ ಸಂಜಯ, ಏ ಸಂಜಯ್,
3: ಏ ಮಂಜು, ಏನ್ ಇವ್ರು ಜಗಳಾಡ್ತಾರು?
2: ಏ ಮತ್ತ ಅಂಕಲ್ ಮತ್ತೆ ಕುಡ್ದು ಬಂದಾನೇನು, ಜಗಳಾಡಕತ್ತ ನೋಡಲಿ.
3: ಏ ರೂಮ್ ಬಿಡ್ಬೇಕು, ಏನ್ ಇರ್ಬೇಕು ಈ ರೂಮ್ನಾಗ?
2: ನಮ್ ಇವ್ರ ಸಲಂದ ಓದಾಕ ಬ್ಯಾಸರ ಬಿಡದ್ ನೋಡ್ ನಮಗ.
3: ಏ ನನಗ್ ಬುಕ್ಕನ್ ಹಿಡಿಯಂಗಾಗೋಲ್ದು.
2: ನಡಿ ತೆಳಗ ಹೊರ ಹೋಗಿ ನಡಿಯೋ.
3: ನಡಿ ನಡಿ.
1: ಏ ಕೊಡ್ತೇನಿಲ್ಲನ.
0: ಏ ನೋಡ್ರಿ ಇಲ್ಲಿ ಬಾಯ್ ಮಾಡ್ಬೇಡ್ರಿ, ಆಜು ಬಾಜು ಬಾಡಿಗೆ ಕೊಟ್ಟೈತೆ, ಹುಡುಗರು ಸಾಲಿ ಕಲಿಯಾಕ ಬಂದಾವು, ನಮ್ದ ಕೇಳೋದಾಗೈತೆ ರಾಮಾಯಣ.
2: ತೋ ಅಂಟಿ ಏನ್ರಿ ಮತ್ತೆ ಜಗಳ ಚಲೋ ಮಾಡಿಬಿಟ್ಟಲ್ರಿ ಅಂಕಲ್.
0: ಅಯ್ಯೋ ಬರೇಪ್ಪ ನಿಮ್ದ ಹಾದಿ ಕಯಾಕತ್ತೀನಿ ನಾನು.
3: ಅಂಕಲ್ರಿ ಯಾಕ್ರಿ ಹಿಂಗ್ಯಾಕ್ ಮಾಡತ್ತೀರಿ ನೀವು?
1: ತಮ್ಗೋಳ ನಿಮ್ದೇನ್ ಕೆಲಸ ಐತಿ? ಓದಾಕತ್ತ ಬಂದಿರಿ, ಓದೋದ್ ಅಷ್ಟೇ ನಿಮ್ ಕೆಲಸ, ಈ ರೂಮ್ನಾಗ ಇರೋದ್ ಅಷ್ಟೇ ನಿಮ್ ಕೆಲಸ ಇಟ್ಟು. ಹಾ ಹೆಚ್ಚಿಂದ ಏನಿದು?
2: ಅಲ್ರಿ ಅಂಕಲ್ ಓದಾಕ ಬಂದೇವಿ, ನೀವ್ ಹಿಂಗ್ ಕುಡಿದ್ ಬಾಯ್ ಮಾಡಿದ್ರೆ ಹೆಂಗ್ ಓದಿಮ್ ಹೇಳ್ರಿ? ನಾವು
1: ನೋಡ್ರಪ್ಪ ನಂದ್ ಮನಿ, ನಾವ್ ಒದರಾಡವನೆ.
0: ಸ್ವಲ್ಪ ಕೊಂದ್ರಿ ಹುಡುಗರ ಮುಂದೆ ಏನು ನಿಮ್ದು ಹಚ್ಚಿನ ಬಾಯಿ.
3: ಅಂಕಲ್ ರೀ ಮನಿ ನಿಮ್ದ ಐತ್ರಿ ಕರೆ, ಆದ್ರ ಬಾಡಿಗೆ ಮಾತ್ರ ಕಂಪಲ್ಸರಿ ತಿಂಗಳ ತಿಂಗಳ ತಗೋತಿರಲ್ರಿ, ಹಂಗಂದ್ರ ಮನಿ ನಮ್ದು ಇದ್ದಂಗ್ರಿ ಅದ.
0: ಈ ಸುಮ್ ಕೊಂಡ್ರಿ ಆ ಬಾಡಿಗೆದೇನು ಅವ್ನಿಗೆ ತಲೆಯಾಗಿಲ್ಲ. ಈ ಕಡೆ ಬರ್ರಿ ತಮ್ಗಳು, ಬರ್ರಿ ಕಡೆ.
2: ಅಲ್ಲ ಆಂಟಿ ಮತ್ತೆ ಅದಕ್ಕೆ ಜಗಳ ಈಗ ಮಾತಿವತ್ತ?
0: ಅಲೋ ತಮ್ಗಳು ನೀವ್ ಏನ್ರ ಬಾಡಿಗೆ ಕೊಡ್ದಿದ್ರೆ ನನ್ನ ಕೈಯಾಗ ಕೊಡ್ರಿ, ಆ ನಿಮ್ಮ ಅಂಕಲ್ ಕೈಯಾಗ ಕೊಡ್ಬೇಡ್ರಿ. ಅಲ್ಲೇಪ್ಪ ಒಂದ್ ಯಾವಾಗಿನ ಹಿಡ್ದಾಯ್ತು, ರೊಕ್ಕ ಬೇಕು ರೊಕ್ಕ ಬೇಕು. ನೋಡ್ತಿರಲ್ಲ ನೀವು ಚಂತನ ಮ್ಯಾಗ ನಿಂತು ಅನ್ಕಿಶಿಂದ ಚಂತನ ಕುಡಿತಾನೋ ತಮ್ಮ, ಏನಾರ ಮಾಡ್ಲಿ ನೋಡಗ. ಏನ್ ಮಾಡ್ತಿ ಏನ್ರ ಅಂದ್ರ ಹೊಡ್ಯಾಕ್ ಬಂದ್ರ ಗತ್ಲಿ ಮಾಡ್ತಾನ.
2: ಅಂಕಲ್ ಅಂಟಿ ಹೇಳಿದ್ ಕರೆ ಐತ್ರಿ, ಸ್ವಲ್ಪ ವಿಚಾರ ಮಾಡ್ರಲ್ಲ ನೀವು.
1: ಏನ್ ವಿಚಾರ ಮಾಡ್ಬೇಕಪ್ಪ ಹೇಳ್ರಿ.
0: ಅಲ್ಲ ಕುಡ್ದು ಕುಡ್ದು ಹೆಂಗಾಗ್ಯಾನ ಒಂದಿಟ್ಟು ಬುದ್ಧಿ ಹೇಳ್ರಿಪ್ಪ.
3: ಅಂಕಲ್ರ ನೀವು ನಮ್ಮ ಮಾಮಾರಿದ್ದಂಗ, ಅವ್ರು ನಮ್ಮ ಅಕ್ಕರಿದ್ದಂಗ, ನಾವು ಒಂದೇ ಮನೆಯವ್ರಂತ ತಿಳ್ಕೊಂಡು ಹೇಳತ್ತೀನ್ರಿ ಅಂಕಲ್. ಏನಾದ್ರೂ ನಮ್ಮ ಕಡೆಯಿಂದ ತಪ್ಪಾದ್ರೆ ದಯವಿಟ್ಟು ಕ್ಷಮಿಸ್ರಿ, ಯಾಕಂದ್ರೆ ನೀವು ನಮ್ಮ ಮಾಮಾರಿದ್ದಂಗ್ರಿ. ಹಿಂಗ್ ತರ ಕುಡ್ಕೋತ ಹೋದ್ರಂದ್ರ ನಿಮ್ಮ ಆರೋಗ್ಯನೂ ಹಾಳಾಕತ್ರಿ, ಇದ್ರದಿಂದ ನಿಮ್ ಸಂಸಾರ ಹಾಳಾಕತ್ರಿ ಮಾಮಾರ.
2: ಆಕ್ಚುಲಿ ನೀವು ನಮ್ಗೆ ಬುದ್ಧಿ ಹೇಳ್ಬೇಕ್ರಿ, ನಾವು ನಿಮ್ಗೆ ಬುದ್ಧಿ ಹೇಳೋಂಗಾಗ್ಯದ. ಯಾಕಂತಂದ್ರೆ ಈಗ ನೋಡ್ತೀವಿ ಸಾಕಷ್ಟು ಜನ ಕುಡಿದು ಎಲ್ಲೋ ಏನೋ ಆಗ್ತಾವ ಘಟನೆಗಳು, ನೀವು ಯಾಕೆ ಕುಡಿತೀರಿ ಅನ್ನೋದು ಉದ್ದೇಶ.
1: ಸುಮ್ಮ ಹಂಗೆ ಹೋಪ್ಪ, ಹಿಂಗೆ ಗೆಳ ಒಂದು 4 ಮಂದಿ ಗೆಳೆಯರು ಕುಡಿರ್ತಾರ, ಕುಡಿಯತ್ತಂತಾರ, ಸುಮ್ಮ ಕುಡಿದಿರ್ತೇವೆ ನಾವು, ನಮಗೆ ಕುಡಿಬೇಕತ್ತೇನೆ, ನಮ್ಗೆ ಇದೈತನ.
0: ಅಲ್ರಿ ಅವ್ರು ಬೇಕಾದ ಹೇಳ್ತಾರ, ಎಲ್ಲ ಮಾಡ್ಕೋತ ಹೋಗೋರೇನ ನೀವು? ಹಾ ಹೆಣ್ಣು ಹುಡುಗಿ ಅದಾವ, 2 ಹುಡುಗಿಯರ್ದ ಹೊತ್ತು ಹೊಂಟ್ರ ಮದುವೆ ಮುಂಜಿ ಮಾಡೋದಿರ್ತೈತಿ.
1: ಹೌದಲ್ಲ ಗೌರಿ, ವಿಚಾರ ಮಾಡಿಲ್ಲಲ್ಲ.
0: ಅಲ್ಲ ಏನ್ ವಿಚಾರ ಮಾಡಿರ್ತಾರ ನೋಡ್ ತಮ್ಗಳ, ನೀವು ಬಂದಿರಿ ಈಗ ನಾಟಕ ಇದು, ಮತ್ತ ಸಂಜೆ ಎಳೆ ಮತ್ತ ಕುಡಿತಾರ.
2: ಅಲ್ಲ ಅಂದಂಗ ಅಂಟಿ, ನೀನು ಈಗ ರೊಕ್ಕ ಗಡಿಗ್ಯಾಗ ಡಬ್ಯಾಗ ಹಿಡಿದು ಬಿಡಿಸಿದ್ರ ಸುಮ್ ಬಿಸಿ ಟೈಪ್ ಮಾಡ್ಬಿಡ್ಬೇಕಿಲ್ಲ.
3: ಏ ಗಪ್ ಗಪ್ಪ, ಮೊದಲ ಅಂಟಿಯರಿಗೆ ಹೇಳ್ಬೇಡ, ಅಂಕಲ್ರಿಗೆ ತಿಳಿಸಿ ಹೇಳೋನು. ಅಂಕಲ್ರಿ ಸುಧ್ರ ಆದ್ರ ತಾವೇ ಸಂಸಾರ ಸುದ್ದಾಗಿ ಬಿಡ್ತೈತೆ ನೋಡು.
0: ನೀವು ಹೇಳಿದ್ದು ಬರೋಬ್ಬರ ಐತಿಯೋ ತಮ್ಗಳು, ಆ ಗಡಿಗ್ಯಾಗ ಸಕ್ಕರೆ ಡಬ್ಯಾಗ ಚಾಪುಡಿಯಾಗ ಮೊನ್ನೊಂದ್ಸರಿ ಮರದ ತಟ್ಟಿನ ಸಂದ್ಯಾಗ ಇರ್ತೀನಿ ಚೀಲದಾಗ, ಅದನ್ನು ಯಾವ ಮೈಲಿ ತೊಗೊಂಡು ಹೋಗ್ತಾನೆ ಏನೋ ತಿಳಿಲಾರ್ದಂಗ ಆಗೈತಿ. ಅದಕ್ಕೆ ಎಲ್ಲಿ ಗೋಳೆ ಮಾಡ್ಬೇಕು ರೊಕ್ಕ ಅನ್ನೋದ ಗೊತ್ತಾಗಲ್ಲ.
2: ಅಂದಂಗ ನೀವು ಓನಾಗ ಹಿಂಗೆ ಹೆಣ್ಮಕ್ಳು ಬಿಸಿ ಆಡಂಗಿಲ್ಲ.
0: ಅಯ್ಯ ತಮ್ಮ, ಮಹಿಳಾ ಮಂಡಳಿಯವರು ಬಂದಿರ್ತಾರ, ಅಕ್ಕೋರ ರೊಕ್ಕ ಹಾಕೊಂಡ್ರಿ ನಿಮ್ಗೆ ಬರ್ತಾವ ಮುಂದತ್ತೇಳಿ, ಅದು ಯಾವಾಗ ಬರ್ತಾವೋ ಏನು ಬರ್ತಾವೋ ತೊಗೊಂಡು ಹೋದ್ರೆ ಏನು ಮಾಡೋದು? ಅದಕ್ಕೆ ನಾ ಈ ಗಡಿಯಾಗಿ ಇಟ್ರೆ ಅದನ್ನಲ್ಲ ಎಲ್ಲ ಹೋಗ್ತಾನೆ. ಮತ್ತೇನು ಮಾಡ್ಲಿ? ಅದಕ್ಕೆ ತಮ್ಗಳು ಹೇಳ್ರಿಪ್ಪ, ಅದು ಹಂಗಂದ್ರೆ ಏನು, ಎಷ್ಟು ರೊಕ್ಕ ಬರ್ತಾವು, ನಮ್ಮ ಏನು ರೊಕ್ಕ ಎಲ್ಲಿ ಹೋಗಂಗಿಲ್ಲ ಹಾಕಿದ್ರ
3: ನೋಡ್ರಿ ಆಂಟಿ ರೀ, ಹೆಂಗೆ ಮಾಡ್ಬೇಕಂದ್ರೆ ಒಂದು 10 ಜನ ನೀವು ಒಟ್ರು ಒಂದೇನಾದ್ರು ಕೊಡ್ರಿ, ಪ್ರತಿಯೊಬ್ಬರು ಒಂದೊಂದು ತಿಂಗಳು ಒಂದು ಎಕ್ಸಾಂಪಲ್ 1,000 ರೂಪಾಯಿ ಹಾಕಿದ್ರೆ ಅಂತ ತಿಳ್ಕೊರಿ. ಈಗ ಯಾರಿಗೆ ಅಡ್ಚಣೆ ಇರ್ತೈತಲ್ರಿ, ಪ್ರತಿ ತಿಂಗಳು ಒಬ್ಬೊಬ್ರು ಅವತ್ತು ತೊಗೊಂತ ಹೋಗೋದ್ರಿ. ಇಲ್ಲಪ್ಪ ಅಂದ್ರೆ ನೀವು ಎಲ್ಲ ಓದ್ ಒಂದು ಸೇವಿಂಗ್ಸ್ ಅಕೌಂಟ್ ಮಾಡಿ ಬ್ಯಾಂಕ್ನ್ಯಾಗ ಅದು ಇಟ್ಟರೆ ಅಂದ್ರೆ ಅದಕ್ಕೆ ನಿಮ್ಗೆ ಉಳಿತಾಯನೂ ಆಕತ್ತಿ, ಅದರಿಂದ ನಿಮ್ಗೆ ಬಡ್ಡಿನೂ ಬರ್ತೈತಿ, ಅದೇ ನಿಮ್ಮ ರೊಕ್ಕ ಒಂದು ದಿನಕ್ಕೆ ಜಾಸ್ತಿ ಆಕತ್ರಿ.
0: ನಮ್ಮೂ ಏನು ರೊಕ್ಕ ಮುರ್ಕೊಳಂಗಿಲ್ಲ ಹಂಗಂದ್ರೆ?
3: ಏ ಇಲ್ಲ ಇಲ್ರಿ, ನಿಮ್ಮ ರೊಕ್ಕಕ್ಕೆ ಅದು ಒಂದು ಜವಾಬ್ದಾರಿ ಇರ್ತೈತೆ, ಬ್ಯಾಂಕ್ನವ್ರು ಅದನ್ನು ಸೇವಿಂಗ್ ಅಕೌಂಟ್ ಅಂತ ಇಟ್ಟಿರ್ತಾರೆ. ಅದ್ರೊಳಗೆ ನಿಮ್ಗೆ ಪ್ರತಿನಿಧಿ 1, ಪ್ರತಿನಿಧಿ 2 ಅಂತೇಳಿ ಮಾಡ್ಕೊಂಡಿರ್ತಾರೆ. ಅದನ್ನು ಮಾಡ್ಕೊಂಡ್ರೆ ನಿಮ್ಮ ಇಬ್ಬರಿಗೆ ಅಂದ್ರೆ ನೀವಿರ್ಲಾರ್ದ ಅವ್ರು ಹೋದ್ರೂ ಕೊಡಂಗಿಲ್ಲ ರೊಕ್ಕ, ಅವ್ರಿಲ್ಲಾರ ನೀವು ಹೋದ್ರೂ ಕೊಡಂಗಿಲ್ಲ, ಇಬ್ಬರು ಹೋಗಿ ನೀವು ಸೈನ್ ಮಾಡಿದ್ರೆ ಅಷ್ಟೇ ರೊಕ್ಕ ಕೊಡ್ತಾರೆ. ಅಂದ್ರೆ ನಿಮ್ಮ ರೊಕ್ಕಕ್ಕೆ ಒಂದು ಸಂಘದ ಹೆಸರು ಮಾಡ್ಕೊಂಡ ನಿಮ್ಮ ಸಂಘದಿಂದ ಹೆಸರಿಗೆ ಅವ ಅಮೌಂಟನ್ನು ಇಟ್ಟಿರ್ತಾರೆ ನೋಡ್ರಿ ಹೊಂಟಿರಿ.
2: ಅಂದ್ರೆ ಸಂಘದಿಂದ ರಿಜಿಸ್ಟ್ರೇಷನ್ ಆಗಿರ್ಬೇಕು ಇವ್ರು.
3: ಹ್ಞೂ, ಸಂಘ ರಿಜಿಸ್ಟ್ರೇಷನ್ ಆಗಿರ್ಬೇಕು, ಇದರಿಂದ ಸರ್ಕಾರ ಸೌಲಭ್ಯಗಳು ಸಿಗ್ತಾವ.
2: ಅಂದಂಗೆ ಅಂಟಿರಿ ನೀವು ಉದ್ಯೋಗ ಎದಕ್ಕೆ ಮಾಡ್ತೀರ ಹೇಳೋ ಮಕ್ಕಳ ಸಲಂದಿಲ್ಲ?
0: ಹ್ಞೂನಪ್ಪ.
2: ಈಗ ಮಕ್ಕಳಿಗೆ ಹಲವಾರು ಸ್ಕೀಮ್ಗಳಾದವ, ಪೋಸ್ಟ್ ಆಫೀಸ್ನಾಗಿರ್ಬೋದು, ಬ್ಯಾಂಕ್ಗಳಾಗಿರ್ಬೋದು, ಸಾಕಷ್ಟು ಯೋಜನೆಗಳಾದವು. ಅವು ಈಗಿಲ್ಲಿಂದ ಸಣ್ಣವರಿದ್ದಾಗ 1,000 ರೂಪಾಯಿ 2,000 ರೂಪಾಯಿ ತುಂಬ್ಕೊಂಡು ಹೋದ್ರೆ ನಾಳೆ ಅವ್ರ ಲಗ್ನ ಕೊಯ್ಯಸಕ್ಕೆ ನಿಮ್ಗೆ ಅಮೌಂಟ್ ಆಗ್ತದೆ.
0: ಹ್ಞೂ, ನಾನು ಅದೇ ಹೇಳತ್ತೀನಿ, ತಾ ದುಡ್ದಿದ್ದು ಕುಡಿತಾನ, ನನ್ನೂ ಕುಡಿತಾನ, ಹೊಲದ ಬಂದಿದ್ದು ರೊಕ್ಕನೂ ಕುಡಿತಾನ, ಆ ಹುಡುಗರ ಕೈಯಾಗ ಕೊಟ್ಟು ಹೋಗಿರ್ತಾರ ಅವ್ರ ಸ್ವಾದ್ರ ಮಾವುಗಳು, ಅದನ್ನು ಜಕ್ಕೊಂತ ಕುಡಿತಾನ.
3: ಅಂಕಲ್ರಿ ನೋಡ್ರಿ, ನೀವು ಪ್ರತಿದಿನ 100 ರೂಪಾಯಿ ಖರ್ಚು ಮಾಡ್ತೀರಿ ಅನ್ಕೋರಿ, ಈಗ ನೀವು ತಿಂಗಳಿಗೆ 3,000 ರೂಪಾಯಿ ಆಯ್ತು ಹೆಚ್ಚು ಕಮ್ಮಿ,

0: ರೂಪಾಯಿ ಉಳಿತಾಯ ಮಾಡಿದ್ರ ಅದೇ ನಿಮಗೆ ಮುಂದೆ ಜಾಸ್ತಿ ಬರ್ತೈತಲ್ರಿ ವಾಪಸ್.
1: ಹಂಗ ಮಾಡಂತಾರೆ ಹಂಗಿದ್ರ ಮೊನ್ನೆ ಸಂಘ ಭೇಟಾಗಿದ್ದ ಅವ ಪೋಸ್ಟ್ನಾಗ ಏನೋ ಸುಕನ್ಯಾ ಮಾಡ್ಯಾನ ತಪ್ಪು ಮರೇ
2: ಪೋಸ್ಟ್ ಆಫೀಸ್ನಾಗ ಸಮೃದ್ಧಿ ಯೋಜನೆ.
1: ಹಾ ಸುಕನ್ಯಾ ಸಮೃದ್ಧಿ ಯೋಜನೆ ಅದ್ ಮಾಡತನಾಗತ್ತಿದ್ದ
3: ಅಲ್ರಿ ಮಾಡತಾನ ಮೊನ್ನೆ ಹಂಗ ಮಾಡ್ತೀನಿ ಅಂತ 5000 ರೂಪಾಯಿ ಇದ್ರ ಅವೇನ್ ಮಾಡಿದ್ರಿ?
1: ಎಲ್ಲ ಅವೆಲ್ಲ ಕೂಡಿಟ್ಟಿನಾಳ ಅವೇನೆಲ್ಲ ಕೂಡ್ಯಾಕನ್ನ ಬಳಸಿಲ್ಲ.
3: ಕೂಡಿದೆಯೋ ಕೂಡಿಟ್ಟೋ ಆ ಶಿವನಿಗ ಗೊತ್ತ.
1: ಹಂಗ್ಯಂಗ ಗೌರಿ ಹಂಗ್ಯಂಗ ಮಾಡ್ಲಿ?
3: ಈಗ ವಾದ ಮಾಡ್ಬೇಡ್ರಿ, ಬಾಯ್ ಮಾಡ್ಬೇಡ್ರಿ, ನನಗರೆ ಸಾಕ್ ಸಾಕಾಗಿ ಹೋಗೈತಿ. ಆ ಹುಡುಗರು ಏನೇ ಹೇಳ್ತಾವ ನೋಡಿ, ಸಾಲಿಕರಿ ಹುಡುಗರು ಅವ್ರ ಜೋಡಿ ಹೋಗ್ರಿ. ಅಲ್ಲಿ ತಮ್ಗಳ ಎಂತದ ಒಂದು ಫಾರಂ ಅಂತಿರಲ್ಲ, ಅವೆಲ್ಲ ತುಂಬಿಸಿ ಮಾಡಿ ಕೊಟ್ಟು ಕಳಿಸ್ರಿ.
2: ಒಂದ್ ದಿವ್ಸ ನಾ ಕರ್ಕೊಂಡು ಹೋಗ್ತೀನಿ ರೀ ಬ್ಯಾಂಕಿಗೆ, ಮತ್ತೆ ಪೋಸ್ಟ್ ಆಫೀಸ್ ಕರ್ಕೊಂಡು ಹೋಗಿ ಯಾವ ಯೋಜನೆ ಅದಾವ ಎಲ್ಲ ಹೇಳಿಸಿ ಕರೆಕ್ಟ್ ಆಗಿ ನಿಮ್ಗೆ ಯಾವ್ದು ಇಷ್ಟ ಆಗತ್ತ ಆ ಯೋಜನೆ ಮಾಡಾಕತ್ರಂತ.
1: ನಡಿಯಪ್ಪ ನನಗಂತೂ ಅಲ್ಲಿ ಗೊತ್ತಾಗಂಗಿಲ್ಲ, ಇದರ ಇಂಗ್ಲಿಷ್ ಇಂಗ್ಲಿಷ್ ಇರ್ತದ ಅದೆಲ್ಲ ನನಗೆ ಬರಕ್ ಬರಂಗಿಲ್ಲ. ನೀವೇ ಇಬ್ರು ಬರಾಕತ್ತಿರಪ್ಪ ಕಲ್ತೋರದಿರ ಹೆಂಗೋ. ಗೌರಿ ಅವ್ರು ಕರ್ಕೊಂಡು ಹೋಗ್ತೀನಿ ತಗೋಣ.
3: ಏ ನಾನು ಬರ್ತೀನಿ ತಮ್ಮ, ಗೊತ್ತಾಗುದಿಲ್ಲ ಬಾಳ ಇದನ್ನ ರೊಕ್ಕ ನೋಡಿದ್ರೆ ಕಸ್ಕೊಂಡ್ ಬಿಡ್ತಾನ.
0: ಆಂಟಿ ರೀ, ನಿಮ್ಮ ಹೆಸರಲ್ಲಿ ಒಂದು ಅಕೌಂಟ್ ಮಾಡ್ಸೋನ್ರಿ, ಅದು ನೀವು ಸೇವಿಂಗ್ಸ್ ಮಾಡಾತ್ರಿ ಅಂತ. ಈ ಅಂಕಲ್ ಹೆಸರಲ್ಲಿ ಒಂದು ಮಾಡೋಣ, ಅವರು ಉಳಿತಾಯ ಖಾತೆಯೊಳಗೆ ಅವ್ರ ಸೇವ್ ಮಾಡಿರ್ತಾರ್ರಿ.
2: ಈಗಿದ್ರು ನಾವು ಬಾಡಿಗೆ ಅಂಕರು ನಿಮ್ಗೆ ಕೊಡ್ತೀರ ಆಂಟಿ, ಅದನ್ನೇನು ಮಾಡ್ಬಿಡ್ರಿ ಅಂಕಲ್ ಕೊಡಕ್ ಹೋಗ್ಬೇಡ್ರಿ ನೀವು. ಅದನ್ನೇ ಸೇವಿಂಗ್ಸ್ ಅಂತ ಕಟ್ಬಿಡ್ಲ ನಮ್ಗೆ 4000 ರೂಪಾಯಿ.
3: ಹಂಗ ಮಾಡೋಣ, ಹಂಗ ಮಾಡೋಣ ಅಪ್ಪ, ಅದೇ ಅಂತ ಅದು ಹೇಳಿ ಮಾಡೇ ಬಿಡ್ತೀನಿ. 5 ವರ್ಷ ಬಿಡುದಿಲ್ಲ
0: ನೋಡ್ರಿ ಅಂಕಲ. ಈಗ ನಿಮ್ಮ ಮಕ್ಕಳದು SSLC ಅದು ಮುಗಿತ, ಇನ್ನು ಮುಂದೆ ಹೈಯರ್ ಎಜುಕೇಷನ್ಕ ಅವ್ರಿಗೆ ಅಮೌಂಟ್ ಬೇಕೀಗ, ಅವ್ರು ಎಜುಕೇಷನ್ ಮಾಡ್ಬೇಕಂದ್ರೆ ಅದಕ್ಕೆ ನೀವು ಕುಡಿಯೋದನ್ನ ಬಿಡ್ಬೇಕ್ರಿ. ಅವ ಉಳಿತಾಯ ಮಾಡ್ಕೊಂಡ ನಿಮ್ಮ ಮಕ್ಕಳ ಎಜುಕೇಷನ್ ಮುಂದೆ ಅವ್ರಿಗೆ ಮದುವೆ ಮುಂಜೆ ಅಂತ ಹಿಂಗೆಲ್ಲ ಕಾರ್ಯಕ್ರಮಗಳು ಬರ್ತಾವೆ, ಇದನ್ನು ನೀವು ಉಳಿತಾಯ ಮಾಡ್ಕೊತಾವೆ. ಆದ್ರೆ ಮುಂದಿನ ಕಾರ್ಯಕ್ರಮಗಳಿಗೆ ಮತ್ತು ಮಕ್ಕಳ ಭವಿಷ್ಯಕ್ಕೆ ನೌಕರಿ ತಕ್ಕ ಹೋಗಾಕ ಅವ್ರಿಗೆ ಒಂದು ಎಜುಕೇಷನ್ ಕೊಡಿಸಕ್ಕೆ ಹೆಲ್ಪ್ ಆಗುತ್ತೆ ನೋಡ್ರಿ ಅಂಕಲ್.
2: ಅಲ್ಲ ಇದು ಅಷ್ಟೇ ಅಲ್ರಿ ಅಂಕಲ್, ನಿಮ್ಮ ಆರೋಗ್ಯ ಸುಧಾರಣೆ ಆಗ್ತದೆ, ಭಾಳ ಆರೋಗ್ಯವಂತರಾಗಿರ್ತೀರಿ. ಕುಡಿದು ಬಿಟ್ಟು ನೋಡ್ರಿ ಎಷ್ಟು ಮನಸ್ಸು ಹಗುರಿರ್ತದೆ.
3: 7 ರೂಪಾಯಿ ಹೇಳ್ರಿ, ಒಟ್ಟು ನಿಂದ್ರಾಕ್ ಬರೋಲ್ದು ನೋಡಿ ಹ್ಯಾಂಗ ತೂರಾಡ್ತಾನೆ.
1: ಏ ಬಿಡ, ಈಗ ಅದು ಯಾಕೆ ವಿಚಾರ ಮಾಡ್ತಿ? ಈಗ ಹುಡುಗರು ಏನು ಹೇಳಲ್ಲ, ಅವ್ರ ಜೊತೆ ಹೋಗ್ತೀನಿ ತಗೋ, ಬರ್ತಿದ್ದೆ ಬಾ. ನಡಿ
3: ನಡ್ರಿ
1: ನಡಿ, ಯಾಕೆ ಉರಿತಿ? ಉರ್ತಿ ಅಪ್ಪ, ಭಾಳ ಉರಿತಿ.
3: ಒಂದು ಸೀರೆ ಉಡ್ಕೊಂಬರ್ತೀನಿ ನಿಂದ್ರಯ್ಯಪ್ಪ.
2: ಆಯ್ತು ಉಟ್ಕೊಂಬರ್ರಿ ಅಂತ ಹೇಳಿದ್ರೆ
0: ಬರ್ರಿ ಒಟ್ರ ಕೂಡೆ ಹೋಗೋಣತ್ತ. ಆ ಅಂಕಲ್ಗೆ ಅದು ಬಿಸಿದು ಮತ್ತು ಆ ಸೇವಿಂಗ್ಸ್ ಅಕೌಂಟ್ ಬಗ್ಗೆ ಅದು ಎಲ್ಲ ಹೇಳಿ ತಿಳಿಸಿ ಹೇಳಿ ಅವ್ರಿಗೊಂದು ಉಳಿತಾಯ ಖಾತೆಯನ್ನು ತೆಗಿಸ್ಕೊಡೋಣತ್ತ.
2: ಆಯ್ತು ಆಯ್ತು, ಹಂಗೆ ಮಾಡಮ್ಲ.
1: ನಡ್ರಪ್ಪ ನಡ್ರಿ ನಡ್ರಿ.
4: ಇದುವರೆಗೆ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
5: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಮಹಾಂತೇಶ್ ಕೋಕಿನ್, ಶ್ರೀಶೈಲ್ ಚಿಂತಾಮಣಿ, ಭಾರತೀ ಸುನುಗಾರ್ ಹಾಗೂ ಶಿದ್ರಾಯನ್ ಸಾಳುಂಕೆ.
4: ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
6: ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
7: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
6: ಓ ಹಾಗಾದ್ರೆ ಆ ಫೀಸು, ಆ ಬುಕ್ಸು? ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
8: ಇನ್ನು ಮುಂದೆ ಕೆಲವು ಚಿತ್ರಗೀತೆಗಳು. ಮೊದಲಿಗೆ ಬಿಂದಾಸ್ ಚಿತ್ರದ ಗೀತೆ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಇನ್ನು ಮುಂದೆ ವಿಜಯ್ ಪ್ರಕಾಶ್ ಹಾಗೂ ಪ್ರಿಯಾ ಹಿಮೇಶ್ ಅವರ ಧ್ವನಿಯಲ್ಲಿ ಮಾಣಿಕ್ಯ ಚಿತ್ರದ ಗೀತೆ.

0: 아우도 수아메.
1: ಹಿಂಗೆ ಕಯ್ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
2: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
1: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
3: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
5: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಬೈಟು ಟೀ ಕೊಡ್ರಪ್ಪ.
1: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದುವರೆಗೆ ನವೀನ್ ಮಾಧವ್ ಅವರ ಧ್ವನಿಯಲ್ಲಿ ಜಾಕಿ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದ ಕೊನೆಯದಾಗಿ ಕುನಾಲ್ ಗಾಂಜಾವಾಲಾ ಅವರ ಧ್ವನಿಯಲ್ಲಿ ಮುಸಂಜೆ ಮಾತು ಚಿತ್ರದ ಗೀತೆ.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ರಿ. ಇದು ಆಕಾಶವಾಣಿ ವಿಜಯಪುರ. ಸಮಯ ಬೆಳಗಿನ 9:05 ನಿಮಿಷವಾಗಲಿದ್ದು ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಸಮಯ 9:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿಗೆ 90 ತುಂಬಿದ ಸಂಭ್ರಮದಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರ May 30 ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ಬೆಂಗಳೂರು ಗಾಯನ ಸಮಾಜದ ಸಹಯೋಗದಲ್ಲಿ ಏರ್ಪಡಿಸಿದ್ದ ಸ್ವರಸ್ಮೃತಿ ಸಂಗೀತ ಸಂಚಯ ಕಾರ್ಯಕ್ರಮದ ಧ್ವನಿ ಮುದ್ರಣ. ಈ ಕಾರ್ಯಕ್ರಮದ ಪ್ರಾಯೋಜಕರು
2: ಕಣ್ಣಿನ ಪೊರೆ ಅಥವಾ ಕ್ಯಾಟ್ರಾಕ್ಟ್ ನ ಕಾರಣದಿಂದ ಇಂಥ ಪುಟ್ಟ ಪುಟ್ಟ ಖುಷಿಗಳು ಮಂಜಾಗ್ತಾ ಹೋದ್ರೆ ಬೇಜಾರಾಗುತ್ತೆ. ಆದ್ರೆ ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ಪಡೆದುಕೊಂಡ್ರೆ ಈ ಸುಂದರ ಕ್ಷಣಗಳನ್ನು ಮತ್ತೆ ಮೊದಲಿನ ಹಾಗೆ ಆನಂದಿಸಬಹುದು. ನಾರಾಯಣ ನೇತ್ರಾಲಯದಲ್ಲಿ ನುರಿತ ಕಣ್ಣಿನ ತಜ್ಞರು ಸುರಕ್ಷಿತವಾಗಿ ನಿಮ್ಮ ದೃಷ್ಟಿ ಮರಳಿ ಪಡೆಯಲು ನೆರವಾಗುತ್ತಾರೆ. ಬದುಕಿನ ಸುಂದರ ಕ್ಷಣಗಳನ್ನು ಮತ್ತೆ ಕಣ್ತುಂಬಿಕೊಳ್ಳಿ. ತಪಾಸಣೆಗಾಗಿ ಇಂದೇ ಕರೆ ಮಾಡಿ 0866-6612-1615. ನಾರಾಯಣ ನೇತ್ರಾಲಯ, ಕಣ್ಣಿನ ದೃಷ್ಟಿ ಮತ್ತು ಕಾಳಜಿಗೆ ಮತ್ತೊಂದು ಹೆಸರು. ನೇತ್ರದಾನ ಐ ಡೊನೇಷನ್. ಬದುಕಿನಲ್ಲಿ ನಾವೆಲ್ಲರೂ ಹೋದ ಮೇಲೂ ನಮ್ಮ ಕಣ್ಣುಗಳು ಮತ್ತೊಬ್ಬರ ಮೂಲಕ ಜಗತ್ತನ್ನ ನೋಡಬಹುದು ಅಂದ್ರೆ ಎಷ್ಟು ಸಾರ್ಥಕತೆ ಅಲ್ವಾ? ಯಾರೋ ಒಬ್ಬರಿಗೆ ಈ ಸುಂದರ ಪ್ರಪಂಚನ ಕಣ್ತುಂಬಿಕೊಳ್ಳೋಕೆ ನಮ್ಮ ಕಣ್ಣುಗಳು ಆಸರೆಯಾಗುತ್ತವೆ. ನೇತ್ರದಾನ ಕೇವಲ ಒಂದು ನಿರ್ಧಾರವಲ್ಲ, ಕತ್ತಲಲ್ಲಿರೋ ಬದುಕಿಗೆ ಬೆಳಕಾಗೋ ಸಣ್ಣ ಪ್ರಯತ್ನ. ನಾರಾಯಣ ನೇತ್ರಾಲಯವು ಡಾಕ್ಟರ್ ರಾಜ್ಕುಮಾರ್ ಐ ಬ್ಯಾಂಕ್ ಮೂಲಕ ಅನೇಕರ ಜೀವನದಲ್ಲಿ ಹೊಸ ಬೆಳಕನ್ನ ಮೂಡಿಸಿದೆ. ನೇತ್ರದಾನದ ಸಂಕಲ್ಪಕ್ಕಾಗಿ ಇನ್ನೇ ಮಿಸ್ಡ್ ಕಾಲ್ ನೀಡಿ 888-401-8800. ನಿಮ್ಮ ದೃಷ್ಟಿ ಮತ್ತೊಬ್ಬರ ಮೂಲಕ ಈ ಜಗತ್ತಿನಲ್ಲಿ ಜೀವಂತವಾಗಿರಲಿ.
1: ರಮಣ ಬಾಲಚಂದ್ರ ಅವರ ವೀಣಾವಾದನ. ಪಕ್ಕವಾದ್ಯದಲ್ಲಿ ಮೃದಂಗ ವಿದ್ವಾನ್ ಅರ್ಜುನ್ ಕುಮಾರ್, ಖಂಜಿರ ವಿದ್ವಾನ್ ಜಿ ಗುರುಪ್ರಸನ್ನ.

ರಮಣ ಬಾಲಚಂದ್ರ ಅವರ ವೀಣಾ ವಾದನದಲ್ಲಿ ಮೊದಲು ಕೇಳೋಣ ಸ್ವಾಮಿನಾಥ ಪರಿಪಾಲಯಾಶು ಮಾಂ. ನಾಟರಾಗ ಆದಿತಾಳದಲ್ಲಿ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ.

Oh.

0: ರಮಣಾ ಬಾಲಚಂದ್ರ ಅವರ ವೀಣಾ ವಾದನವನ್ನು ಕೇಳುತ್ತಿದ್ದೀರಿ. ಪಕ್ಕವಾದ್ಯದಲ್ಲಿ ಮೃದಂಗ ವಿದ್ವಾನ್ ಅರ್ಜುನ್ ಕುಮಾರ್, ಖಂಜಿರ ವಿದ್ವಾನ್ ಜಿ ಗುರುಪ್ರಸನ್ನ. ಈ ಕಾರ್ಯಕ್ರಮದ ಪ್ರಾಯೋಜಕರು
1: ಕಣ್ಣಿನ ಪೊರೆ ಅಥವಾ ಕ್ಯಾಟ್ರಾಕ್ಟ್ನ ಕಾರಣದಿಂದ ಇಂಥ ಪುಟ್ಟ ಪುಟ್ಟ ಖುಷಿಗಳು ಮಂಜಾಗ್ತಾ ಹೋದ್ರೆ ಬೇಜಾರಾಗುತ್ತೆ. ಆದ್ರೆ ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ಪಡೆದುಕೊಂಡ್ರೆ ಈ ಸುಂದರ ಕ್ಷಣಗಳನ್ನು ಮತ್ತೆ ಮೊದಲಿನ ಹಾಗೆ ಆನಂದಿಸಬಹುದು. ನಾರಾಯಣ ನೇತ್ರಾಲಯದಲ್ಲಿ ನುರಿತ ಕಣ್ಣಿನ ತಜ್ಞರು ಸುರಕ್ಷಿತವಾಗಿ ನಿಮ್ಮ ದೃಷ್ಟಿ ಮರಳಿ ಪಡೆಯಲು ನೆರವಾಗುತ್ತಾರೆ. ಬದುಕಿನ ಸುಂದರ ಕ್ಷಣಗಳನ್ನು ಮತ್ತೆ ಕಣ್ತುಂಬಿಕೊಳ್ಳಿ. ತಪಾಸಣೆಗಾಗಿ ಇಂದೇ ಕರೆ ಮಾಡಿ 0866-1615. ನಾರಾಯಣ ನೇತ್ರಾಲಯ, ಕಣ್ಣಿನ ದೃಷ್ಟಿ ಮತ್ತು ಕಾಳಜಿಗೆ ಮತ್ತೊಂದು ಹೆಸರು. ರೆಟಿನಾ, ಕಣ್ಣಿನ ಹಿಂಭಾಗದ ಪರದೆ. ಕಣ್ಣು ಮುಂದೆ ಕಪ್ಪು ಚುಕ್ಕೆ ತೇಲಾಡೋದು ಅಥವಾ

0: ದಿಢೀರಂತ ಕಣ್ಣು ಮಂಜಾಗೋದು. ಇಂಥ ಲಕ್ಷಣಗಳು ಕಂಡಾಗ ನಿರ್ಲಕ್ಷ್ಯ ಬೇಡ. ಅದರಲ್ಲೂ ನಿಮಗೆ ಶುಗರ್ ಅಥವಾ ಬಿಪಿ ಇದ್ರೆ ಅದು ಕಣ್ಣಿನ ರೆಟಿನಾ ಮೇಲೆಯೂ ಪರಿಣಾಮ ಬೀರಬಹುದು. ನಾರಾಯಣ ನೇತ್ರಾಲಯದಲ್ಲಿ ಲಭ್ಯವಿರುವ ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ರೆಟಿನಾ ತಜ್ಞರ ಪರಿಣಿತಿ ಕಣ್ಣಿನ ಸಮಸ್ಯೆಗಳನ್ನು ಆರಂಭಿಕ ಹಂತದಲ್ಲೇ ಗುರುತಿಸಲು ಸಹಕಾರಿಯಾಗಿ ದೃಷ್ಟಿ ರಕ್ಷಣೆಗೆ ನೆರವಾಗುತ್ತದೆ. ಇಂದೇ ಕರೆ ಮಾಡಿ 0806616215 ನಾರಾಯಣ ನೇತ್ರಾಲಯ ಬೆಂಗಳೂರು. ನಿಮ್ಮ ರೆಟಿನಾ ರಕ್ಷಣೆಗೆ ನುರಿತ ವೈದ್ಯರ ಆರೈಕೆ.
1: ಈಗ ಕೇಳಿ ಇದೇ ಸಮಯಮು ಬ್ರೋವರಾದ ನಾಟಕ ಪ್ರಿಯರಾಗ ರೂಪಕತಾಳದಲ್ಲಿ ಮೈಸೂರು ವಾಸುದೇವಾಚಾರ್ಯರ ರಚನೆ.

0: ಇದುವರೆಗೆ ರಮಣಾ ಬಾಲಚಂದ್ರ ಅವರ ವೀಣಾ ವಾದನವನ್ನು ಆಲಿಸಿದಿರಿ. ಪಕ್ಕವಾದ್ಯದಲ್ಲಿ ಮೃದಂಗ ನುಡಿಸಿದವರು ವಿದ್ವಾನ್ ಅರ್ಜುನ್ ಕುಮಾರ್, ಕಂಜರ ನುಡಿಸಿದವರು ವಿದ್ವಾನ್ ಜಿ ಗುರುಪ್ರಸನ್ನ. ಆಕಾಶವಾಣಿಗೆ 90 ವರ್ಷ ತುಂಬಿದ ಸಂಭ್ರಮದ ಸಂದರ್ಭದಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರವು ಮೇ 30 ತಾರೀಕು ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ಬೆಂಗಳೂರು ಗಾಯನ ಸಮಾಜದ ಸಹಯೋಗದಲ್ಲಿ ಏರ್ಪಡಿಸಿದ್ದ ಸ್ವರಸ್ಮೃತಿ ಸಂಗೀತ ಸಂಚಯ ಕಾರ್ಯಕ್ರಮದ ಧ್ವನಿ ಮುದ್ರಣ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು
1: ನೇತ್ರದಾನ ಐ ಡೊನೇಷನ್. ಬದುಕಿನಲ್ಲಿ ನಾವೆಲ್ಲರೂ ಹೋದ ಮೇಲೂ ನಮ್ಮ ಕಣ್ಣುಗಳು ಮತ್ತೊಬ್ಬರ ಮೂಲಕ ಜಗತ್ತನ್ನ ನೋಡಬಹುದು ಅಂದ್ರೆ ಎಷ್ಟು ಸಾರ್ಥಕತೆ ಅಲ್ವಾ? ಯಾರೋ ಒಬ್ಬರಿಗೆ ಈ ಸುಂದರ ಪ್ರಪಂಚನ ಕಣ್ತುಂಬಿಕೊಳ್ಳೋಕೆ ನಮ್ಮ ಕಣ್ಣುಗಳು ಆಸರೆಯಾಗುತ್ತವೆ. ನೇತ್ರದಾನ ಕೇವಲ ಒಂದು ನಿರ್ಧಾರವಲ್ಲ, ಕತ್ತಲಲ್ಲಿರೋ ಬದುಕಿಗೆ ಬೆಳಕಾಗೋ ಸಣ್ಣ ಪ್ರಯತ್ನ. ನಾರಾಯಣ ನೇತ್ರಾಲಯವು ಡಾಕ್ಟರ್ ರಾಜ್ಕುಮಾರ್ ಐ ಬ್ಯಾಂಕ್ ಮೂಲಕ ಅನೇಕರ ಜೀವನದಲ್ಲಿ ಹೊಸ ಬೆಳಕನ್ನ ಮೂಡಿಸಿದೆ. ನೇತ್ರದಾನದ ಸಂಕಲ್ಪಕ್ಕಾಗಿ ಇನ್ನೇ ಮಿಸ್ಡ್ ಕಾಲ್ ನೀಡಿ 888-401-8800. ನಿಮ್ಮ ದೃಷ್ಟಿ ಮತ್ತೊಬ್ಬರ ಮೂಲಕ ಈ ಜಗತ್ತಿನಲ್ಲಿ ಜೀವಂತವಾಗಿರಲಿ. ರೆಟಿನಾ, ಕಣ್ಣಿನ ಹಿಂಭಾಗದ ಪರದೆ. ಕಣ್ಣು ಮುಂದೆ ಕಪ್ಪು ಚುಕ್ಕೆ ತೇಲಾಡೋದು ಅಥವಾ ದಿಢೀರಂತ ಕಣ್ಣು ಮಂಜಾಗೋದು, ಇಂಥ ಲಕ್ಷಣಗಳು ಕಂಡಾಗ ನಿರ್ಲಕ್ಷ್ಯ ಬೇಡ. ಅದರಲ್ಲೂ ನಿಮಗೆ ಶುಗರ್ ಅಥವಾ ಬಿಪಿ ಇದ್ರೆ ಅದು ಕಣ್ಣಿನ ರೆಟಿನಾ ಮೇಲೆಯೂ ಪರಿಣಾಮ ಬೀರಬಹುದು. ನಾರಾಯಣ ನೇತ್ರಾಲಯದಲ್ಲಿ ಲಭ್ಯವಿರುವ ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ರೆಟಿನಾ ತಜ್ಞರ ಪರಿಣಿತಿ ಕಣ್ಣಿನ ಸಮಸ್ಯೆಗಳನ್ನು ಆರಂಭಿಕ ಹಂತದಲ್ಲೇ ಗುರುತಿಸಲು ಸಹಕಾರಿಯಾಗಿ ದೃಷ್ಟಿ ರಕ್ಷಣೆಗೆ ನೆರವಾಗುತ್ತದೆ. ಇಂದೇ ಕರೆ ಮಾಡಿ 0800-6612-1615. ನಾರಾಯಣ ನೇತ್ರಾಲಯ ಬೆಂಗಳೂರು, ನಿಮ್ಮ ರೆಟಿನಾ ರಕ್ಷಣೆಗೆ ನುರಿತ ವೈದ್ಯರ ಆರೈಕೆ.
0: ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ ನಾಡು.

0: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
1: ಜ್ಞಾನಪೀಠ ಪ್ರಶಸ್ತಿ.
0: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
1: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
0: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
1: ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ,
0: ಶಿವರಾಮ ಕಾರಂತರ ವಿಕ್ರು ಗೋಕಾಕ್ರವರ ಭಾರತ ಸಿಂಧು ರಶ್ಮಿಗೆ,
1: ಯು ಆರ್ ಅನಂತಮೂರ್ತಿ,
0: ಗಿರೀಶ್ ಕಾರ್ನಾಡ್,
1: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ
0: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
1: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
0: ಸಿರಿಗನ್ನಡಂ ಗೆಲುಗೆ,
1: ಸಿರಿಗನ್ನಡಂ ಬಾಳಿಗೆ.

ಕಲೆ, ಕಾವ್ಯ, ಸಂಗೀತ ಇವು ಜೀವನದ ಅರಿವು ಸಾಫಲ್ಯವನ್ನ ಹೆಚ್ಚಿಸುತ್ತವೆ ಹೀಗೆಂದು ಹೇಳಿದ್ದಾರೆ ಹೋಮಿ ಬಾಬಾ.

ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 10:05. ನಮ್ಮ ಮುಂದಿನ ಕಾರ್ಯಕ್ರಮ ಗಾನಗಂಗೆ, ಚಿತ್ರಗೀತೆಗಳನ್ನ ಧರಿಸಿದ ಕಾರ್ಯಕ್ರಮ. ಎಂದಿನಂತೆ ಮಾಹಿತಿ ಹಾಗೂ ಗೀತೆಗಳೊಂದಿಗೆ ನಾವು ನಿಮ್ಮ ಜೊತೆಯಾಗ್ತೀವಿ ಈ ಗಾನಗಂಗೆ ಕಾರ್ಯಕ್ರಮದಲ್ಲಿ.

ನೀರು ಜೀವ ಜಗತ್ತಿನ ಮೂಲ. ನೀರಿಲ್ಲದೆ ಭೂಮಿಯ ಮೇಲೆ ಯಾವ ಜೀವ ಸಂಕುಲವೂ ಬದುಕಲು ಸಾಧ್ಯವಿಲ್ಲ. ಆದ್ದರಿಂದಲೇ ನೀರನ್ನು ಜೀವಜಲ ಅಂತ ಕರೆಯೋದು. ಮನುಷ್ಯರು, ಪ್ರಾಣಿಗಳು ಹಾಗೆ ಸಸ್ಯಗಳ ಬದುಕಿಗೆ ನೀರು ಅತ್ಯಗತ್ಯ. ಇನ್ನು ದೈನಂದಿನ ಬಳಕೆಯಲ್ಲಿ ನೀರು ಅಗ್ರಸ್ಥಾನದಲ್ಲಿರುತ್ತೆ. ಬೆಳೆಗಳನ್ನು ಬೆಳೆಯಲು ನೀರು ಬೇಕು. ಕೃಷಿಯ ಆಧಾರವೇ ನೀರು. ಭೂಮಿಯ ಮೇಲೆ ಇರುವ ನೀರು ನಿರಂತರವಾಗಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಂಚರಿಸುವ ಪ್ರಕ್ರಿಯೆಯನ್ನು ಜಲಚಕ್ರ ಅಂತ ಕರೆಯಲಾಗುತ್ತೆ. ಇಂದು ಜೂನ್ 8, ಸಮುದ್ರಗಳ ಮಹತ್ವ, ಸಮುದ್ರ ಜೀವಿಗಳ ರಕ್ಷಣೆ ಹಾಗೆ ಪರಿಸರ ಸಂರಕ್ಷಣೆಯ ಅರಿವನ್ನು ಮೂಡಿಸಲು ಈ ದಿನವನ್ನು ವಿಶ್ವ ಮಹಾಸಾಗರ ದಿನ, ವರ್ಲ್ಡ್ ಓಷನ್ಸ್ ಡೇ ಅಂತ ಆಚರಿಸಲಾಗುತ್ತೆ. ಸೂರ್ಯನ ಬಿಸಿಲಿನಿಂದ ಸಾಗರ, ನದಿ, ಕೆರೆಗಳ ನೀರು ಆವಿಯಾಗಿ ಗಾಳಿಯಲ್ಲಿ ಸೇರುತ್ತೆ. ಸಸ್ಯಗಳು ತಮ್ಮ ಎಲೆಗಳ ಮೂಲಕ ನೀರಿನ ಆವಿಯನ್ನು ಹೊರಬಿಡುತ್ತೆ. ಗಾಳಿಯಲ್ಲಿ ಇರೋ ನೀರಿನ ಆವಿ ತಂಪಾಗಿ ಸಣ್ಣ ಸಣ್ಣ ಹನಿಗಳಾಗಿ ಮೋಡಗಳನ್ನು ರಚಿಸುತ್ತೆ. ಈ ಮೋಡಗಳು ತುಂಬಿದಾಗ ಮಳೆ, ಹಿಮ ಅಥವಾ ಆಲಿಕಲ್ಲಿನ ರೂಪದಲ್ಲಿ ಅದೇ ನೀರು ಭೂಮಿಗೆ ಬೀಳುತ್ತೆ. ಹೀಗೆ ಮಳೆ ನೀರು ನದಿ, ಕೆರೆ ಮತ್ತು ಸಾಗರಗಳನ್ನು ಸೇರುತ್ತೆ. ಇದನ್ನು ಜಲಚಕ್ರ ಅಂತ ಹೇಳಲಾಗುತ್ತೆ. ಈ ಜಲಚಕ್ರದಿಂದ ಭೂಮಿಗೆ ಹೇಗೆಲ್ಲ ಉಪಯೋಗ ಆಗತ್ತೆ ಅಂದರೆ, ಕಾಲಕಾಲಕ್ಕೆ ಮಳೆ ಬೀಳಲು ಸಹಾಯವಾಗುತ್ತೆ. ಭೂಮಿಯಲ್ಲಿ ನೀರಿನ ಸಮತೋಲನ ಕಾಯ್ದುಕೊಳ್ಳುತ್ತೆ. ನೀರಿನ ಅಂತರ್ಜಲ ಶಕ್ತಿ ಹೆಚ್ಚಾಗುತ್ತೆ. ಹೀಗೆ ಜೀವಜಲ ಘನರೂಪ, ದ್ರವರೂಪ ಹಾಗೂ ಅನಿಲ ರೂಪದಲ್ಲಿ ನಿರಂತರವಾಗಿ ಚಲಿಸ್ತಾ ಇರುತ್ತೆ.

ಇಂದು ವಿಶ್ವ ಸಾಗರ ದಿನ. ಭೂಮಿಯ ಶೇಕಡ 70% ಭಾಗವನ್ನು ಸಾಗರಗಳು ಆವರಿಸಿವೆ. ಅನಂತ ನೀರಿನ ಲೋಕವೇ ಸಾಗರ. ಸಾಗರಗಳು ನಮ್ಮ ಜೀವನಕ್ಕೆ ಬಹಳ ಮುಖ್ಯ. ಅದು ಹೇಗೆ ಅಂದರೆ, ನಾವು ಉಸಿರಾಡುವ ಆಮ್ಲಜನಕದ ದೊಡ್ಡ ಭಾಗವನ್ನು ಸಮುದ್ರದಲ್ಲಿರುವ ಸಣ್ಣ ಸಣ್ಣ ಸಸ್ಯಗಳು ಉತ್ಪಾದಿಸುತ್ತೆ. ಭೂಮಿಯ ತಾಪಮಾನ ತುಂಬ ಬಿಸಿ ಅಥವಾ ತುಂಬ ಚಳಿಯಾಗದಂತೆ ಸಾಗರಗಳು ನೋಡಿಕೊಳ್ಳುತ್ತೆ. ಇನ್ನು ಸಾಗರಗಳನ್ನು ಅನೇಕ ಜಲಚರಗಳ ಮನೆ ಅಂತಾನೆ ಹೇಳಬಹುದು. ಮೀನುಗಳು, ತಿಮಿಂಗಿಲಗಳು, ಆಮೆಗಳು ಸೇರಿದಂತೆ ಲಕ್ಷಾಂತರ ಜಲಚರಗಳು ಸಮುದ್ರಗಳ ಗರ್ಭದಲ್ಲಿ ಬೆಚ್ಚಗೆ ವಾಸ ಮಾಡ್ತಿರುತ್ತೆ. ಹೀಗೆ ಭೂಮಿಯ ಹೃದಯದಂತಿರುವ ಸಾಗರಗಳು ಜೀವ ಜಗತ್ತಿನ ಆಧಾರ. ಪ್ರಕೃತಿ ನಮಗೆ ವರವಾಗಿ ನೀಡಿರುವ ಸಾಗರಗಳ ಪ್ರಾಮುಖ್ಯತೆಯನ್ನು ಅರ್ಥ ಮಾಡಿಕೊಂಡು ಅವುಗಳನ್ನು ರಕ್ಷಿಸೋದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ.

0: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗಾನಗಂಗೆ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಇದೀಗ ಒಂದು ವಿರಾಮ.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
5: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
4: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
6: ಹಿಂಗ್ಯಾಕ ಯವ್ವ, ನಿನ್ ಕೂಸು ಹಳ್ಳಿಕತ್ತದ. ಎದಿ ಹಾಲು ಕುಡಿಸಿ ಸಮಾಧಾನ ಮಾಡು.
7: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲು ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
6: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲು ಮಾತ್ರ ಕೊಡ್ಬೇಕು. ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು. ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
8: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ. ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
9: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
10: ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.
11: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
10: ಆಕಾಶವಾಣಿ FM ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.

ಆಕಾಶವಾಣಿ ಆಕಾಶವಾಣಿಗೆ 90 ಮನಸ್ಸಿನ ವಿಡಿಯೋ ಭಾವದ ಆಡಿಯೋ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಸದಾ ನಿಮ್ಮೊಂದಿಗೆ.

ಮತ್ತೊಮ್ಮೆ ಪ್ರೀತಿಯ ಕೇಳುಗರಿಗೆಲ್ಲ ಗಾನಗಂಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಭೂಮಿಯ ಮೇಲೆ ಬೀಳುವ ಮಳೆ ನೀರು ಕೊನೆಗೆ ಸಾಗರವನ್ನು ಸೇರಲೇಬೇಕು. ನೀರು ಯಾವಾಗಲೂ ಎತ್ತರದ ಸ್ಥಳದಿಂದ ತಗ್ಗಿನ ಪ್ರದೇಶಕ್ಕೆ ಹರಿಯುತ್ತೆ. ಆದ್ದರಿಂದಲೇ ಬೆಟ್ಟ ಗುಡ್ಡಗಳಲ್ಲಿ ಬಿದ್ದ

ನೀರು ಸಣ್ಣ ಹೊಳೆಯಾಗಿ ಹರಿದು ದೊಡ್ಡ ದೊಡ್ಡ ಹೊಳೆಗಳಾಗುತ್ತೆ. ನಂತರ ಅವು ನದಿಗಳಾಗಿ ರೂಪಾಂತರಗೊಳ್ಳುತ್ತೆ. ನದಿಗಳು ಹಳ್ಳಿ, ನಗರ, ಕಾಡು ಪ್ರದೇಶಗಳ ಮೂಲಕ ಹರಿಯುತ್ತಾ ಕೊನೆಗೆ ಸಮುದ್ರವನ್ನು ಸೇರುತ್ತೆ. ಉದಾಹರಣೆಗೆ ಗಂಗಾ, ಕೃಷ್ಣ, ಕಾವೇರಿ ನದಿಗಳು ಹರಿದು ಕೊನೆಗೆ ಸಮುದ್ರದಲ್ಲಿ ಲೀನವಾಗುತ್ತೆ. ಇನ್ನು ನಮ್ಮ ಹಿರಿಯರು ನೀರಿಗೆ ಹೋಲಿಸಿ ಒಂದು ಮಾತು ಹೇಳ್ತಾರೆ, ಮನುಷ್ಯನ ಜೀವನ ನಿಂತ ನೀರಾಗಬಾರ್ದು, ಸದಾ ಪ್ರವಹಿಸುವ ನೀರಿನಂತಿರಬೇಕು. ಅಂದರೆ ನಿಂತ ನೀರು ದುರ್ವಾಸನೆ ಬರುತ್ತೆ, ಕ್ರಿಮಿಕೀಟಗಳು ಸೇರಿ ಕಾಯಿಲೆಗಳ ಗೂಡಾಗುತ್ತೆ. ಅದೇ ಹರಿಯೋ ನೀರು ಸದಾ ಸ್ವಚ್ಛಂದವಾಗಿರುತ್ತೆ. ಹಾಗೆಯೇ ಮನುಷ್ಯನು ಸಹ ಸದಾ ಚಟುವಟಿಕೆಯಿಂದ ಇದ್ದಾಗ ಏನಾದರೂ ಹೊಸತನ್ನು ಕಲಿತ ಜೀವನದಲ್ಲಿ ಸದಾ ಕಾಲ ಲವಲವಿಕೆಯಿಂದ ಇರಬಹುದು ಅಂತ ಹೇಳ್ತಾರೆ. ಹಾಗಾದರೆ ನಾವೆಲ್ಲರೂ ಹರಿಯುವ ನೀರಾಗೋಣ ಅಂತ ಹೇಳ್ತಾ ಈ ಒಂದು ಸುಂದರ ಗೀತೆ ನಿಮಗಾಗಿ.

ಮನುಷ್ಯರಾದ ನಾವು ಏನ್ ಮಾಡಬಹುದು ಅಂತ ಯೋಚಿಸ್ತಿದ್ದೀರಾ? ಮೊದಲನೆಯದಾಗಿ, ಪ್ಲಾಸ್ಟಿಕ್ ಮತ್ತು ಕಸದ ವಸ್ತುಗಳನ್ನು ಸಮುದ್ರಕ್ಕೆ ಹಾಕಬಾರದು. ರಾಸಾಯನಿಕಗಳು, ಎಣ್ಣೆ ಮತ್ತು ಕಾರ್ಖಾನೆಗಳ ತ್ಯಾಜ್ಯವನ್ನು ನೀರಿಗೆ ಬಿಡಬಾರದು. ಅಗತ್ಯಕ್ಕಿಂತ ಹೆಚ್ಚು ಮೀನು ಹಿಡಿಯೋದ್ರಿಂದ ಸಮುದ್ರ ಜೀವಿಗಳ ಸಂಖ್ಯೆ ಕಡಿಮೆಯಾಗುತ್ತೆ. ಹೆಚ್ಚಾಗಿ ಗಿಡಮರಗಳನ್ನು ಬೆಳೆಸೋದ್ರಿಂದ ಪರಿಸರ ಸಮತೋಲನ ಕಾಯ್ದುಕೊಳ್ಳಲು ಸಹಾಯ ಮಾಡುತ್ತೆ. ಹೀಗೆ ಸಮುದ್ರಗಳು ನಮ್ಮ ಬದುಕಿನ ಆಧಾರ. ಅವುಗಳನ್ನು ಸ್ವಚ್ಛವಾಗಿ ಮತ್ತು ಸುರಕ್ಷಿತವಾಗಿ ಕಾಪಾಡಿದಾಗ ಮಾತ್ರ ಭವಿಷ್ಯ ಸುಂದರವಾಗಿರುತ್ತೆ. ಏನಂತೀರಾ?

0: ಸ್ನೇಹಿತರೆ, ಹಸಿರೆ ಉಸಿರು ಎನ್ನುವುದು ನಮ್ಮೆಲ್ಲರ ನಾಣ್ಣುಡಿ. ಜೀವ ಸಂಕುಲ ಉಳಿದಿರುವುದೇ ಗಿಡಮರಗಳಿಂದ.
1: ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ, ನವಿಲಿ.
0: ಮಾನವನು ಅನಾದಿ ಕಾಲದಿಂದಲೂ ಪ್ರಕೃತಿಯನ್ನ ಪೂಜಿಸುತ್ತಾ ಬಂದಿದ್ದಾನೆ. ಆದರೂ ತನ್ನ ದುರಾಸೆ ದುರಾಭಿಮಾನದಿಂದ ಕಾಡುಗಳನ್ನ ನಾಶ ಮಾಡಿ ಪರಿಸರಕ್ಕೆ ಕಂಟಕವಾಗುತ್ತಿದ್ದಾನೆ. ಇದು ಹೀಗೆ ಮುಂದುವರೆದರೆ ಜಾಗತಿಕ ತಾಪಮಾನ ಹೆಚ್ಚಾಗಿ ಭೂಮಿಯ ಮೇಲಿನ ಅನೇಕ ಜೀವಿಗಳು ಕಣ್ಮರೆಯಾಗುತ್ತವೆ. ಎಲ್ಲ ಜೀವಿಗಳಿಗೂ ಬದುಕುವ ಹಕ್ಕಿದೆ. ನೀವು ಬದುಕಿ ನಮ್ಮನ್ನು ಬದುಕಲು ಬಿಡಿ ಎಂದು ಕೋಟಿ ಕೋಟಿ ಸೂಕ್ಷ್ಮಾಣು ಜೀವಿಗಳು, ಹಕ್ಕಿ ಪಕ್ಷಿಗಳು, ಗಿಡ ಮರ ಜಲಚರಗಳು ಬೇಡುವಂತಾಗಿದೆ. ಗೆಳೆಯರೇ, ಕಾಡು ನಾಶ ತಡೆಯಲು ನಾವೆಲ್ಲರೂ ಒಂದಾಗೋಣ. ಹೆಚ್ಚು ಹೆಚ್ಚು ಗಿಡ ಮರಗಳನ್ನ ನೆಡುವ ಮೂಲಕ ಪರಿಸರವನ್ನ ಉಳಿಸೋಣ, ಬೆಳೆಸೋಣ.
2: ಇದುವರೆಗೂ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗಾನಗಂಗೆ ಕಾರ್ಯಕ್ರಮವನ್ನ ಆಲಿಸಿದ್ರಿ.

ಸುನ್ಹೇರೇ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಅಪನೇ ರಂಗ್ ಹಜಾರ್ ಚಿತ್ರಕ್ಕಾಗಿ ಲತಾ ಮಂಗೇಶ್ಕರ್ ಅವರು ಹಾಡಿರುವ ಗೀತೆ. ಅಂಜಾನ್ ಅವರ ಗೀತ ರಚನೆಗೆ ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ಅವರ ಸಂಗೀತ ನಿರ್ದೇಶನ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಆಕಾಶವಾಣಿ ಅಟ್ 90.90 ಸಾಲ್ ಕಿ ಆವಾಜ್ ದಿಲ್ ಸೆ ದಿಲ್ ತಕ್ ನಾನ್ ಸ್ಟಾಪ್ ಧಮಾಲ್ ಪುರಾನಿ ಯಾದೇ ನಯಾ ಜೋಶ್ ಹೈ ದೇಶ್ ಕಾ ರೇಡಿಯೋ ಅಬ್ ಭಿ ಬಾಸ್ ಹೈ ಆಕಾಶವಾಣಿ ಕೆ ಗೌರವಮಯಿ 90 ಸಾಲ್
4: ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಚುಪ್ಕೆ ಚುಪ್ಕೆ ಚಿತ್ರದ ಗೀತೆ, ಆನಂದ್ ಭಕ್ಷಿ ಅವರ ಗೀತ ರಚನೆಗೆ ಎಸ್ ಡಿ ಬರ್ಮನ್ ಅವರ ಸಂಗೀತ.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸುನ್ಹೇರೆ ಪಲ್ ಕಾರ್ಯಕ್ರಮದಲ್ಲಿ ಹಳೆಯ ಹಿಂದಿ ಚಿತ್ರಗೀತೆಗಳನ್ನು ಆಲಿಸ್ತಾ ಇದ್ದೀರಾ. ನಮ್ಮ ಮುಂದಿನ ಗೀತೆ ದಿಲ್ ಸೇ ಚಿತ್ರಕ್ಕಾಗಿ ಸುಖ್ವೀಂದರ್ ಸಿಂಗ್ ಹಾಗೂ ಸಪ್ನಾ ಅವಸ್ಥಿ ಅವರು ಹಾಡಿದ್ದಾರೆ. ಗುಲ್ಜಾರ್ ಅವರ ಗೀತರಚನೆಗೆ ಎ ಆರ್ ರೆಹಮಾನ್ ಅವರ ಸಂಗೀತ ನಿರ್ದೇಶನ.

0: ಇಂಪಾದ ದನಿ ನವಿರಾದ ಕಾವ್ಯ
1: ಮನದಾಳವನ್ನು ತಟ್ಟುವ ಸಂಗೀತ
0: ಮತ್ತೆ ಮತ್ತೆ ಕೇಳಬೇಕೆನ್ನುವ ಹಿಂದಿ ಚಿತ್ರಗೀತೆಗಳ ಪ್ರಸಾರ ಸುನಹರಿ ಪಲ್ನಲ್ಲಿ
1: ಹೃದಯಗಳು ಮಿಡಿಯುವ ಹಿಂದಿ ಚಿತ್ರಗೀತೆಗಳು ತಪ್ಪದೇ ಕೇಳಿ
0: ಸುನ್ಹೆರೆ ಪಲ್
1: ಪ್ರತಿದಿನ ಬೆಳಿಗ್ಗೆ 10:30
0: ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ
2: ಮುಂದಿನ ಗೀತೆ ಧರ್ಮಾತ್ಮ ಚಿತ್ರದ್ದು. ಮುಕೇಶ್ ಮತ್ತು ಕಾಂಚನ್ ಅವರು ಹಾಡಿದ್ದಾರೆ. ಇಂದೀವರ್ ಅವರ ಗೀತರಚನೆಗೆ ಕಲ್ಯಾಣ್ಜಿ ಆನಂದ್ಜಿ ಅವರ ಸಂಗೀತ.

ಇದುವರೆಗೂ ಸುನಹರೇ ಪರ್ಲ್ ಕಾರ್ಯಕ್ರಮದಲ್ಲಿ ಹಳೆಯ ಹಿಂದಿ ಚಿತ್ರಗೀತೆಗಳು ಪ್ರಸಾರವಾದವು. ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 11:05. ನಮ್ಮ ಮುಂದಿನ ಕಾರ್ಯಕ್ರಮ ಸವಿನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳು.

ಕವಿ ನೆನಪು ಕಾರ್ಯಕ್ರಮದ ಮೊದಲ ಗೀತೆ ಕಳ್ಳ ಕುಳ್ಳ ಚಿತ್ರಕ್ಕಾಗಿ ಪಿ ಬಿ ಶ್ರೀನಿವಾಸ್ ಹಾಗೂ ವಾಣಿ ಜೈರಾಮ್ ಅವರು ಹಾಡಿದ್ದಾರೆ. ಚಿ ಉದಯಶಂಕರ್ ಅವರ ಗೀತ ರಚನೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420223.
3: ಸೀತಾರಾಮ ಶಾಸ್ತ್ರಿ ಅವರ ಗೀತ ರಚನೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನವಿರುವ ಕನ್ಯಾರತ್ನ ಚಿತ್ರದ ಗೀತೆ, ಪಿ ಬಿ ಶ್ರೀನಿವಾಸ್ ಅವರ ಕಂಠದಲ್ಲಿ.

ರತ್ನಮಂಜರಿ ಚಿತ್ರದ ಗೀತೆ ಎಸ್ ಜಾನಕಿಯವರ ಕಂಠದಲ್ಲಿ, ಹುಣಸೂರು ಕೃಷ್ಣಮೂರ್ತಿಯವರ ಗೀತ ರಚನೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನ.

ಸಂಶಯ ಫಲ ಚಿತ್ರಕ್ಕಾಗಿ ಎಲ್ಲಾರೀಶ್ವರಿ ಅವರು ಹಾಡಿರುವ ಗೀತೆ. ಸೀತಾರಾಮ ಶಾಸ್ತ್ರಿಯವರ ಗೀತ ರಚನೆಗೆ ಸಲೀಲ್ ಚೌಧರಿಯವರ ಸಂಗೀತ.

0: ಸಮಯ ಆಗಿದೆ 11:15:10. ಸವಿ, ನೆನಪು ಕಾರ್ಯಕ್ರಮದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಆಲಿಸ್ತಾ ಇದ್ದೀರಾ?
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಹಾಲು ಜೇನು ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸರಿತಾ ಅವರು ಹಾಡಿರುವ ಗೀತೆ, ಜಿ ಉದಯಶಂಕರ್ ಅವರ ಗೀತ ರಚನೆಗೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ.
4: ಒಂದ್ ಮಾತು
5: ಹೇಳಿ.
4: ಹೇಳಿದ್ರೆ ಕೇಳ್ತೀಯ?
5: ನಿಮ್ ಮಾತು ಯಾವತ್ತು ಕೇಳಿಲ್ಲ.
4: ಹಾಗಾದ್ರೆ ಆ ಪಾತ್ರೆಯಲ್ಲಿಡು.
5: ಇಟ್ಟೆ.
4: ಬಾಯಲ್ಲಿ ಬಾರೆ ಅಂದ್ರೆ ಕುತ್ಕೋಯ್ ಮಂಚದ ಮೇಲೆ.
5: ಏನ್ರಿ ಇದು ಇಷ್ಟೊತ್ತಿನಲ್ಲಿ?
4: ಅಯ್ಯೋ, ಅದಕ್ಕಲ್ವೇ. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ.
5: ಮನೆ ಕೆಲಸ ಯಾರಿ ಮಾಡೋದು? ನಿಮ್ಮ ಮಾವನ.

ಜ್ವಾಲಾಮುಖಿ ಚಿತ್ರದ ಗೀತೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಬೆಂಗಳೂರು ಲತಾ ಅವರ ಕಂಠದಲ್ಲಿ ಚಿ ಸದಾಶಿಯ ಅವರ ಗೀತ ರಚನೆಗೆ ಎಂ ರಂಗಾರಾವ್ ಅವರ ಸಂಗೀತ.

0: ಮಾಡುವುದು ಇನ್ನೊಂದು.
1: ಪರಮೇಶೆ ಪ್ರೇಮ ಪ್ರಸಂಗ ಚಿತ್ರದ ಗೀತೆ, ಎಂ ಎನ್ ವ್ಯಾಸರಾವ್ ಅವರ ಗೀತ ರಚನೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ.

0: ಮುಂಚೆ ಬೇಳೆ ಹಾಕ್ರಿ.
1: ಬೇಳೆ ಇಲ್ಲಿದೆಯೋ?
0: ಅದ್ರಲ್ಲಿ ಹುಳ ಇದೆ, ಸ್ವಲ್ಪ ಆರ್ತ್ ಹಾಕಿ.
1: ಬರೀ ಆಲೂಗಡ್ಡೆ ಈರುಳ್ಳಿ ಇದೆ, ಸಾಕೇನೆ?
0: ಅಯ್ಯೋ, ಕೈಗೆ ಸಿಕ್ಕಿದ್ ಹಾಕಿ ಏನೋ ಒಂದ್ ಮಾಡ್ರಿ.
1: ಸರಿ,

ಎಚ್ ವಿ ನಾಗೇಂದ್ರಪ್ಪ ಅವರ ಗೀತ ರಚನೆ, ಎಂ ರಂಗಾರಾವ್ ಅವರ ಸಂಗೀತ ನಿರ್ದೇಶನವಿರುವ ಹೆಂಡತಿ ಬೇಕು ಹೆಂಡತಿ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸುರೇಂದರ್ ಅವರ ಕಂಠದಲ್ಲಿ.

0: ಮೆಳ್ಳ ಕಣ್ಣು ಇದ್ರೆ ಇರ್ಲಿ ಇರ್ಲಿ
1: ಇರ್ಲಿ,
0: ಒಂದು ಮೂಗು ಆದ್ರೂ ಇರ್ಲಿ ಇರ್ಲಿ
1: ಇರ್ಲಿ,
0: ಮೆಳ್ಳೆ ಕಣ್ಣು ಇದ್ರೆ ಇರ್ಲಿ ಇರ್ಲಿ
1: ಇರ್ಲಿ,
0: ಮುಂಡು ಮೂಗು ಆದ್ರೂ ಇರ್ಲಿ ಇರ್ಲಿ
1: ಇರ್ಲಿ,
0: ಮೆಳ್ಳೆ ಕಣ್ಣು ಇರ್ಲಿ
1: ಮುಂಡು ಮೂಗ ಇರ್ಲಿ,
0: ಗಿಡ್ಡಕ್ಕಿದ್ರು ಇರ್ಲಿ
1: ಉದ್ದಕ್ಕಿದ್ರು ಇರ್ಲಿ,
0: ಒಂದೇ ದಿನಕ್ಕೆ ಬೇಕೇ ಬೇಕು
1: ಹೆಂಡತಿ ಬೇಕು ಹೆಂಡತಿ,
0: ಹೌದು ಹೌದು ಹೌದು ಹೆಂಡತಿ ಬೇಕು ಹೆಂಡತಿ,
1: ಹೆಂಡತಿ ಬೇಕು ಬೇಕು ಹೆಂಡತಿ ಬೇಕು ಬೇಕು ಹೆಂಡತಿ ಹೆಂಡತಿ ಹೆಂಡತಿ.

0: ದಪ್ಪಗಿದ್ರು ದಪ್ಪಗಿರ್ಲಿ ಇರ್ಲಿ
1: ಇರ್ಲಿ,
0: ಸಣ್ಣಗಿದ್ರು ಒಳ್ಳೆದಿರ್ಲಿ ಇರ್ಲಿ
1: ಇರ್ಲಿ,
0: ದಪ್ಪಗಿದ್ರು ದಪ್ಪಗಿರ್ಲಿ ಇರ್ಲಿ
1: ಇರ್ಲಿ,
0: ಸಣ್ಣಗಿದ್ರು ಒಳ್ಳೆದಿರ್ಲಿ ಇರ್ಲಿ
1: ಇರ್ಲಿ,
0: ದಪ್ಪಗಿದ್ರೆ ಇರ್ಲಿ
1: ಸಣ್ಣಗಿದ್ರೆ ಇರ್ಲಿ.
0: ಸೋಟಕ

ಎಸ್ ಜಾನಕಿಯವರ ಕಂಠದಲ್ಲಿ ಸಂಪತ್ತಿಗೆ ಸವಾಲ್ ಚಿತ್ರದ ಗೀತೆ, ಆರ್ ಎನ್ ಜೈಗೋಪಾಲ್ ಅವರ ಗೀತರಚನೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನವಿದೆ.

ಕಿಟ್ಟು ಪುಟ್ಟು ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಹಾಡಿರುವ ಗೀತೆ, ಚಿ ಉದಯಶಂಕರ್ ಅವರ ಗೀತ ರಚನೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತ.

ಸಮಯ ಆಗಿದೆ 11:40. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸವಿ ನೆನಪು ಕಾರ್ಯಕ್ರಮದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳು ಪ್ರಸಾರವಾಗ್ತಾ ಇವೆ. ಮುಂದಿನ ಗೀತೆ ರಾಣಿ ಮಹಾರಾಣಿ ಚಿತ್ರಕ್ಕಾಗಿ SP ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರು ಹಾಡಿರುವ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದಾರೆ ಹಂಸಲೇಖಾ.

ಪ್ರೇಮಲೋಕದಿಂದ ಆಯ್ದಂತಹ ಎರಡು ಹಾಡುಗಳನ್ನು ಕೇಳಿದ್ರಿ. ಕೆಜೆ ಯೇಸುದಾಸ್, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರ ಕಂಠದಲ್ಲಿ. ಇನ್ನು ಈಗ ಮೂಡಿ ಬರ್ತಾ ಇದೆ ಯಾರೇ ನೀನು ಚೆಲುವೆ ಚಿತ್ರದಿಂದ ಆಯ್ದ ಒಂದು ಹಾಡು, ಶ್ರೀನಿವಾಸ್ ಮತ್ತು ಅನುರಾಧ ಶ್ರೀರಾಮ್ ಅವರ ಕಂಠದಲ್ಲಿ.

ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು ಇದುವರೆಗೂ ಮೂಡಿ ಬಂದವು. ಸಮಯ 12 ಆಗ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಆಕಾಶವಾಣಿ 90 ವರ್ಷಾಚರಣೆ ಹಿನ್ನೆಲೆ ಹೊಸದಿಲ್ಲಿಯ ಸಂಸದ್ ಮಾರ್ಗದಲ್ಲಿರುವ ಆಕಾಶವಾಣಿ ಕೇಂದ್ರದ ರಂಗಭವನದಲ್ಲಿ ಇಂದು ಸ್ಪೆಕ್ಟ್ರಮ್ ಆಕಾಶವಾಣಿ @90 ಎ ಮ್ಯೂಸಿಕಲ್ ಒಡಿಸಿ ಕಾರ್ಯಕ್ರಮ ಆಯೋಜಿತವಾಗಿದೆ. ಸಾಯಂಕಾಲ 4 ಗಂಟೆಗೆ ಆರಂಭವಾಗುವ ಕಾರ್ಯಕ್ರಮದಲ್ಲಿ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಹಾಗೂ ರಾಜ್ಯ ಖಾತೆ ಸಚಿವ ಡಾ ಎಲ್ ಮುರುಗನ್ ಆತಿಥ್ಯ ವಹಿಸಲಿದ್ದಾರೆ. ಧಾರವಾಡ ಆಕಾಶವಾಣಿ ಕೇಂದ್ರದ ನಿಲಯ ಕಲಾವಿದರಾದ ಪಂಡಿತ್ ಸಾತಲಿಂಗಪ್ಪ ದೇಸಾಯಿ ಕಲ್ಲೂರ್ ಹಾಗೂ ಉಸ್ತಾದ್ ಶಫೀಕ್ ಖಾನ್ ಸೇರಿದಂತೆ ದೇಶದ ವಿವಿಧ ಆಕಾಶವಾಣಿ ಕೇಂದ್ರಗಳ ಒಟ್ಟು 13 ಜನ ಕಲಾವಿದರು ನಾದ @90 ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಸ್ಪೆಕ್ಟ್ರಮ್ ಕಾರ್ಯಕ್ರಮದ ವಿಶೇಷತೆ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಖ್ಯಾತ ಸಿತಾರ್ ವಾದಕ ಉಸ್ತಾದ್ ಶಫೀಕ್ ಖಾನ್.
1: ಆಕಾಶವಾಣಿಗೂ 90X ಸ್ಪೆಕ್ಟ್ರಮ್ ಅಂತ ಹೇಳಿ ಇದಕ್ಕೆ ಹೆಸರು ಕೊಟ್ಟಿದ್ದಾರೆ. ಇವತ್ತು ಇದರೊಳಗೆ ನಾಡ್ @90 ಅಂತಿದೆ. ಆಕಾಶವಾಣಿ ನಮ್ಮ ಸ್ಟಾಫ್ ಆರ್ಟಿಸ್ಟ್ ಏನಿದ್ದೇವೆ ನಾವು ಸೇರಿ ಒಂದು 1/4 ತಾಸಿಂದು ನಮ್ದು ಒಂದು ಐಟಮ್ ಇದೆ. ಅದಾದ ನಂತರ ಮರು ತರಂಗ್ ಅಂತ ಹೇಳಿ ರಾಜಸ್ಥಾನಿ ಲೋಕ ನೃತ್ಯ ಇದೆ. ಅದಾದ ನಂತರ ಪಂಜಾಬಿ ಲೋಕ್ ಗೀತ್ ಅದಕ್ಕೆ ರಂಗ ಪಂಜಾಬಿ ಅಂತ ಹೇಳಿ ಹೆಸರು ಕೊಟ್ಟಿದ್ದಾರೆ. ಆಮೇಲೆ ಯೂತ್ ವಾಯ್ಸ್ ಅಂತ ಹೇಳಿ ಅದೊಂದು ಕಾರ್ಯಕ್ರಮ ಇದೆ. ಇದು ಆಕಾಶವಾಣಿ ದಿಲ್ಲಿ ಸಂಸತ್ ಮಾರ್ಗದ ರಂಗ ಭವನ್ ಸಭಾಗಾರದಲ್ಲಿ ಇದು ಕಾರ್ಯಕ್ರಮ ಅವರು ಮಾಡ್ತಾ ಇದ್ದಾರೆ. ಆಲ್ ಓವರ್ ಇಂಡಿಯಾದಿಂದ 13 ಆರ್ಟಿಸ್ಟ್ ಬಂದಿದ್ದೇವೆ. ಇದರೊಳಗೆ ಕಲ್ಕತ್ತಾದಿಂದ, ಮುಂಬೈಯಿಂದ, ಹೈದರಾಬಾದ್, ಮೈಸೂರು, ಧಾರವಾಡ ಆರ್ಟಿಸ್ಟ್ ಗಳು ಬಂದಿದ್ದೇವೆ. 2 ದಿವಸದಿಂದ ಇಲ್ಲೇ ಇದ್ದೇವೆ. ನಾವೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೇವೆ. 4 ಗಂಟೆ ಸ್ಟಾರ್ಟ್ ಆಗ್ತಾ ಇದೆ.
0: ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ಪಾಲಿಕೆ ರಚನೆ ನ್ಯಾಯಯುತ ಬೇಡಿಕೆಯಾಗಿದ್ದು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಸದ್ಯದಲ್ಲೇ ಅಂತಿಮ ಅಧಿಸೂಚನೆ ಹೊರಡಿಸಲಾಗುವುದು ಎಂದು ನಗರಾಭಿವೃದ್ಧಿ ಖಾತೆ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಭರವಸೆ ನೀಡಿದ್ದಾರೆ. ಪ್ರತ್ಯೇಕ ಪಾಲಿಕೆಗಾಗಿ ಹೋರಾಡುತ್ತಿರುವ ಸತ್ಯ ಪ್ರತಿಪಾದನಾ ಸತ್ಯಾಗ್ರಹಿಗಳ ನಿಯೋಗ ಹಿರಿಯ ನ್ಯಾಯವಾದಿ ಬಿಡಿ ಹಿರೇಮಠ್ ನೇತೃತ್ವದಲ್ಲಿ ಸಚಿವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿತು. ಸಹಾನುಭೂತಿ ಎಂಬುದು ಔಷಧಿಯಿಂದ ಬರುವುದಿಲ್ಲ, ಅದು ಮನುಷ್ಯತ್ವದಿಂದ ಮಾತ್ರ ಕಂಡುಕೊಳ್ಳಬಹುದು ಎಂದು ಚಿತ್ರದುರ್ಗದ ಬಸವೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯದ ನಿರ್ದೇಶಕ ಡಾ ಎಂಎಸ್ ರಾಜೇಶ್ ಅಭಿಪ್ರಾಯಪಟ್ಟಿದ್ದಾರೆ. ವಿಶ್ವವಿದ್ಯಾಲಯದ ಗುಡ್ಡದ ರಂಗವ್ವನಹಳ್ಳಿಯ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದಲ್ಲಿ ಸಾರ್ವಜನಿಕ ಆರೋಗ್ಯದಲ್ಲಿ ಡಿಜಿಟಲ್ ಜನಸಂಖ್ಯಾಶಾಸ್ತ್ರ, ಜನಗಣತಿ, ಜನಸಂಖ್ಯಾ ವಿಜ್ಞಾನ ಮತ್ತು ಕೃತಕ ಬುದ್ಧಿಮತ್ತೆ ಕುರಿತ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು. ಡಾ ಬಸವಕುಮಾರ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿದ್ದರು. ಈ ತಿಂಗಳ ಕೊನೆ ಭಾನುವಾರ 28ರಂದು ರಾಜ್ಯಾದ್ಯಂತ 5 ವರ್ಷದೊಳಗಿನ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹನಿ ಹಾಕುವ ರಾಷ್ಟೀಯ ಅಭಿಯಾನ ನಡೆಯಲಿದೆ. ರಾಯಚೂರು ನಗರದಲ್ಲಿ 37,983 ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಲು 146 ತಂಡಗಳು ಸಜ್ಜಾಗಿವೆ ಎಂದು ಮಹಾನಗರ ಪಾಲಿಕೆ ಉಪ ಆಯುಕ್ತ ಶರಣಪ್ಪ ತಿಳಿಸಿದ್ದಾರೆ. ರಾಯಚೂರು ತೆಹಸೀಲ್ದಾರ್ ಸುರೇಶ್ ವರ್ಮಾ ಮಾತನಾಡಿ, ಗ್ರಾಮೀಣ ಭಾಗದಲ್ಲಿ 76,502 ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಲು ಒಟ್ಟು 316 ತಂಡಗಳನ್ನು ಸಿದ್ದಗೊಳಿಸಲಾಗಿದೆ ಎಂದರು. ಭಾರತೀಯ ವಿಶಿಷ್ಟ ಗುರುತಿನ ಚೀಟಿ ಪ್ರಾಧಿಕಾರ UIDAI ಧಾರವಾಡದಲ್ಲಿ ಕಾರ್ಯಾರಂಭಿಸಿರುವ ನೂತನ ಆಧಾರ್ ಸೇವಾ ಕೇಂದ್ರವನ್ನು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಉದ್ಘಾಟಿಸಿದರು. ಈ ಸಂದರ್ಭ ಮಾತನಾಡಿದ ಅವರು, ನೂತನ ಕೇಂದ್ರವು ಆಧಾರ್ ದಾಖಲಾತಿ, ಬಯೋಮೆಟ್ರಿಕ್ ನವೀಕರಣಗಳು, ದೋಷ ತಿದ್ದುಪಡಿ ಹಾಗೂ ಕುಂದುಕೊರತೆ ಪರಿಹಾರ ಸೇವೆಗಳನ್ನು ಒಂದೇ ಸೂರಿನಡಿ ಒದಗಿಸಲಿದೆ ಎಂದು ತಿಳಿಸಿದರು. ಬೆಂಗಳೂರು ನಗರ ಸೇರಿದಂತೆ ರಾಜ್ಯದ ವಿವಿಧೆಡೆಗಳಲ್ಲಿ ರೌಡಿಗಳ ನಿಯಂತ್ರಣಕ್ಕೆ

0: ಪ್ರತ್ಯೇಕ ಪಡೆ ರಚಿಸಿ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಈ ಹಿನ್ನೆಲೆ ಠಾಣಾ ಮಟ್ಟದಲ್ಲಿ ರೌಡಿ ನಿಗ್ರಹ ಪಡೆ ರಚಿಸಲು ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಡಾಕ್ಟರ್ ಎಂಎ ಸಲೀಂ ಆದೇಶ ನೀಡಿದ್ದಾರೆ. ವಿಜಯನಗರ ಜಿಲ್ಲೆ ಹೊಸಪೇಟೆಯ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಜಿಲ್ಲಾ ಪಂಚಾಯಿತಿ ಸಹಾಯಕ ಯೋಜನಾಧಿಕಾರಿ ಎಂ ಉಮೇಶ್ ಸೈಕ್ಲೋಥಾನ್ಗೆ ಹಸಿರು ಧ್ವಜ ತೋರಿದರು. ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಮಡಿಕೇರಿ ತಾಲೂಕು 18 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 400 ಫಲಾನುಭವಿಗಳಿಗೆ ಬಸವ ಮತ್ತು ಅಂಬೇಡ್ಕರ್ ವಸತಿ ಯೋಜನೆಯಡಿ ಹಕ್ಕುಪತ್ರ ನೀಡಿದರು. 12 ತಾರೀಖು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನದ ಹಿನ್ನೆಲೆ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನು ಅರ್ಥಪೂರ್ಣವಾಗಿ ಆಚರಿಸಲು ಪೂರ್ವ ಸಿದ್ಧತೆಗಳು ನಡೆದಿವೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ

0: ವನಿತಾ ವಿಹಾರ.
1: ಗೆಳತಿಯರೇ ನಮಸ್ಕಾರ, ತಮಗೆಲ್ಲ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಲೇಖಕಿ ಅನುವಾದಕಿ ಸಪ್ನಾ ಕಟ್ಟಿ ಅವರೊಂದಿಗೆ ಮಾತು. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣಿಕ್.
2: ವನಿತಾ ವಿಹಾರದ ಗೆಳತಿಯರಿಗೆಲ್ಲ ನಮಸ್ಕಾರ. ಗೆಳತಿಯರೇ, ಒಬ್ಬೊಬ್ಬ ಗೆಳತಿಲಿ ಒಂದೊಂದು ಪ್ರಾವೀಣ್ಯತೆ ಇರ್ತದೆ. ಕೆಲವರು ಉದ್ಯೋಗಸ್ಥ ಗೆಳತಿಯರಾದ್ರೆ ಇನ್ನು ಕೆಲವರು ಮನೆಯಲ್ಲಿನೇ ಯಶಸ್ವಿ ಗೃಹಿಣಿಯಾಗಿ ಕಾರ್ಯವನ್ನ ನಿರ್ವಹಿಸಿ ಜೊತೆಗೆ ಮಕ್ಕಳು ಒಂದು ಹಂತಕ್ಕೆ ಬಂದ ಮೇಲೆ ಒಂದು ಜವಾಬ್ದಾರಿಯ ಮಟ್ಟವನ್ನ ಮುಗಿದ ಮೇಲೆ ತಮ್ಮ ಒಂದು ವೈಯಕ್ತಿಕ ಆಸಕ್ತಿ ಅಭಿರುಚಿಗಳಿಗೆ ಆದ್ಯತೆಯನ್ನ ಕೊಟ್ಟು ಅವರು ತಮ್ಮ ಆಸಕ್ತಿ ಹವ್ಯಾಸಗಳನ್ನ ಮುಂದುವರೆಕೊಂಡು ಯಶಸ್ವಿ ಜೀವನವನ್ನ ನಡೆಸ್ತಾ ಇರ್ತಾರೆ. ಅಂತ ಒಬ್ಬ ಗೆಳತಿ ಶ್ರೀಮತಿ ಸಪ್ನಾ ಕಟ್ಟಿ ಅವರು. ಸಪ್ನಾ ಕಟ್ಟಿ ಅವರು ಒಬ್ಬ ಆದರ್ಶ ಗೃಹಿಣಿ ಜೊತೆಗೆ ಉತ್ತಮ ಲೇಖಕಿ. ನಮಸ್ಕಾರ ಸಪ್ನಾ ಕಟ್ಟಿ ಅವರು.
3: ನಮಸ್ಕಾರ ಮೇಡಮ್.
2: ಸಪ್ನಾ ಕಟ್ಟಿಯವರ ತಮ್ಮ ಮೂಲತಃ ಊರು ಓದು ಈ ಒಂದು ಕತೆ ಬರೆಯುವ ಹವ್ಯಾಸ ಯಾವಾಗಿಂದ ನಿಮಗೆ ಶುರು ಆಯ್ತು? ನಮ್ಮ ಹೆಳುಗರಿಗೆ ಪರಿಚಯ ಮಾಡಿಕೊಡ್ತೀರಿ?
3: ನಾನು ಧಾರವಾಡದವಳೆ ಅಂತ ಹೇಳಿ ನನ್ಗೆ ಬಹಳ ಖುಷಿ ಆಗ್ತದೆ. ಮುಂಚಿನಿಂದಲೂ ನಮ್ಮ ಮನೆಯಲ್ಲಿ ಒಂದ್ ಪುಸ್ತಕ ಭಂಡಾರನೇ ಇತ್ತು. ನಮ್ ತಂದೆ ಒಂದ್ ಚಿಕ್ಕ ಲೈಬ್ರರಿನೇ ಇಟ್ಕೊಂಡಿದ್ರು. ಮನೋರಗ್ರಮಾಲಾದ ಪುಸ್ತಕಗಳು, ಓರಿಯೆಂಟಲ್ ಪುಸ್ತಕಗಳು, ಭಾರತ ಭಾರತಿ ಪುಸ್ತಕಗಳು, ಹೀಗೆ ಅನೇಕ ಪುಸ್ತಕಗಳನ್ನು ತರಿಸ್ತಾ ಇದ್ರು. ಹಿಂಗಾಗಿ ಓದುವ ಹವ್ಯಾಸ ಅಂತೂ ಅಗ್ದಿ ಮುಂಚಿಂದನೂ ಇತ್ತು. ಬರೆಯಬೇಕು ಅನ್ನೋ ಒಂದು ಆಸಕ್ತಿ ಇತ್ತು, ಆದ್ರೆ ನೀವು ಹೇಳಿದಂಗ ಮನೆಯ ಜವಾಬ್ದಾರಿಯಲ್ಲಿ ನನಗೆ ಮಾಡ್ಲಿಕ್ಕೆ ಆಗಿದ್ದಿಲ್ಲ. ನಂತರ ಆಸಕ್ತಿನ ಬೆಳೆಸ್ಕೊಂಡೆ.
2: ಈಗ ತಮ್ಮ ಓದು ವಿದ್ಯಾಭ್ಯಾಸ ಯಾವ ಇಲ್ಲಿ ತಾವು ಪದವಿಯನ್ನ ಪಡ್ಕೊಂಡಿದ್ದೀರಿ?
3: ನಾನು ಫಿಸಿಕ್ಸ್ ಬಿಎಸ್ಸಿ ಪದವಿ ಪಡ್ಕೊಂಡು ಆಮೇಲೆ ಸ್ನಾತಕೋತ್ತರ ಪದವಿ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾಡಿದ್ದೇನೆ, ಇಲ್ಲೇ ಕರ್ನಾಟಕ ಯೂನಿವರ್ಸಿಟಿ.
2: ಇಷ್ಟೆಲ್ಲ ಒಂದು ವಿಶೇಷವಾದಂತಹ ಪದವಿಯನ್ನ ಪಡೆದ ಮೇಲೆ ನಿಮಗೆ ಒಂದು ಉದ್ಯೋಗ ಮಾಡಬೇಕು ಎಲ್ಲಾದ್ರೂ ಅಂತ ಅನಿಸ್ಲಿಲ್ಲ?
3: ಖಂಡಿತ ಅನ್ಸಿತ್ತು. ಅದನ್ನ ಒಂದು ಒಂದು ಉದಾಹರಣೆ ಜೊತೆ ಹೇಳಬೇಕು ಅಂದ್ರೆ, ಮನೆಯವರ ಮಾವ ಅವ್ರು ತುಂಬಾ ತಮಾಷೆ ಪ್ರಕೃತಿ ಅವರು. ಆವಾಗ ನಾ ಎಲ್ಲಾರ ಮುಂದೆ ಯಾರು ಸಿಕ್ಕವ್ರ ಮುಂದೆಲ್ಲ ಹೇಳ್ಕೊತಾ ಇದ್ದೆ, ನನಗೂ ನೌಕರಿ ಮಾಡ್ಬೇಕಂತ ಬಹಳ ಆಸೆ ಅದ ಅಂದ್ಕೊಳ್ಳೆ. ಅವ್ರು ನೋಡುವ ಸ್ವಪ್ನ, ಈ ನೌಕರಿಗೆ ಹೋದ್ರೆ ನೀ ಮಕ್ಕಳು ನೋಡ್ಕೊಳಕ್ ಹೋಗ್ಬಿಡ್ತಿ, ಅವ್ರಿಗೆ ಎಷ್ಟು ರೊಕ್ಕ ಕೊಡ್ತಿ ಅಂತ ಕೇಳಿದ್ರು. 1,000 ರೂಪಾಯಿ ಕೊಡ್ಬೇಕಾಗ್ತದೆ.
2: ಆಗಿನ ಕಾಲಕ್ಕೆ
3: 30 ವರ್ಷದ ಹಿಂದೆ. ಆಮೇಲೆ ಅಡ್ಗಿ ಅವ್ರನ್ನ ಹಚ್ಚಬೇಕಾಗ್ತದ, ಅವ್ರಿಗೆ ಎಷ್ಟು ಕೊಡ್ತಿ? 1,000-1,500 ಹೋಗ್ತದ್ರಿ. ಆಮೇಲೆ ನಿನ್ಗೆ ಬಟ್ಟೆ ಬರೇ ಹೆಚ್ಚಬೇಕಾಗ್ತಾವ ನೌಕರಿ ಮಾಡಕ್ ಅಂದ್ಮೇಲೆ, ಅದಕ್ಕೆ ಎಷ್ಟು ಕೊಡ್ತಿ? ಅದಕ್ಕೊಂದ್ 2,000-4,000 ಹೋಗ್ತದ್ರಿ. ಆಮೇಲೆ ರಿಕ್ಷಾ ಬಸ್ಸು ಎಲ್ಲಾ ಕುಡಿ ಅವ್ರು 10,000 ತಂದ್ ಹಚ್ಚಿದ್ರು. 10,000 ಗಳಿಸಿದಂಗ ಆತಿಲ್ವಾ ಅಂದ್ರು. ನನಗದು ಮನಸ್ಸಿನಾಗ ಅಗ್ದಿ ಚಾಕ್ ಒತ್ತಿದಂಗ್ ಕೂತಿದ್ರು. ಮತ್ತೊಂದಂದ್ರೆ ನಮ್ಮ ಮನೆಯವರು ಮತ್ತೆ ನಮ್ಮ ನಡುವ ಒಂದು ಒಪ್ಪಂದದ ಗತೆನೆ ಆಗಿತ್ತು. ಅವ್ರು ಯಾವಾಗ್ಲೂ ಹೇಳ್ತಾ ಇದ್ ಒಂದು ಬಂಡಿ ಅಂತ, ಯಾವಾಗ್ಲೂ ಕುಟುಂಬಕ್ಕ ಬಂಡಿ ಎರಡೂ ಗಾಲಿ ಸಮಾನ ಇರ್ಬೇಕಂದ್ರ ಸಮಾನ ವೇಗದಾಗ ಓಡಬೇಕು ಅಂತಲ್ಲ, ಯಾಕಂದ್ರ ತಿರುವು ಬಂದಾಗ ಈ ಕಡೆ ಗಾಲಿ ಏನಿರ್ತದ ಜೋರು ಓಡ್ತದ, ಈ ಕಡೆ ಅವಕಾಶ ಓಡ್ತದ, ಅಂದಲ್ಲೇ ಗುರಿ ಮುಟ್ಲಿಕ್ಕೆ ಸಾಧ್ಯ ಆಗ್ತದ. ಸೊ ನಾನು ಹೊರಗಿನ ಜಗತ್ತಿನ ಹಣಕಾಸಿನ ನೋಡ್ಕೋತೇನೆ, ನೀನು ಹಿರಿಯರದ್ದು ಮನೆಯಲ್ಲಿ ಅತ್ತೆ ಮಾವಂದ್ರದ್ದು ಮಕ್ಕಳ ವಿದ್ಯಾಭ್ಯಾಸ ಅದನ್ನೆಲ್ಲ ನೋಡುವಂತ, ಅದರಿಂದ ನಾವು ಒಂದು ಸಮತೋಲನ ಕಾಯ್ಕೊಂಡ್ವಿ ಅಂತ ಹೇಳಬಹುದು.
2: ಬಹಳ ಉತ್ತಮ ಮಾತನ್ನ ನೀವು ನಮ್ಮ ಗೃಹಿಣಿಯರಿಗೆ ಹೇಳಿದ್ರಿ. ಯಾಕಂದ್ರೆ ಇವತ್ತಿನ ದಿನದೊಳಗ ಬೇಕೋ ಬೇಡೋ ಎಲ್ಲರೂ ಉದ್ಯೋಗ ನಿರತರಾಗಿರ್ತಾರೆ.

0: ಹಂಗಾಗಿ ಮಕ್ಕಳು ಎಷ್ಟೋ ಸಂದರ್ಭದಲ್ಲಿ ಮಕ್ಕಳಿಗೆ ಬೇಕಾದಂತ ಆರೈಕೆ ಲಾಲನೆ ಪಾಲನೆ ಸಿಗುವುದೇ ಇಲ್ಲ. ಅವ್ರಿಗೆ ಯಾವ ವಯಸ್ಸಿನೊಳಗ ತಾಯಿಯ ಅಗತ್ಯತೆ ಬೇಕಿರ್ತದ ಆ ವಯಸ್ಸಿನಾಗ ಸಿಗದೆ ಸಂಸ್ಕಾರದಿಂದ ಮನೆಯ ಪದ್ಧತಿಯಿಂದ ಮಕ್ಕಳು ವಂಚಿತರಾಗುವಂತ ಹಲವಾರು ಉದಾಹರಣೆಗಳನ್ನ ಇವತ್ತು ನಾವು ನೋಡಿರ್ತೀವಿ. ಈಗ ಸ್ವಪ್ನ ಅವರೇ, ಇದು ಅದೇನೆ ತಮಗೆ ಚಿಕ್ಕ ವಯಸ್ಸಿನಲ್ಲೇ ಇದ್ದಂತ ಹವ್ಯಾಸಗಳು ಅಂದ್ರೆ ಚಿತ್ರಕಲೆ ಬಗ್ಗೆ ಆಗ್ಬಹುದು, ಭರತನಾಟ್ಯ ಬಗ್ಗೆ ಆಗ್ಬಹುದು, ಇದ್ರ ಬಗ್ಗೆ ತಮಗ ಅಪಾರ ಆಸಕ್ತಿ ಇತ್ತು, ಇದನ್ನ ಹೆಂಗೆ ಬೆಳೆಸ್ಕೊಂಡ್ರಿ?
1: ಚಿತ್ರಕಲೆ ಅಂದು ಬಹುತೇಕ ನನಗೆ ಸ್ವಲ್ಪ ನೈಜವಾಗಿ ಬಂದದ್ದಿರ್ಬೋದು. ಯಾಕಂದ್ರೆ ಅಗ್ದಿ ಸಣ್ಣವಳು ಅಂದ್ರೆ ಭಿನ್ನೆತ್ತ ಅಂತಿದ್ವಲ್ಲ, ಆ ಟೈಮಿಗೆ ನಾನು ಕಾಂಪಿಟೇಷನ್ ನಮ್ಮ ತಾಯಿ ಕಳಿಸ್ತಾ ಇದ್ರು, ನಾನು ಎಲ್ಲದರಲ್ಲೂ ಸಾಧಾರಣ ಫಸ್ಟ್ ಅಥವಾ ಸೆಕೆಂಡ್ ಬರ್ತಾ ಇದ್ದೆ. ಅವಾಗ ನಮ್ಮ ಪ್ರೈಮರಿ ಸ್ಕೂಲ್ ನಲ್ಲಿ ಒಬ್ರು ಸುಣಗಾರ್ ಅಂತ ನಿಮ್ ಹೆಸರು ಕೇಳಿರ್ಬೋದು, ಭರತ್ ಕುಮಾರ್ ಅನ್ನೋ ಹೆಸರಲ್ಲಿ ಅವರು ಪೇಂಟಿಂಗ್ ಮಾಡ್ತಾ ಇದ್ರು, ರಾಜ್ಯ ಪ್ರಶಸ್ತಿ ಗಳಿಸಿದಂತವರು. ಅವರು ನನ್ನ ಚಿತ್ರ ಒಂದ್ ಸ್ವಲ್ಪ ದಿನ ಕೋಚಿಂಗ್ ಮಾಡಿದ್ರು. ಆಮೇಲೆ ಭರತನಾಟ್ಯವನ್ನು ಉಪಾಧ್ಯೆ ಅಂತ ಮಾಳ್ಮಡ್ಡಿಯಲ್ಲಿ ಒಬ್ರು ಸರ್ ಇದ್ರು, ಅವ್ರ ಕಡೆ ಕಲ್ತ್ಕೊಂಡೆ. ಎಲ್ಲಾ ಕೆಲ ದಿನಗಳ ಮಟ್ಟಿಗೆ ಅಷ್ಟೇ, ಮುಂದೆ ಏನಾಯ್ತೋ ಗೊತ್ತಿಲ್ಲ. ಆಸಕ್ತಿ ಸ್ವಲ್ಪ ಕಡಿಮೆ ವಿದ್ಯಾಭ್ಯಾಸದ ಕಡೆ, ಅದೇ ನೌಕರಿ ಮಾಡಬೇಕು ಕಲಿಬೇಕು ಅನ್ನೋದೆಲ್ಲ ಏನಿತ್ತಲ್ಲ, ಅದರಿಂದಾಗಿ ಕಲೆಗಳತ್ತ ಸ್ವಲ್ಪ ಗಮನ ಕಡಿಮೆ ಹೋಗಿ ಅಭ್ಯಾಸದತ್ತ ಹೆಚ್ಚು ಗಮನ ಕೊಡ್ಲಿಕ್ಕೆ ಶುರು ಮಾಡಿದೆ. ಹಿಂಗಾಗಿ ಆಸಕ್ತಿಗಳು ಹಿಂದುಳಿದ್ವು.
0: ಈಗ ತಮ್ಮ ಪತಿ ಡಾಕ್ಟರ್ ಶ್ರೀಧರ್ ಕಟ್ಟಿ ಅವರು DRDO ವಿಜ್ಞಾನಿ, ಹಂಗಾಗಿ ಅವರ ಒಂದು ವೃತ್ತಿಯ ಒಂದು ಟ್ರಾನ್ಸ್ಫರ್ ಗಳು ಬಹಳ ಸಾಮಾನ್ಯ ಆಗಿರ್ತಿತ್ತು. ತಾವು ಹಲವಾರು ಊರುಗಳಿಗೆ ನಿಮ್ಮ ಪತಿಯೊಂದಿಗೆ ಹೋಗ್ಬೇಕಾದದ್ದು ಕೂಡ ಅನಿವಾರ್ಯ.
1: ಹೌದು,
0: ಸುಮಾರು ಎಲ್ಲೆಲ್ಲಿ ನೀವು ಅಡ್ಡಾಡ್ ಬಂದ್ರಿ?
1: ಬಹಳಷ್ಟು ಸಮಯ ನಾವು ಮಹಾರಾಷ್ಟ್ರದಲ್ಲೇ ಕಳೆದಿವಿ, ನಾಸಿಕದಲ್ಲಿ ಇದ್ವಿ ಮುಂಚೆ, ಆಮೇಲೆ ಮುಂಬೈ, ಆಮೇಲೆ ಪುಣಾದಲ್ಲಿ ಸುಮಾರು 26 ವರ್ಷ, ಆಮೇಲೆ ಕಡೆಗೆ ನಮ್ಮ ಮನೆಯವರು ಡೈರೆಕ್ಟರ್ ಆಫ್ ITM ಅಂತ DRDO ಲ್ಯಾಬ್ ಡೈರೆಕ್ಟರ್ ಆಗಿ ಮಸೂರಿ ಹೋದ್ವಿ, ಅಲ್ಲಿ 2.5 ವರ್ಷಗಳ ಕಾಲ ಇದ್ದು ಆಮೇಲೆ ರಿಟೈರ್ ಆಗಿ ಈಗ ಧಾರವಾಡಕ್ಕೆ ಬಂದಿದ್ದೆ.
0: ಧಾರವಾಡದಲ್ಲಿ
1: ನೆಲೆಸಿಬಿಟ್ಟಿದ್ದೇವೆ.
0: ಹೇಗೂ ಅಂದ್ರು ಹುಟ್ಟಿದ ಜಾಗ ಕೂಡ ಧಾರವಾಡ, ನಿವೃತ್ತಿ ನಂತರ ಕೂಡ ನೀವು ಧಾರವಾಡದಲ್ಲಿ ಆನಂದಿಸ್ತಾ ಇದ್ದೀರಿ. ಸ್ವಪ್ನ ಅವರ, ತಾವು ಒಬ್ಬ ಅನುವಾದಕಿ, ಯಾವ ಭಾಷೆಯಿಂದ ಯಾವ ಭಾಷೆಗೆ ಅನುವಾದ ಮಾಡ್ತೀರಿ?
1: ಇದಕ್ಕೂ ಒಂದ್ ಸ್ವಲ್ಪ ಹಿನ್ನೆಲೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಬಿಟ್ಸ್ ಅಂತ ಒಂದು ಕಂಪನಿ ಇದೆ ಪುಣಾದಲ್ಲಿ, ಸ್ಮಾಲ್ ಕಂಪನಿ, ಟ್ರಾನ್ಸ್ಲೇಟಿಂಗ್ ಕಂಪನಿ. ಅದು ಹುಡುಕ್ತಾ ಇತ್ತು ಇಂಗ್ಲಿಷು ಬಲ್ಲವರು, ಕನ್ನಡ ಬಲ್ಲವರು, ಸ್ವಲ್ಪ ಮಟ್ಟಿಗೆ ಮರಾಠಿ ಬಲ್ಲವರು ಯಾರಿದ್ದಾರೆ ಅಂತ ನಾ ಅಪ್ಲೈ ಮಾಡಿದೆ. ಅವಾಗ ಅಲ್ಲಿ ಒಂದಿಷ್ಟು ಉದಾಹರಣೆಗಳನ್ನು ಅವ್ರು ಕೊಟ್ರು, ಎಷ್ಟು ಕೆಟ್ಟದಾಗಿ ಟ್ರಾನ್ಸ್ಲೇಷನ್ ಇರ್ತದ ಅಂತ. ಫಾರ್ ಎಕ್ಸಾಂಪಲ್, ವೇರ್ ಯುವರ್ ಬೆಲ್ಟ್ ಅಂತ, ಅದನ್ನ ಕನ್ನಡದಲ್ಲಿ ನಿಮ್ಮ ಬೆಲ್ಟ್ ಅನ್ನು ಧರಿಸಿ ಅಂತ ಮಾಡ್ತಾರೆ. ಧರಿಸಿ ಅಂದ್ರೆ ಅದೇನು ಅಂಗಿನೋ ಜಾಕೆಟ್ ಹಾಕೊಂಡಂಗಲ್ಲ, ಕಟ್ಕೊಳ್ಳಿ ಅನ್ನೋದು ಸರಿಯಾದ ಶಬ್ದ. ಒಂದ್ ಕಡೆ ಅಂತೂ ಈ ಗೇಟ್ ಏನಿರುತ್ತಲ್ಲ ಮೆಟ್ರೋ ಗೇಟ್, ಅದರಲ್ಲಿ ಕ್ಲಿಯರ್ ದ ಮೆಟ್ರೋ ಅಂತ ಇದ್ರೆ ಅವರು ಮೆಟ್ರೋವನ್ನು ಸ್ವಚ್ಛಗೊಳಿಸಿ ಅಂತ ಮಾಡ್ಬಿಟ್ಟಿದ್ರು ಟ್ರಾನ್ಸ್ಲೇಷನ್. ಅಲ್ಲಿ ಜನಸಂದಣಿ ತಗ್ಗಿಸಿ ಅನ್ನೋ ಅರ್ಥದಾಗಿತ್ತದು ಬೋರ್ಡ್ ಖರೆ. ಹಿಂಗಾಗಿ ಇಷ್ಟು ಕೆಟ್ಟ ಅನುವಾದಗಳು ಸಿಗ್ತಾ ಇದ್ದಾವೆ ಅಂತ ಅವರು ನನ್ನ ಅನುವಾದಕ್ಕೆ ತಗೊಂಡ್ರು. 3-3.5 ವರ್ಷ ನಾನು ಕೆಲಸ ಮಾಡಿದೆ. ಇವಲ್ಲಿ FIRs ಅಥವಾ ಕೈಪಿಡಿಗಳು ಇಂಥವೆಲ್ಲ ಡಾಕ್ಯುಮೆಂಟ್ಸ್ ಇವನ್ನೆಲ್ಲ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದೆ. ಅದು ಒಂಥರ ಒಳ್ಳೆ ನನಗೆ ಅನುಭವ ಕೊಡ್ತು, ಮುಂದೆ ಸಾಹಿತ್ಯಿಕ ಅನುವಾದಗಳನ್ನು ಮಾಡ್ಲಿಕ್ಕೆ ಒಂದು ಹಿನ್ನೆಲೆ ಆಯ್ತು ಅನ್ಬಹುದು.
0: ಅನುವಾದ ಸಾಹಿತ್ಯ ಅಂದ್ರೆ ಅದರದೇ ಆದ ಒಂದು ಮಹತ್ವ ಇದೆ. ಅಂದ್ರೆ ನಾವು ಶಬ್ದ ಅನುವಾದ ಆಗಬಾರದು, ಭಾವಾನುವಾದ ಆಗ್ಬೇಕು ಅನ್ನೋದು. ಈಗ ಎಷ್ಟೊಂದು ನಾಟಕಗಳಾಗ್ಲಿ ಕವನ ಆಗ್ಲಿ ಕತೆ ಆಗ್ಲಿ ಅನುವಾದ ಮಾಡಿದಾಗ ಶಬ್ದದಿಂದ ನೀವು ಅನುವಾದ ಮಾಡಿದ್ರೆ ಅದರ ಅರ್ಥನೇ ಬೇರೆ ಆಗ್ತದೆ.
1: ಕರೆಕ್ಟ್.
0: ಅಲ್ಲಿ ಭಾವಾನುವಾದಕ್ಕೆ ಆದ್ಯತೆ ಇರಬೇಕು ಅಂತ. ತಾವು ಮರಾಠಿ ಕಾದಂಬರಿಯನ್ನು ಕೂಡ ಅನುವಾದ ಮಾಡಿದಿರಿ, ಯಾವ್ದು ಮಾಡಿದಿರಿ, ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಿ?
1: ನಾನು ಸಚಿನ್ ಕುಂಡಾಲ್ಕರ್ ಅವರ ಅದು ಫಿಲ್ಮ್ ಕೂಡ ಆಗಿದೆ, ಕೋಬಾಲ್ಟ್ ಬ್ಲೂ ಅನ್ನುವಂಥದ್ದು ಕಾದಂಬರಿಯನ್ನ ಅನುವಾದ ಮಾಡಿದ್ದೇನೆ. ಕನ್ನಡಕ್ಕೆ ಅನುವಾದ ಮಾಡಿದ್ದೇನೆ, ಮರಾಠಿಯಿಂದ ಕನ್ನಡಕ್ಕೆ. ಶ್ರೀ ವಸುಧೇಂದ್ರ ಅವರೇನಿದ್ದಾರಲ್ಲ ಚಂದ ಪ್ರಕಾಶನದ ಪ್ರಕಾಶಕರು, ಅವರು ನನ್ನನ್ನು ಅಪ್ರೋಚ್ ಮಾಡಿ ಈ ಕಥೆಯನ್ನು ಮಾಡಬೇಕು ಅಂತ ಕೇಳಿಕೊಂಡ್ರು. ನಾನು ಆ ಕಾದಂಬರಿಯನ್ನು ಅನುವಾದ ಮಾಡಿದೆ.
0: ಸುಮಾರು ಎಷ್ಟು ದಿನಗಳ ಕಾಲ ತಗೊಂಡ್ರಿ?
1: ನನಗೆ ಅವರು ಟೈಮದ್ದು ಇದು ಏನು ಕೊಟ್ಟಿದ್ದಿಲ್ಲ, ಹಿಂಗಾಗಿ ಒಂದು ಮಿ ಅಂತ ಕೊಟ್ಟಿದ್ದಿಲ್ಲ. ನಾನು 3-3.5 ತಿಂಗಳು ಸಮಯ ತೆಗೆದುಕೊಂಡು ಅದನ್ನ ಅನುವಾದ ಮಾಡಿದೆ.
0: ಈ ಸ್ವಪ್ನವರೇ, ತಮಗೆ ಎಷ್ಟು ಜನ ಮಕ್ಕಳು, ಮಕ್ಕಳೇನ್ ಮಾಡ್ತಾರೆ?
1: ನನಗೆ 2 ಗಂಡು ಮಕ್ಕಳು. ದೊಡ್ಡವನು ಇಸ್ರೋದಲ್ಲಿ 7.5 ವರ್ಷಗಳ ಕಾಲ ವಿಜ್ಞಾನಿಯಾಗಿದ್ದು ಮುಂದೆ ಲಂಡನ್ ನಲ್ಲಿ ಡಾಕ್ಟರೇಟ್ ಮಾಡಿ ಪೋಸ್ಟ್ ಡಾಕ್ಟರೇಟ್ ಮಾಡ್ತಾ ಇದ್ದಾನೆ. ಚಿಕ್ಕವನು ಕಂಪ್ಯೂಟರ್ ಸೈಂಟಿಸ್ಟ್, NVIDIA ಇಂಜಿನಿಯರ್ ಅಂತ ಇದ್ದಾನೆ.
0: ಇಬ್ಬರು ಮಕ್ಕಳು ವಿಜ್ಞಾನದ ತನ.
1: ಹೌದು, ಇಬ್ಬರು ಇಂಜಿನಿಯರಿಂಗ್ ಮಾಡಿದವರು.
0: ಅಂದ್ರೆ ಅಪ್ಪ ಅಮ್ಮ ಇಬ್ರು ವಿಜ್ಞಾನದಲ್ಲಿ ಆಸಕ್ತಿ ಉಳ್ಳವರೇ ಆಗಿರೋದ್ರಿಂದ.
1: ಹೌದು ಹೌದು.
0: ಅದೇ ಕ್ಷೇತ್ರದಲ್ಲಿ
1: ಮನೆಯಲ್ಲಿ ಪೂರ್ತಿ ಅದೇ ವಾತಾವರಣ ಇದ್ದಿದ್ದರಿಂದ ಅವರಿಗೂ ಅದರತ್ತೇ ಒಲುಮೆ ಆಯ್ತು.
0: ಈಗ ಸ್ವಪ್ನ ಅವರ, ಮಹಿಳೆ ಅಂದ ತಕ್ಷಣನೇ ಮನೆಯ ಜವಾಬ್ದಾರಿ ಇದ್ದೇ ಇರ್ತದೆ, ಮನೆಗೆ ಬರೋರು ಹೋಗರು, ಅತ್ತೆ ಮಾವ. ಇದರಲ್ಲಿ ಕೆಲವು ಮಹಿಳೆಯರು ಸುಖ ಕಾಣ್ತಾರೆ, ಕೆಲವರು ಇದೇನಪ್ಪ ಎಷ್ಟು ಇದನ್ನ ಮಾಡ್ಕೊಂಡಿರ್ಬೇಕು ಅಂತ ಗೊಣಗಾಡೋ ಮಹಿಳೆಯರು ಇದ್ದಾರೆ. ತಾವು ನೋಡಿದ್ರೆ ಒಂದು ಸಕಾರಾತ್ಮಕವಾಗಿ ಒಂದು ಕುಟುಂಬದ ಪ್ರೀತಿ, ಕುಟುಂಬದಲ್ಲಿ ಹಿರಿಯರ ಆರೈಕೆ ಹಾರೈಕೆ, ಇದರಲ್ಲಿ ತಾವು ಹೆಚ್ಚು ಸಮಯವನ್ನ ಕಳೆದಿದ್ದೀರಿ. ಇದರ ಒಂದು ಅನುಭವ ಅಂದ್ರೆ ಮನೆಯಲ್ಲಿ ಹಿರಿಯ

0: ಇದ್ದಾಗಿನ ಸುಖ ಹೆಂಗಿರ್ತದ?
1: ಖಂಡಿತ ನಿಜ, ಎಲ್ಲರಿಗೂ ಆಗುವಂತೆ ನನಗೂ ಶುರುವಾತಿಗೆ ಅನ್ಸಿರ್ಬೋದು, ನಾನು ಅದನ್ನ ಅಲ್ಲಗಳೆಯುವುದಿಲ್ಲ. ಸ್ವಲ್ಪ ಸ್ವಾತಂತ್ರ್ಯ ಬೇಕು ಅನ್ನುವಂತ ಒಂದು ಮನೋಭಾವ ನವ ಯುವತಿಯರಿಗೆ ಇರ್ತದೆ. ಆದ್ರೆ ಹಿರಿಯರ ಆಶ್ರಯದಲ್ಲಿ ನಾ ಏನ್ ಕನ್ಕೊಂಡೇನಲ್ಲ, ಒಂದ್ ಸಣ್ಣ ಎಕ್ಸಾಂಪಲ್ ಕೊಡ್ತೇನೆ. ಮಕ್ಕಳಿಗೆ ಏನೋ ಒಂದು ಸ್ವಲ್ಪ ಆರಾಮ್ ತಪ್ಪಿದಂಗ ಆಗ್ತದೆ, ಅವಾಗ ಮನೆಯಲ್ಲಿ ಹಿರಿಯರಿದ್ರ ಏನೂ ಆಗುದಿಲ್ಲ, ಕಾಲ್ ಮಾಡಬೇಡ ಅನ್ನುವಂತ ಭರವಸೆ ಕೊಟ್ರೆ ಒಂದು ಮನಸ್ಸಿಗೆ ಎಷ್ಟು ನೆಮ್ಮದಿ ಇರ್ತದೆ ಅನ್ನೋದು ನನಗೆ ಗೊತ್ತು. ಅಂತ ಟೈಮ್ನಾಗ ತಮ್ಮ ಮನೆಯವರಿಗೆ ಟ್ರಾನ್ಸ್ಫರ್ ಆಗುವಂತ ಇದು ಅಲ್ದೇನೆ, ಮತ್ತವರು ತಿಂಗಳಲ್ಲಿ ಒಂದು ವಾರವಾದ್ರೂ ಹೊರಗೆ ಹೋಗ್ಬೇಕಾಗ್ತಿತ್ತು, ಮಿಸೈಲ್ಗಳ ಟೆಸ್ಟಿಂಗ್ ಸಲುವಾಗಿ ಹೋಗ್ಬೇಕಾಗ್ತಿತ್ತು. ಅವಾಗೆಲ್ಲ ನನಗೆ ಅತ್ತೆ ಮಾವ ಇದ್ದುದರಿಂದ ತಲೆ ಮೇಲೆ ಇದ್ದಂಗ ಒಂದು ಅಭಯ ಹಸ್ತ ಫೀಲಿಂಗ್ ಬರ್ತಾ ಇತ್ತು. ಹಿಂಗಾಗಿ ಅದಲ್ದೆ ನಾನು ಇವತ್ತಿಗೆ ಯಾವ್ದಾದ್ರು ನನ್ನಲ್ಲಿ ಒಳ್ಳೆ ಸಂಸ್ಕಾರ ಇದ್ರ, ನನ್ನ ಜೀವನ ನೆಮ್ಮದಿಯಿಂದ ಸಾಕ್ತಿದ್ರ, ನಾ ಖಂಡಿತ ಅದ್ರ ಶ್ರೇಯಸ್ಸು ನನ್ನ ಅತ್ತೆ ಮಾವಂದ್ರಿಗೆ ಕೊಡ್ತೀನಿ. ಇಲ್ಲ ಅಂದ್ರ ಒಂಥರ ಪ್ರಾಪರ್ ಚನಲೈಸ್ ಅಂತಾರಲ್ಲ, ಹಂಗ ಮಾಡಿದ ಅವರು ನಮ್ಮಿಬ್ಬರ ಜೀವನ ನಮ್ಮ ಅತ್ತೆ ಮಾವಂದಿರು ಆ ರೀತಿ ತಿದ್ದಿ ಕೊಟ್ಟರು ಅಂತ ಹೇಳ್ಬೋದು. ಮಕ್ಕಳಲ್ಲಿ ಒಳ್ಳೆ ಸಂಸ್ಕಾರ ಹಾಕಿದ್ರು.
0: ಹಂಗಾಗಿ ಮನೆಯಲ್ಲಿ ಹಿರಿಯ ಆಲದ ಮರದಂಗ ಇರ್ತಾರೆ ಹಿರಿಯರು. ಆದ್ರೆ ಇವತ್ತಿನ ಒಂದು ಕಾಲಮಾನ ಪರಿಸ್ಥಿತಿ ಆಗ್ಲಿ, ಜನರ ಒಂದು ವಿಚಾರಧಾರೆ ಆಗ್ಲಿ, ಇದನ್ನ ನಾವು ನೋಡಿದಾಗ ಇವತ್ತು ವೃದ್ಧಾಶ್ರಮ ಸಂಸ್ಕೃತಿ ಹೆಚ್ಚು ಬೆಳಿಲಿಕ್ಕತ್ತದ. ನಿಜವಾಗೂ ಹೇಳ್ಬೇಕಾದ್ರೆ ಧಾರವಾಡ ಅಂತ ಊರೊಳಗ ವೃದ್ಧಾಶ್ರಮ ಅನ್ನೋ ಹೆಸರೇ ಇರಲಿಲ್ಲ. ಆದ್ರೆ ಇತ್ತೀಚೆಗೆ ನಾವು ಅಲ್ಲೇ ಇಲ್ಲೇ ಇವನ್ನು ಕೂಡ ಕಾಣ್ತಾ ಇದ್ವಿ. ಮೊದ್ಲು ಇವು ದೊಡ್ಡ ದೊಡ್ಡ ಊರು ನಗರಗಳಲ್ಲಿ ಮಾತ್ರ ಇತ್ತು. ಅಂದ್ರೆ ಈ ಅನುಬಂಧ ತಂದೆ ತಾಯಿದು ಮನೆಯಲ್ಲಿ ಅವರ ಒಂದು ಪಾತ್ರ ಬಹಳ ಮುಖ್ಯ ಅನ್ನೋದು ತಾವು ಕೂಡ ಕಂಡುಕೊಂಡಿದ್ದೀರಿ. ಈಗ ಸ್ವಪ್ನ ಅವರು, ತಾವು ಸಾಕಷ್ಟು ಕಥೆಗಳನ್ನ ಬರೆದಿರಿ, ಕತೆ ಬರೆಯುವ ಹವ್ಯಾಸ ನಿಮ್ಗ ಬಂದದ್ ಯಾವಾಗ? ಸುಮಾರು ಎಷ್ಟು ಕತೆ ಬರುತ್ತೆ?
1: ನಾನು ನನ್ನ ಮೊದಲ ಕತೆ ಪ್ರಕಟ ಆಗಿದ್ದು 1995 ಸುದ್ದಿ ಅಂತ. ನಾನು ಅಲ್ಲಿಂದ ಇಲ್ಲಿವರೆಗೆ ಸುಮಾರು 25 ಕತೆಗಳು ಪ್ರಕಟಗೊಂಡಿವೆ. ಸಾಧಾರಣ ಕನ್ನಡದ ಎಲ್ಲ ಮ್ಯಾಗಝಿನ್ಗಳಲ್ಲಿ ಪ್ರಕಟಗೊಂಡಿವೆ.
0: ಅಂದ್ರೆ ಈ ಹವ್ಯಾಸ ಶುರು ಯಾವಾಗ ಆಯ್ತು ನಿಮಗೆ?
1: 95 ಒಂದು ಕತೆ ಬರೆದು ತರಂಗ ಕಳಿಸಿದೆ, ಅದು ಕಟೇನಾತು, ಅದು ಒಂಥರ ಉತ್ಸಾಹ ತುಂಬಿತು. ಹಿಂಗಾಗಿ ಬರ್ಕೋತಾನೆ ಹೋದೆ. ನಡುವ ಒಂದ್ ಸ್ವಲ್ಪ ಕಾಲಾವಧಿಯೊಳಗೆ ಬರೀಲಿಕ್ಕೆ ಆಗ್ಲಿಲ್ಲ, ನಮ್ಮ ಅತ್ತೆಗೆ ಸ್ವಲ್ಪ ಮೈಗೆ ಹುಷಾರಿರ್ಲಿಲ್ಲ ಅವಾಗ. ಅದು ಬಿಟ್ರೆ ಕಂಟಿನ್ಯೂಸ್ ಸಾಧಾರಣ ವರ್ಷಕ್ಕೊಂದು ಹಂಗ್ ಬರ್ಕೋತಾನೆ ಹೋದೆ. ಈಗೀಗ ನೀವ್ ಹೇಳ್ದಂಗ ಸಮಯ ಹೆಚ್ಚು ಸಿಗ್ಲಿಕ್ಕತ್ತದ, ಹೆಚ್ಚು ಬರೀಲಿಕ್ಕೆ ಶುರು ಮಾಡಿ.
0: ನಿಜ ನಿಜ. ಅಂದ್ರೆ ಈ ಕಥೆ ಕಥಾ ವಸ್ತುವಿನ ಆಯ್ಕೆ ಹೆಂಗ್ ಮಾಡ್ಕೊಳ್ತೀರಿ? ಅಂದ್ರೆ ಎಷ್ಟೋ ಜನ ಕಥೆಗಾರರು ಒಂದು ಕಾಲ್ಪನಿಕ ಲೋಕಕ್ಕೆ ಹೋಗಿರ್ತಾರೆ, ಕೆಲವರು ತಮ್ಮ ಜೀವನಾನುಭವವನ್ನೇ ಕಥನ ರೂಪಕ್ಕೆ ತಗೊಂಡ್ ಬರ್ತಾರೆ, ಕೆಲವರು ಬೇರೆ ಬೇರೆ ಘಟನೆಗಳನ್ನ ಆಧರಿಸಿ ತಗೊಳ್ತಾರೆ. ಹಂಗೆ ತಮ್ಮ ಕಥಾ ವಸ್ತುವಿನ ಆಯ್ಕೆ
1: ಸಾಹಿತ್ಯ ಲೋಕದಾಗ ಒಂದ್ ಶಬ್ದ ಅದ. ಕೆಲವೊಬ್ರು ಹೃದಯದಿಂದ ಕವಿಗಳು ಅಥವಾ ಸಾಹಿತಿಗಳು, ಕೆಲವೊಬ್ರು ತಲೆಯಿಂದ ಅಂತ. ನಾನು ಬಹುತೇಕ ಎರಡನೇ ವಿಭಾಗಕ್ಕೆ ಸೇರಿದೆ ಅನಿಸ್ತದೆ. ಬಹಳಷ್ಟು ನನ್ನ ಅನುಭವ ವ್ಯಾಪ್ತಿ ಅಷ್ಟು ದೊಡ್ಡದಿರ್ಲಿಕ್ಕಿಲ್ಲ, ನಾನು ಒಪ್ತೇನೆ. ನಾನು ಬಹಳಷ್ಟು ವಿಚಾರ ಮಾಡಿ ಸನ್ನಿವೇಶಗಳನ್ನು ಸೃಷ್ಟಿ ಮಾಡಿಕೊಂಡು ನನ್ನ ಮನಸ್ಸಿನಲ್ಲೇ ಕಥೆಗಳನ್ನು ಬರ್ದೆ ಹೆಚ್ಚು. ಮತ್ತೊಂದಂದ್ರೆ ನಮ್ಮ ಸಮೀಪದಲ್ಲಿ ಆಗು ಹೋಗುವಂತಹ ಘಟನೆಗಳು, ಸಂಬಂಧಗಳ ಸಂಕೀರ್ಣತೆ, ಮತ್ತು ಕೆಲವೊಂದು ನನ್ನ ಅನುಭವಗಳು ಇರಬಹುದು, ಇವೆಲ್ಲ ಸೇರಿ ಒಂದು ಕತೆ ಆಗ್ತದೆ ಅಂತ ನಾನು.
0: ಅಂದ್ರೆ ಈ ಕಲ್ಪನೆಗೆ ಒಂದ್ ಸ್ವಲ್ಪ ರೆಕ್ಕೆ ಪುಕ್ಕ ಹಚ್ಚಿ ಒಂದು ಕಥೆಯ ರೂಪವನ್ನ ಕೊಡ್ತೇನೆ ಕೊಟ್ಟಿದ್ದೀರಿ.
1: ಹೌದು,
0: ಹೆಚ್ಚು ಸಾಮಾಜಿಕ ಕಥೆಗಳೇ ಇವೆ ಅನ್ಸುತ್ತೆ.
1: ಹೌದು, ನನ್ನ ಸುಮಾರು ಎಲ್ಲ ಕಥೆಗಳು ಸಂಬಂಧಗಳ ಮೇಲೆ ಸಾಮಾಜಿಕವಾದ ಕಥೆಗಳೇ ಅನ್ಬಹುದು. ಕೆಲವೊಂದು ಮಾತ್ರ ವೈಜ್ಞಾನಿಕ ಕಥೆಗಳನ್ನು ಬರೆದಿದ್ದೇನೆ. ಇದಕ್ಕೆ ಒಂದೆರಡು ಕಾರಣ ಏನಂದ್ರೆ, ಒಂದಂದ್ರ ನನ್ನ ವೈಜ್ಞಾನಿಕ ಹಿನ್ನೆಲೆ, ಇನ್ನೊಂದ್ರ ನೀವು ಗಮನಿಸಿರ್ಬೋದು ಕನ್ನಡದಾಗ ವೈಜ್ಞಾನಿಕ ಕಥೆಗಳ ಅತ್ಯಂತ ಕೊರತೆವೆ. ಮಹಿಳೆಯರಂತೂ ಆಲ್ಮೋಸ್ಟ್ ಬರೆಯುವುದೇ ಇಲ್ಲ. ಮೂಲ ಕಥೆಗಳು ಹೋಗ್ಲಿ, ಅನುವಾದಗಳು ಸುದ್ದ ಇಲ್ಲ. ಅದರಿಂದ ನನಗನ್ನಿಸ್ತು ವೈಜ್ಞಾನಿಕ ಕಥೆಗಳನ್ನ ಯಾಕೆ ನಾನು ಬರೆದು. ಮತ್ತೊಂದು, ಅದೊಂದು ನಿತ್ಯ ನೂತನ ಕ್ಷೇತ್ರ ಏನೋ ನನಗನ್ನಿಸ್ತದೆ.
0: ನಿಜ ನಿಜ,
1: ದಿನಾಲು ತಂತ್ರಜ್ಞಾನ ಬದಲಾಗ್ತದೆ, ದಿನಾ ವಿಜ್ಞಾನ ಬದಲಾಗ್ತದೆ. ಹಿಂಗಾಗಿ ಬಲಿಕೆ ಒಬ್ಬ ಸಾಹಿತಿಗೆ ಹೆಚ್ಚು ಮಾಹಿತಿನೂ ಸಿಗ್ತದೆ.
0: ಈಗ ನಿಮ್ಮ ಮನೆಯವರ ನಿವೃತ್ತಿ ನಂತರ ನೀವು ಧಾರವಾಡಕ್ಕೆ ಬಂದು ನೆಲೆಸಿದ್ದೀನಿ ಅಂತ ಹೇಳಿದ್ರಿ, ಈಗ ನಿವೃತ್ತಿ ನಂತರದ ಜೀವನ ಹೇಗೆ ಸಾಗಿಸ್ತಾ ಇದ್ದೀರಿ?
1: ಬಹಳ ಸುಂದರವಾಗಿ, ಬಹಳ ಶಾಂತಿಯಿಂದ ಸಾಗ್ತದೆ ಅಂತ ಹೇಳ್ಬಹುದು. ಬಾಕಿ ಎಲ್ಲ ಜೀವನಕ್ಕಿಂತ ಇದು, ಯಾಕಂದ್ರೆ ಸಂಘರ್ಷ ಇಲ್ಲ, ಯಾವುದೇ ಮಕ್ಕಳನ್ನ ಗುರಿ ಮುಟ್ಟಿಸಬೇಕು ಅನ್ನೋದಿಲ್ಲ. ಹಿಂಗಾಗಿ ನಮ್ಮ ನಮ್ಮ ಆಸಕ್ತಿ ಏನದ ಅದನ್ನ ನಾವಿಬ್ರು ಮಾಡ್ಕೋತಾ ಇದ್ದೀವಿ. ಬಹಳ ವೇಳೆ ಸಿಗ್ತದೆ, ಅಡಿಗೆ ಊಟ ಜಂಜಾಟ ಬಾಕಿ ಎಲ್ಲ ಏನ್ ಇರಂಗಿಲ್ಲ. ಅದರಿಂದ ಸಾಕಷ್ಟು ಸಮಯ ಸಿಗೋದ್ರಿಂದ ಆಸಕ್ತಿಗಳಿರ್ಬೋದು, ಆಧ್ಯಾತ್ಮಿಕ ಇರ್ಬೋದು, ಎಲ್ಲಾ ಇವನ್ನ ಬೆಳೆಸ್ಕೋತಾ ಇದ್ದೀವಿ ಬಹಳ ಸುಂದರವಾಗಿ.
0: ಆಧ್ಯಾತ್ಮಿಕದ ಕಡೆಗೆ ಒಲವು ಜಾಸ್ತಿ,
1: ಬಹಳ ಜಾಸ್ತಿ ಇದೆ.
0: ಏನ್ ಮಾಡ್ತೀರಿ ಆಧ್ಯಾತ್ಮಿಕ ಚಟುವಟಿಕೆ ಅಂದ್ರೆ?
1: ಆಧ್ಯಾತ್ಮಿಕ ಚಟುವಟಿಕೆ ಅಂದ್ರೆ ನಾನು ಆರ್ಟ್ ಆಫ್ ಲಿವಿಂಗ್ ಇದ್ದ ಅತ್ಯಂತ ಇದು ಇದ್ದೇನೆ, ಫಾಲೋವರ್ ಅಂತ ಏನಂತೀವಿ ಅದಿದ್ದೀನಿ. ಅವುಗಳ ಸಾಧಾರಣ ಯಾವ ವರ್ಕ್ಶಾಪ್ ಆಗ್ಲಿ, ಅದು ಬೇಸಿಕ್ ಕೋರ್ಸ್ ಇರ್ಬೋದು, ಅಡ್ವಾನ್ಸ್ ಕೋರ್ಸ್ ಇರ್ಬೋದು, ಎಲ್ಲ ಋಷಿಕೇಶಕ್ಕೆ ಸುದ್ದ ಹೋಗಿ ಕೋರ್ಸ್ ಅಟೆಂಡ್ ಮಾಡಿ ಬಂದೇನೆ. ಮತ್ತು ನಿತ್ಯ ಭಜನೆ ಇಂಥವೆಲ್ಲ ಭಜನೆ ಮಂಡಳಿ ಸದಸ್ಯನಾಗಿದ್ದೇನೆ. ಮತ್ತು ಆಧ್ಯಾತ್ಮಿಕ ಭಜನೆಗಳನ್ನು ಕೇಳೋದು ಇವೆ ಎಲ್ಲದರಲ್ಲಿ ಬಹಳಷ್ಟು ದಿನದ 24 ತಾಸಿನಲ್ಲಿ ಎಷ್ಟೋ ಸಮಯ ನಂದು ಇದರಲ್ಲೇ ಹೋಗ್ತದೆ ಅನ್ಬಹುದು. ಮತ್ತು ನಮ್ಮ ಅತ್ತೆ ಮಾವನಿಂದಾಗಿ ಆ ಸಂಸ್ಕಾರ ಬಿದ್ದದ, ಅದು ಎಷ್ಟು

0: ನೆನ್ಸ್ಕೊಂಡಿರ್ತಾರೆ ಮೀನೆ.
1: ನಿಜ ನಿಜ.
0: ಆಮೇಲೆ ನಮ್ಮ ಮನೆಯವರು ಸಂಪ್ರದಾಯ
1: ಕುಟುಂಬ
0: ಕುಟುಂಬ, ಹಿಂಗಾಗಿ ತಂತಾನಾಗಿ ಅವು ಮಾಡಬೇಕಾದಂತ ಪರಿಸ್ಥಿತಿಗಳು, ಹಬ್ಬ ಹುಣ್ಣಿಮೆ ನವರಾತ್ರಿ ಇವೆಲ್ಲ ಏನಂತೀವಿ ಅವೆಲ್ಲ ಬಂದೇ ಬರ್ತಾವ. ಹಿಂಗಾಗಿ ಸಹಜವಾಗಿ ಅತ್ತ ನಮ್ ಜೀವನ ವಾಲ್ಕೋತ ನಡೆದದು.
1: ಅದರ ಜೊತೆಗೆ ತಾವು ನಿಮ್ಮ ಶ್ರೇಷ್ಠ ನಾಗರಿಕರಿಗೆ, ನಮ್ಮ ಹಿರಿಯ ನಾಗರಿಕರಿಗೆ ಒಂದು ಭೇಟಿ ಕೊಡುದು, ಅವ್ರ ಜೊತೆಗೆ ಒಡನಾಟ ಇಟ್ಕೊಳ್ಳೋದು, ತೋಟಗಳಲ್ಲಿ ತುಳಸಿ ಸಸಿಗಳನ್ನ ವಿಶೇಷವಾಗಿ ಬೆಳೆಸೋದು, ಇವು ಕೂಡ ತಮ್ಮ ವಿಶಿಷ್ಟ ರೀತಿಯ ಹವ್ಯಾಸ ಅಂತ ನಂಗೆ ಅನಿಸ್ತದೆ. ಅಂದ್ರೆ ನಾವು ಸಾಮಾನ್ಯವಾಗಿ ಕೇಳ್ತೀವಿ, ಈ ಮನೆಯ ಅಂಗಳದಲ್ಲಿ ತುಳಸಿ ಸಸಿಗಳನ್ನ ಹೆಚ್ಚೆಚ್ಚು ಬೆಳೆಸೋದ್ರಿಂದ ನಮ್ಗೆ ಆಮ್ಲಜನಕದ ಕೊರತೆ ಇರುವುದಿಲ್ಲ ಅಂತ ಅನ್ನೋದು, ಈ ನಿಟ್ಟಿನಲ್ಲೇ ಬೆಳೆಸ್ತಿದ್ದೀರಾ ಅಥವಾ ಏನ್?
0: ಇಲ್ಲ, ಹಂಗೇನಿಲ್ಲ, ತಂತಾನೇ ಬೆಳೆದಂತ ಸಸಿಗಳು. ಆದ್ರೆ ಈಗ ನಾವು ಇಬ್ರು ಅನ್ಕೊಳ್ಳೋದು ಒಂದ್ ಏನಂದ್ರೆ, ಈ ಪೇ ಬ್ಯಾಕ್ ಟು ಸೊಸೈಟಿ ಅಂತ ಇಂಗ್ಲಿಷ್ ನಲ್ಲಿ ಏನಂತೇವೆ, ಆ ಟೈಮ್ ನಮ್ದು, ನಮ್ಗೆ ಭಗವಂತನ ಅನುಗ್ರಹದಿಂದ ಎಲ್ಲಾ ಸಿಕ್ಕದ. ಇನ್ ಏನಾದರೂ ಬಹಳ ದೊಡ್ಡ ಕೆಲಸ ಮಾಡಿ, ನಾವಂತ ದೊಡ್ಡವರ ಅಲ್ಲ, ಚಿಕ್ಕ ಪುಟ್ಟ ರೀತಿಯಿಂದ ಏನಾದ್ರೂ ಒಂದು ಸಹಾಯ ಮಾಡಬೇಕು ಅನ್ನೋ ಹಿನ್ನೆಲೆಯೊಳಗ ಮಾಡುವಂತ ಕೆಲಸಗಳು ಇವೆಲ್ಲ. ಆ ತುಳಸಿಯ ಬಹಳಷ್ಟು ಸಸಿಗಳು ನಮ್ಮಲ್ಲಿ ಇದ್ದು ನಮ್ಮ ಪುಟ್ಟ ಕೈತೋಟದಲ್ಲಿ, ಹಿಂಗಾಗಿ ಅವನ್ನೆಲ್ಲ ನಮ್ಮ ಮನೆಯವರು ಹೆಚ್ಚ ಇದರಲ್ಲಿ ಕರೆ ಅಂದ್ರೆ ಅವರು ಅವುಗಳನ್ನ ಬಟ್ಟಲುಗಳಲ್ಲಿ ಮಾಡಿ ಇಟ್ಟಿರ್ತಿದ್ರು. ನಾವು ಒಯ್ದು ಒಯ್ದು ಎಲ್ಲಾರು ಕೊಟ್ಟು ಬರೋದು, ಇಂತಹ ಕೆಲಸಗಳನ್ನ ಮಾಡ್ತಾ ಇದ್ದೆ. ಮತ್ತು ನಮ್ದು ಹೇರಿಕರ್ ನಗರ ಅಂತ ಏನಿದೆ ಅಲ್ಲ, ಅದು ಎಲ್ಲ ರಿಟೈರ್ಡ್ ಜನರ ಒಂದು ಕಾಲೋನಿ ಅನ್ಬಹುದು. ಎಲ್ಲಾ JSS ಕಾಲೇಜಿನ ರಿಟೈರ್ಡ್ ಲೆಕ್ಚರರ್ ಅವರು, 75ಕ್ಕೂ ಮೇಲ್ಪಟ್ಟವರು. ಹಿಂಗಾಗಿ ನವೆಂಬರ್ ನಲ್ಲಿ ಸರ್ಟಿಫಿಕೇಟ್ ಕೊಡೋದು ಕೂಡ ಕೆಲವೊಬ್ಬರಿಗೆ ಕಷ್ಟ, ಮಕ್ಕಳೆಲ್ಲ ದೂರ ಇದ್ದಾರೆ. ಅದಕ್ಕೆ ನಾನು ಇವರೇ ಸಜೆಸ್ಟ್ ಮಾಡಿದ್ದು, ಇದ್ಯಾಕೆ ನೀವು ಮಾಡಬಾರದು ಅಂತ. ನಾ ಹಿಂಗಾಗಿ ಮನೆಗೆ ಹೋಗಿ ಅವರಿಗೆ ಸ್ಕ್ಯಾನರ್ ಸಹಾಯದಿಂದ ಅವರಿಗೆ ಲೈಫ್ ಸರ್ಟಿಫಿಕೇಟ್ ಮಾಡಿಕೊಡೋದು, ಇಂತ ಒಂದು ಚಿಕ್ಕ ಪುಟ್ಟ ಒಂದು ಸೇವೆಯನ್ನು.
1: ಅಂದ್ರೆ ಇದರಲ್ಲೂ ಕೂಡ ಒಂದು ಸುಖ ಇದೆ,
0: ಅತ್ಯಂತ ಖರೆ ಸುಖ ಇದ್ರಾಗ ಅಂತ ಈಗ ಅನಿಸ್ತು.
1: ನಿಜ ಅಂದ್ರೆ ಇದರಲ್ಲಿ ಯಾವ ಸ್ವಾರ್ಥ ಮನೆ ಇರುವುದಿಲ್ಲ, ನಿಸ್ವಾರ್ಥ ಭಾವನೆಯಿಂದ ಎಲ್ಲಿ ಸ್ವಾರ್ಥ ಇರ್ತದೆ ಅಲ್ಲಿ ನೋವು ಇರ್ತದೆ.
0: ಅಗ್ದಿ ಖರೆ.
1: ಹಂಗಾಗಿ ನಿಸ್ವಾರ್ಥ ಭಾವನೆಯಿಂದ ಒಂದು ಹಿರಿಯರ ಸೇವೆ ಇದನ್ನ ತಾವು ಮಾಡ್ತಾ ಬಂದಿರಿ. ಈಗ ಸ್ವಲ್ಪ ಮನುಷ್ಯನಿಗೆ ಬಾಲ್ಯ, ಯೌವನ, ಮಧ್ಯ ವಯಸ್ಸು, ವೃದ್ಧಾಪ್ಯ ಇದು ಅನಿವಾರ್ಯ. ಈ ಮೊದಲ ಮೂರು ಹಂತಗಳನ್ನ ಕಳೆಯುವಾಗ ನಮಗ ವೃದ್ಧಾಪ್ಯದ ಅರಿವು ಇರುವುದಿಲ್ಲ. ಒಂದು ವಯಸ್ಸು ಬರ್ತಿದ್ದಂಗೆ ಮನಸ್ಸು ಮಾಗುತ್ತದ, ದೇಹ ಆ ಕಡೆ ಒಲವು ತೋರಿಸ್ತದ. ಅವಾಗ ಇದೇನಪ್ಪ ಇಷ್ಟು ಬೇಗ ಮುಪ್ಪು ಬಂತು, ವೃದ್ಧಾಪ್ಯ ಬಂತು ಅಂತ ಹಳಳಿಸೋ ಜನನ ಜಾಸ್ತಿ. ಆದ್ರೆ ನಿಮ್ಮನ್ನ ನೋಡಿದ್ರೆ ಒಂದು ಜೀವನ ಪ್ರೀತಿ, ಖುಷಿಯಾಗಿರೋದು, ಓದೋದು, ನನ್ನಿಂದ ಪರೋಪಕಾರ ಮಾಡುದು, ಈ ಎಲ್ಲ ಉತ್ತಮ ಗುಣಗಳನ್ನ ಬೆಳೆಸ್ಕೊಂಡಿದ್ದೀರಿ. ಹೆಂಗೆ ಇದಕ್ಕೆ ನಿಮ್ಮ ಮನಸ್ಸನ್ನ ಸಕಾರಾತ್ಮಕವಾಗಿ ಬಳಸ್ಕೊಳ್ತಾ ಇದ್ದೀರಿ?
0: ಇದಕ್ಕೆ ಕಾರಣ ಖರೇನ ನಾನು ಆರ್ಟ್ ಆಫ್ ಲಿವಿಂಗ್ ಸೇರ್ಕೊಂಡಿದ್ದು ಅಂತ ನಾ ಖಂಡಿತವಾಗಿ ಹೇಳಬಲ್ಲೆ. ಯಾಕಂದ್ರೆ ಅಲ್ಲಿ ನಮ್ಮ ಶ್ರೀ ಶ್ರೀ ಗುರುದೇವ್ ಅವರು ಏನಿದ್ದಾರಲ್ಲ, ಅವರು ಒಂದ್ ಹೇಳ್ತಾರೆ, ನಾವೆಲ್ಲರೂ ಏನಿದ್ದೇವಲ್ಲ ಕನ್ವೇಯರ್ ಬೆಲ್ಟ್ ಮೇಲೆ ಇದ್ದೇವೆ ಅಂತ. ಇನ್ನೊಬ್ರು ಹೋಗೋದ್ ನೋಡಿ ಖುಷಿ ಪಡಬಾಡ್ರಿ, ನಿಮ್ದು ಪಾಳೆ ಬಹಳ ಲಘುನ ಬರ್ತದ. ಹಂಗೊಂದ್ ಏನ್ ವಿಚಾರ ಮಾಡ್ತೇವಲ್ಲ, ಮನಸ್ಸು ಒಂಥರ ಶಾಂತ. ಯಾರೋ ಏನೋ ಇನ್ಸಲ್ಟ್ ಮಾಡಿದ್ರು, ಏನೋ ಒಂದ್ ಸಣ್ಣ ನನಗೆ ಬೇಕಾದಂಗ್ ನಡೀಲಿಲ್ಲ ಅಂದ್ರೆ ಮನಸ್ಸು ಪ್ರಕ್ಷುಬ್ಧ ಏನ್ ಗೊಳ್ತಿತ್ತಲ್ಲ ಅದು ಕಡಿಮೆ ಅಕ್ಕೋತ್ ಬರ್ತದೆ. ನೀವ್ ಹೇಳ್ದಂಗ್ ಮನಸ್ಸು ಮಾಗುತ್ತಾ ಹೋಗ್ತದ. ಅದರಿಂದಾಗಿ ಸೇವೆ ಮನೋಭಾವ ಇದು ಯಾವ್ದನ್ನು ವಿಶೇಷವಾಗಿ ಹಚ್ಚಿಕೊಳ್ಳದೆ ಲಾಭನೋ ನಷ್ಟನೋ ಏನೋ ಆಗ್ಲಿ ಶಾಂತಿಯಿಂದ ಇರಬೇಕು ಅನ್ನೋಂತ ಮನೋಭಾವ ಬೆಳಕೋತ ಹೋಯ್ತು. ಹಿಂಗಾಗಿ ಜೀವನ ಪ್ರೀತಿ ತಾನೇ ಬಂತು. ಅಂದ್ರೆ ಇರುವಷ್ಟು ದಿನ ನಾಲ್ಕು ಮಂದಿಗೆ ಉಪಯೋಗ ಆಗಿರೋಣ ಅನ್ನುವಂತ ಒಂದು ಮನೋಭಾವ ಬೆಳೆಸ್ಕೊಂಡೆ ನಾನಾಗಿ ಅಂತ ಅನ್ಬಹುದು.
1: ಅಂದ್ರೆ ವೃದ್ಧಾಪ್ಯದಲ್ಲಿ ಸಾಮಾನ್ಯವಾಗಿ ಗುಣಕೊಳ್ಳೋರೇ ಜಾಸ್ತಿ ಇರ್ತದೆ. ಅಂದ್ರೆ ಗುಣಗುವಿಕೆಗೂ ಒಂದು ಅರ್ಥ ಇರ್ತದೆ, ಒಂದು ಆರೋಗ್ಯ ಕೈ ಕೊಟ್ಟಾಗಿರ್ಬಹುದು ಅಥವಾ ಮನೆಯ ಪರಿಸ್ಥಿತಿ ಇದ್ದಿರಬಹುದು. ಆದ್ರೆ ನಿಮಗೆ ಅದರ ಯಾವುದು ಒಂದು ಗೊಡವೆ ಇಲ್ಲ, ಹಂಗಾಗಿ ನೀವು ವೃದ್ಧಾಪ್ಯವನ್ನ ಸಕಾರಾತ್ಮಕವಾಗಿ ಸ್ವೀಕರಿಸಿಕೊಂಡು ಬಂದಿದ್ದೀರಿ.
0: ಹೌದು.
1: ಈಗ ಸ್ವಪ್ನ ಅವರೇ, ಸ್ವರ ವರ್ಣಗಳ ಸಮನ್ವಯ ಅನ್ನುವಂತ ರಂಗಾಯಣದಲ್ಲಿನ ಕಾರ್ಯಕ್ರಮಕ್ಕೂ ಕೂಡ ತಾವು ಸಾಕ್ಷಿಯಾಗಿದ್ದೀರಿ. ಏನು ಇದು ಸ್ವರ ವರ್ಣಗಳ ಸಮನ್ವಯ?
0: ಇದು ಏನಂದ್ರೆ ನಮ್ಮ ಮನೆಯವರು ಮಿತ್ರರೊಬ್ರು ನಮ್ಮ ಮನೆಯಲ್ಲಿ ಬಂದಾಗ ನಾನು ಕೆಲವು ತೈಲ ಚಿತ್ರಗಳನ್ನ ಹಾಕಿದ್ದೆ ಆನ್ ಕ್ಯಾನ್ವಾಸ್ ಮತ್ತು ಆನ್ ಕಾರ್ಡ್ಬೋರ್ಡ್ ಮಾಡ್ತೇನೆ. ಅವ್ರು ನೋಡ್ಬಿಟ್ಟು ಬಹಳ ಚಂದವ, ಅವ್ರು ಕೊಳಲು ಉತ್ತಾರೆ. ಹಿಂಗೊಂದು ಕಾರ್ಯಕ್ರಮ ಜುಗಲ್ ಬಂದಿ ಏನಂತೇವಲ್ಲ ಅದನ್ನ ಯಾಕೆ ಮಾಡಬಾರದು ಅನ್ನೋ ಒಂದು ಪೀಠಿಕೆ ಇಟ್ರು. ನಮಗೂ ಬಹಳ ಇಷ್ಟ ಆಯ್ತು. ಅಂದ್ರೆ ನಾನು ಎಂದೂ ಅಂತ ಪ್ರಯೋಗ ಮಾಡಿದ್ದಿಲ್ಲ. ಕೊಳಲು ಬಾರಿಸು ಮುಂದೆ ನಾವು ಚಿತ್ರಗಳನ್ನ ತೆಗೆಯೋದು, ಅದೊಂದು ಹೊಸ ಪ್ರಯೋಗ. ಧಾರವಾಡದ ಜನತೆ ಅದನ್ನ ಬಹಳ ಪ್ರೀತಿಯಿಂದ ಸ್ವೀಕಾರ ಮಾಡಿದ್ರು, ಬಹಳ ಪ್ರೋತ್ಸಾಹ ಕೊಟ್ರು. 45 ನಿಮಿಷಗಳ ಕಾಲ ನಾನು ಶ್ರೀಕೃಷ್ಣನ ಒಂದು ಚಿತ್ರವನ್ನು, ತೈಲ ಚಿತ್ರವನ್ನು ಅಲ್ಲಿಂದಲೇ ಬಣ್ಣ ಕಲಿಸಿ ಅಲ್ಲಿಂದಲೇ ಮಾಡಿದೆ. ಅದು KHRS ನಲ್ಲಿ ಇಟ್ಕೊಂಡಿದ್ದಾರೆ ಪ್ರದರ್ಶನಕ್ಕೆ ಅಂತ. ಅದು ಬಹಳ ಸುಂದರ ಅನುಭವ ಆಯ್ತು. ನಮ್ಮ ರಂಗಾಯಣದವರು ಮತ್ತು KHRS ದವರು ಕೂಡಿ ನಮಗೆ ಅದನ್ನು ಪ್ರೋತ್ಸಾಹ ಕೊಟ್ಟು ಮಾಡಿಸಿದ್ರು.
1: ಈ ಮೊದಲು ಈ ತರದ ಪ್ರಯೋಗ ಮಾಡಿರ್ಲಿಲ್ಲ?
0: ಇಲ್ಲ, ಎಂದಿಗೂ ಮಾಡಿದಿಲ್ಲ. ನಾನು ಮನೆಯಲ್ಲಿ ಆರಾಮ್ ಕುಳಿತು ದಿನ ಸ್ಪೆಂಡ್ ಮಾಡಾಕಿ ತಿಂಗಳಾನ್ಗಟ್ಲೆ ಕೂತು ಒಂದ್ ದೊಡ್ಡ ಚಿತ್ರ ಮುಗಿಸ್ತಿದ್ದೆ. ಇದು 45 ಮಿನಿಟ್ಸ್ ಅಲ್ಲಿ ಅಂದ್ರೆ ಬಹಳ ಚಾಲೆಂಜಿಂಗ್ ಆಗಿತ್ತು. ದಿನ ನಾನು ಟೈಮ್ ಹಚ್ಕೊಂಡು ಎಷ್ಟು ಮಾಡಿ, ಮುಂಚೆ ಕೃಷ್ಣನ ಅರ್ಧ ಮುಖ ಮಾಡ್ಲಿಕ್ಕೆ ಆಗ್ತು, ಆಮೇಲೆ ಒಂದೊಂದ್ಸಲ ಕೊಳಲ್ ಬಿಟ್ಟು ಹೋಗ್ತಿತ್ತು. ಎಲ್ಲಾನು ಬರ್ಬೇಕು, ಒಂದು ಕೃಷ್ಣ ದೇವರದು ಅಂದ್ಮೇಲೆ ಸಮಗ್ರ ಬರ್ಬೇಕಲ್ಲ, ಅದಕ್ಕಾಗಿ ಸ್ವಲ್ಪ ಪ್ರಯತ್ನ ಪಟ್ಟೆ, ಬಟ್ ಬಂತು.

0: ಒಂದು ವಿಶಿಷ್ಟ ಅನುಭವ,
1: ವಿಶಿಷ್ಟ ಅನುಭವ ಆಯ್ತು.
0: ಈಗ ಸ್ವಪ್ನ ಅವರೇ, ಸಾಕಷ್ಟು ಜನ ಈ ವೃದ್ಧಾಪ್ಯದ ಅಂಚಿನಲ್ಲಿ ಇರ್ತಾರೆ, ಅಂತವರಿಗೆ ಜೀವನದ ಪ್ರೀತಿ, ಜೀವನವನ್ನ ಸಕಾರಾತ್ಮಕವಾಗಿ ತಿಳ್ಕೊಳ್ಳೋದು, ಇದ್ರ ಬಗ್ಗೆ ತಾವು ಏನ್ ಹೇಳಕ್ ಬಯಸ್ತೀರಿ?
1: ನಾನು ಹೇಳುವುದಂದ್ರ, ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಒಂದು ತುಂಬಾ ಒಳ್ಳೆ ಹಾಡಿದೆ, ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ ಅಂತ. ಅದರಲ್ಲಿ ನಾಲ್ಕೂ ಘಟ್ಟಗಳನ್ನ ಬಹಳ ಚಂದವಾಗಿ ಹೇಳ್ಯಾರ. ಯಾವ ಘಟ್ಟನೂ ನಮ್ಮ ಆಯ್ಕೆದಲ್ಲ, ಅನಿವಾರ್ಯ ಘಟ್ಟನೆ ಎಲ್ಲವೂ. ಬಾಲ್ಯ ಇದ್ದಾಗ ದೊಡ್ಡವರಾಗ್ಬೇಕು ಅನಿಸ್ತದ, ಯೌವನ ಇದ್ದಾಗ ಮುಗಿಯಬಾರದು ಅನಿಸ್ತದ, ವಯಸ್ಕರ ಆಗ್ತಿದ್ದಂಗ ವೃದ್ಧಾಪ ಬರಬಾರದು ಅನಿಸ್ತದ, ವೃದ್ಧಾಪ ಬಂದಂಗ ಸಾಯಬಾರದು ಅನಿಸ್ತದೆ. ಇವೆಲ್ಲ ಸಹಜ ಮನೋಭಾವಗಳು, ಅದನ್ ಗೆದ್ದವ ಯಾರೂ ಇಲ್ಲ. ಆದರೆ ಅದರೊಂದಿಗೆ ಒಂದು ಏನಂತಾರ, ಶಾಂತಿ ಇಟ್ಕೊಂಡು ನಾವು ಇರುವಷ್ಟ ಕಾಲ ಸಂತೋಷದಿಂದ ಇರೋಣ, ಅದೇ ಸಂತೋಷ ಇನ್ನೊಬ್ಬರಿಗೆ ಹಂಚೋಣ ಅನ್ನುವಂತ ಒಂದು ಮನೋಭಾವ ಬೆಳೆಸ್ಕೊಳ್ಳೋದು ಬಹಳ ಕಠಿಣ ಏನಲ್ಲ ಅಂತ ನನ್ನ ಜೀವನ ಅನುಭವ ಹೇಳ್ತದೆ.

0: ಮನಸ್ಸಿದ್ದಲ್ಲಿ ಮಾರ್ಗ,
1: ಮನಸ್ಸಿದ್ದಲ್ಲಿ ಮಾರ್ಗ ಅದನ್ನು ಮಾಡ್ರಿ ಅನ್ನೋದೇ ನನ್ನ.
0: ಅಂದ್ರೆ ಅದರಲ್ಲಿ ಎಲ್ಲರೂ ಒಂದ್ ರೀತಿ ಸುಖ ನೆಮ್ಮದಿಯನ್ನ ಕಾಣಬಹುದು. ಅಂದ್ರೆ ಒಂದು ಗೊಣಗಿಕೊಂಡೇ ಜೀವನ ತೆಗೆಯುವ ಬದಲಾಗಿ ಸಂತೃಪ್ತಿ ಸಮಾಧಾನದ ಜೀವನವನ್ನ ನಾವು ಆನಂದಿಸಬಹುದು.
1: ಖಂಡಿತ
0: ಅಂತ.
1: ಸಂತೃಪ್ತಿಗಿಂತ ದೊಡ್ಡ ಗುಣ ಯಾವುದೂ ಇಲ್ಲ ಅಂತ ಅನ್ಕೋತೇನೆ.
0: ಈಗ ಒಂದೇ ಒಂದು ಕೊನೆಯ ಪ್ರಶ್ನೆ ನಿಮಗೆ ನಾನು ಕೇಳುವುದು ಅಂದ್ರೆ, ತಾವು ಮಾತಾಡ್ತಾ ಹೇಳಿದ್ರಿ ತಮ್ದು ಸಂಪ್ರದಾಯಸ್ಥ ಕುಟುಂಬ, ಗಂಡನ ಮನೆಯದಾಗ್ಲಿ ನಿಮ್ಮದಾಗ್ಲಿ, ಆ ಸಾಂಪ್ರದಾಯಿಕ ವಾತಾವರಣದಲ್ಲೇ ಹಬ್ಬ ಹರಿದಿನಗಳು ಆಚರಣೆ ಇದನ್ನೆಲ್ಲ ಮಾಡ್ಕೊಂಡೆ ಬಂದಿರಿ. ಸ್ವಪ್ನ ಅವರ ಒಂದು ಅಡಿಗೆಯಲ್ಲಿ ನಂದೊಂದು ಮಾಸ್ಟರ್ ಪೀಸ್, ಇದ್ ನಾನು ಬಹಳ ಚಲೋ ಮಾಡ್ತೀನಿ, ನಮ್ಮ ಮನೆಯೊಳಗೆ ಎಲ್ಲರೂ ಇಷ್ಟ ಪಡ್ತಾರ, ಯಾರು ಬಂದಾಗೂ ನಾ ಖುಷಿಲೇ ಮಾಡಿ ಹಾಕ್ತೀನಿ ಅಂತ ಅನ್ನುವಂತ ಒಂದು ವಿಷಯ ರೆಸಿಪಿ ಯಾವುದು?
1: ನಮ್ ಮಕ್ಕಳಿಗೆ ಅತ್ಯಂತ ಇಷ್ಟ ಆಗೋದು ಅಂತಂದ್ರೆ ನನ್ ಮಸಾಲೆ ದೋಸೆ.
0: ವಾ,
1: ಬಹಳ ಕ್ರಿಸ್ಪಿ ಆಗಿ ಮಾಡ್ತೀನಿ ಅಂತ ಹುಡುಗರು ಬಹಳ ಇಷ್ಟ ಪಡ್ತಾರ. ದೊಡ್ಡ ಮಗ ಲಂಡನ್ ನಿಂದ ಬರ್ಲಿ, ಬೇಕಾದ್ರೆ ಇವ ಸಣ್ಣ ಮಗ ಸೊಸಿ ಯಾರು ಬಂದ್ರು ಅಮ್ಮ ದೋಸೆಗೆ ನೆನಿ ಹಾಕಿ ಇಲ್ಲೋ ಹಿಟ್ಟು ಅಂತ ಹಿಂದಿನ ದಿನ ಫೋನ್ ಮಾಡಿ ಕೇಳೇ ಬಿಟ್ಟಿರ್ತಾರ. ಹಿಂಗಾಗಿ ಅದೇ ನನ್ ಮಾಸ್ಟರ್ ಪೀಸ್ ಅನ್ಲಿಕ್ಕೆ ಅಡ್ಡಿಲ್ಲ.
0: ಅಂದ್ರೆ ಬಹಳಷ್ಟು ವಿಶೇಷತೆಯಿಂದ ಮಾಡ್ತೀರಿ. ಹೋಟೆಲ್ ಹುಡ್ಕೊಂಡು ಹೋಗುವಂತ ಅವಶ್ಯಕತೆ
1: ಇಲ್ಲ. ನನ್ನ ಚಿಕ್ಕ ಸೊಸೆ ಹೇಳ್ತಾಳ ಇಲ್ಲಿ ಹೇಳ್ಬಹುದು ಅದನ್ನ ಅಂತಂದ್ರ, ಅಮ್ಮ ನಿಮ್ ದೋಸೆ ತಿಂದಾಗಿಂದ ನಾ ಹೋಟೆಲ್ ದೋಸೆ ತಿನ್ನೋದ ಬಿಟ್ಟೇನಿ, ನಂಗೆ ರುಚಿ ಹತ್ತುದಿಲ್ಲ ಅಂತ.
0: ನಿಜ ನಿಜ. ಅಂದ್ರೆ ಅದು ಯಾವಾಗ್ಲೂ ಮನೆಯ ಊಟ ಮನೆಯ ಅಡಿಗೆ ಅದರ ಸ್ವಾದಿಷ್ಟನೇ ಬೇರೆ. ಆರೋಗ್ಯ ದೃಷ್ಟಿಯಿಂದ ಆಯ್ತು, ಸ್ವಚ್ಛತೆ ದೃಷ್ಟಿಯಿಂದ ಆಯ್ತು, ಎಲ್ಲ ದೃಷ್ಟಿಯಿಂದ ಕೂಡ. ಧನ್ಯವಾದಗಳು ಸ್ವಪ್ನ ಕಟ್ಟಿ ಅವರೇ. ಬಹಳಷ್ಟು ನಿಮ್ಮ ಮಾತುಗಳನ್ನ ನಾವು ಕೇಳಿದ್ವಿ. ಕಥೆಯ ಬಗ್ಗೆ ಆಗ್ಲಿ, ನಿಮ್ಮ ಹವ್ಯಾಸ ಓದು, ಆಧ್ಯಾತ್ಮಿಕ ಚಿಂತನೆ, ಈ ಎಲ್ಲ ವಿಷಯಗಳಿಂದ ನಮಗೆ ಬಹಳಷ್ಟು ಸಂತೋಷ ಆಗಿದೆ. ನಿಮ್ಮ ಲೇಖನಿಯಿಂದ ಇನ್ನಷ್ಟು ಕಥೆಗಳು ಹೊರಗೆ ಬರಲಿ ಅಂತ ಈ ಮೂಲಕ ಹಾರೈಸ್ತೀವಿ. ಧನ್ಯವಾದ, ನಮಸ್ಕಾರ.
1: ಧನ್ಯವಾದಗಳು ಮೇಡಮ್, ನಮಸ್ಕಾರ.
2: ಲೇಖಕಿ ಅನುವಾದಕಿ ಸಪ್ನಾ ಕಟ್ಟಿ ಅವರೊಂದಿಗೆ ಮಂಜುಳಾ ಪುರಾಣಿಕ್ ಅವರು ನಡೆಸಿದ ಮಾತು ಕೇಳಿದಿರಿ. ಗೆಳತಿಯರೇ, ಇದಾಗಿತ್ತು ಇಂದಿನ ವನಿತಾ ವಿಹಾರ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

0: ಸಮಯ 12:30. ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
2: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBIನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಅನ್ನದಾತನ ಮನದಾಳದ ಮಾತು, ತುತ್ತು ನೀಡುವ ತಾಯಂದಿರ ದಿನದ ಬದುಕು, ಎಲ್ಲವನ್ನು ಪ್ರೇಕ್ಷಕ ಪ್ರಭುಗಳಾಗಿ ನೀವು ತಿಳಿಯಬೇಕೆ? ಹಾಗಿದ್ದರೆ ತಡಬೇಕೆ? ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರೈತರತ್ನ ಸರಣಿ ವೀಕ್ಷಿಸಿ ಅನ್ನದಾತರಿಗೆ ಕೃತಜ್ಞತೆ ಸಲ್ಲಿಸಿ. ರೈತರತ್ನ, ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: पॉडकास्ट और वायरल रील्स के शोर में सोचो असली ओजी कौन है? बॉस, रेट्रो इज द न्यू कूल और इंडिया का सबसे पहला ट्रेंड सेटर है अपना आकाशवाणी. वही सुकून वाली वाइब, म्यूजिक और सॉलिड इन्फो पूरे 90 सालों से नॉन स्टॉप ट्रेंडिंग. ट्यून इन करो क्योंकि लेजेंड्स कभी आउटडेटेड नहीं होते. आकाशवाणी 90 ईयर्स से इंडिया की ओरिजिनल आवाज.
2: ಬೆಳಗನೆ ಸರ ನಗೆಮೊಗವ ಹೊತ್ತಾಗ
3: ಎದೆ ತುಂಬಿ ಬಂತೊಂದು ಭಾವಝರಿ ಆಗ
4: ಎದೆ ತುಂಬಿ ಹಾಡಿದೆನು ಬಂದು ನಾನು
2: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
3: ಎಲ್ಲೆ ಮೀರಿದ ಪ್ರೇಮ ಸಿಂಚನ
5: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕ
2: ಒಲವ ಸಾಂಗತ್ಯಕ್ಕಾಗಿ ಆತರೆವ ಜೀವಕ್ಕೆ
3: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
2: ಭಾವಸ್ಪಂದನ
3: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3

0: ಶ್ರೋತೃಗಳ ಮನಗೆದ್ದ ಆಕಾಶವಾಣಿಗೀಗ 90ರ ಹರೆಯ
1: ಜೊತೆಯಾಗಿ ಬಹುದೂರ ಹೋಗೋಣ ಪ್ರಯಾಣ ಎಲ್ಲೆಂದು ನಾ ಹೇಳ
0: ಅದೇ ಉತ್ಸಾಹ ನಿರಂತರ ಮನರಂಜನೆ ಆಗಲು ಈಗಲೂ ಯಾವಾಗಲೂ

ಕಲೆ, ಕಾವ್ಯ, ಸಂಗೀತ ಇವು ಜೀವನದ ಅರಿವು ಸಾಫಲ್ಯವನ್ನ ಹೆಚ್ಚಿಸುತ್ತವೆ ಹೀಗೆಂದು ಹೇಳಿದ್ದಾರೆ ಹೋಮಿ ಬಾಬಾ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಪರಿಸರ ಮತ್ತು ಆರೋಗ್ಯ ಈ ಕುರಿತು ಪರಿಸರ ಹಾಗೂ ಆರೋಗ್ಯದ ಕುರಿತು ಪುಸ್ತಕಗಳನ್ನು ಪ್ರಕಟಿಸಿರುವ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಮೈಸೂರು ಘಟಕದ ಅಧ್ಯಕ್ಷರಾದ ಡಾಕ್ಟರ್ ಶಿವು ಪಿ ಹಾಗೂ ಮಕ್ಕಳ ನರರೋಗ ತಜ್ಞರಾದ ಡಾಕ್ಟರ್ ಅನುಷಾ ರಾಜ್ ಕೆ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್.
2: ಕೇಳುಗ್ರೆ, ಜೂನ್ 5 ಅಂತಾರಾಷ್ಟ್ರೀಯ ಪರಿಸರ ದಿನ. ಪರಿಸರಕ್ಕೆ ಮತ್ತೆ ಆರೋಗ್ಯಕ್ಕೆ ಬಿಡಿಸಲಾರದ ನಂಟು ಅಂತಾನೆ ಹೇಳಬಹುದು. ಹೇಗೆ ನಮ್ಮ ಪರಿಸರ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಮತ್ತೆ ಈ ವರ್ಷದ ಧ್ಯೇಯ ವಾಕ್ಯ ಏನಿದೆ ಇದನ್ನೆಲ್ಲ ತಿಳಿಸ್ಕೊಡೋದಕ್ಕೆ ನಮ್ ಜೊತೆ ಇದ್ದಾರೆ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಅಧ್ಯಕ್ಷರಾದ ಡಾಕ್ಟರ್ ಶಿವು ಅವರು, ಹಾಗೆ ಕಾರ್ಯದರ್ಶಿಗಳಾದ ಡಾಕ್ಟರ್ ಅನುಷಾ ರಾಜ್ ಕೆ ಅವರು. ಡಾಕ್ಟರ್ ಶಿವು ಅವರೇ ಹಾಗೆ ಡಾಕ್ಟರ್ ಅನುಷಾ ರಾಜ್ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ.
4: ನಮಸ್ಕಾರ
2: ಅನುಷಾ. ಈ ವರ್ಷದ ಧ್ಯೇಯ ವಾಕ್ಯ ಏನು, ಅದರ ಅರ್ಥ ಏನು ಅಂತ ತಿಳಿಸ್ಕೊಡ್ತೀರಾ?
4: ಈ ವರ್ಷದ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಥೀಮ್ ಏನಂದ್ರೆ ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಆರ್ ಫ್ಯೂಚರ್. ಅಂದ್ರೆ ಪ್ರಕೃತಿಯಿಂದ ಪ್ರೇರಣೆ ಪಡೆದು ಕ್ಲೈಮೇಟ್ ಚೇಂಜ್ ವಿರುದ್ಧ ಹೋರಾಡಿ ನಮ್ಮ ಫ್ಯೂಚರ್ ಜನರೇಷನ್ಸ್ಗಳಿಗೆ ನಾವು ಒಂದು ಉತ್ತಮವಾದ ಭೂಮಿಯನ್ನು ಉಳಿಸೋಣ ಎಂದು ಒಂದು ಸಂದೇಶ ಕೊಡುವುದು ಈ ವರ್ಷದ ಥೀಮ್ ಆಗಿದೆ. ಯಾಕೆಂದ್ರೆ ಇವಾಗಿನ ಕಾಲದಲ್ಲಿ ನೀವು ನೋಡಿದ್ದೀರಾ ಹೆಂಗೆ ಪೊಲ್ಯೂಷನ್, ಪ್ಲಾಸ್ಟಿಕ್ ವೇಸ್ಟ್, ಡಿಫಾರೆಸ್ಟೇಷನ್, ಗ್ಲೋಬಲ್ ವಾರ್ಮಿಂಗ್ ಇವೆಲ್ಲ ದೊಡ್ಡ ಸವಾಲುಗಳಾಗಿದೆ ನಮ್ಮಲ್ಲಿ. ಸೊ ಒಂದು ಹೆಲ್ದಿ ಎನ್ವಿರಾನ್ಮೆಂಟ್ ಇದ್ರೆ ಮಾತ್ರ ನಮಗೆ ಹೆಲ್ದಿ ಚಿಲ್ಡ್ರನ್ ಹಾಗೂ ಒಂದು ಹೆಲ್ದಿ ಸೊಸೈಟಿ ಫ್ಯೂಚರ್ ಅಲ್ಲಿ ನಾವು ಉಳಿಸ್ಕೊಳ್ಳೋಕೆ ಸಾಧ್ಯವಾಗುತ್ತೆ. ಸೊ ಈ ಸಂದೇಶ ಈ ವರ್ಷದ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇದು.
2: ಡಾಕ್ಟರ್ ಶಿವು ಅವರೇ, ಅನುಷಾ ಹೇಳಿದ್ರು ನಮ್ಮ ಭವಿಷ್ಯದ ಯುವ ಪೀಳಿಗೆಯ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಅಂದ್ರೆ ನಾವು ಇವತ್ತಿನ ಪರಿಸರವನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕು, ಯಾವುದನ್ನ ಎಷ್ಟು ಬೇಕು ಅಂದ್ರೆ ನವೀಕರಿಸಬಹುದಾದದ್ದನ್ನ ಬಳಸ್ಕೊಳ್ಬೇಕು, ನವೀಕರಿಸಲಾಗದ ಇಂಧನಗಳನ್ನ ನಾವು ಆದಷ್ಟು ಕಡಿಮೆ ಬಳಸಬೇಕು ಅನ್ನೋ ವಿಚಾರ ಅವರ ಮಾತಿನಲ್ಲಿ ಇತ್ತು. ನೀವು ಹೇಳೋದಾದ್ರೆ ಏನು ಮಾಡಬೇಕು ನಮ್ಮಗಳ ಆರೋಗ್ಯಕ್ಕಾಗಿ, ಪರಿಸರವನ್ನ ನಾವು ಹೇಗೆ ಟ್ರೀಟ್ ಮಾಡಬೇಕಾಗತ್ತೆ?
3: ನಮ್ಮ ಆರೋಗ್ಯ ಅಂತ ಬಂದರೆ ನಾವು ಮುಖ್ಯವಾಗಿ 4 ವಸ್ತುಗಳಿಂದ ಆರೋಗ್ಯವನ್ನು ಪಡೆದುಕೊಳ್ತೇವೆ. ಈ 4 ವಸ್ತುಗಳು ಯಾವುದು ಅಂತ ಹೇಳಿದ್ರೆ, ನಾವು ಉಸಿರಾಡ್ತಕ್ಕಂಥ ಗಾಳಿ, ನಾವು ಸೇವಿಸ್ತಕ್ಕಂಥ ನೀರು, ಮತ್ತು ನಾವು ಊಟ ಮಾಡ್ತಕ್ಕಂಥ ಊಟ, ಮತ್ತು ನಮ್ಮ ಚರ್ಮಕ್ಕೆ ಸ್ಪರ್ಶಿಸ್ತಕ್ಕಂಥ ಒಂದು ಉಷ್ಣತೆ. ಈ 4 ಸಹ ನಾವು ಪರಿಸರದಿಂದನೇ ಕೊಡುಗೆಯಾಗಿ ಉಚಿತವಾಗಿ ಪಡ್ಕೊಳ್ತೀವಿ. ಒಂದು ತುಂಬ ಸರಳವಾಗಿ ಹೇಳೋದಾದರೆ, ನಮಗೆ ಪರಿಸರ ಏನಾದರೂ ಆಮ್ಲಜನಕವನ್ನು ನೀಡಲಿಲ್ಲ ಅಂತ ಹೇಳಿದ್ರೆ, ನೀವು ಆಸ್ಪತ್ರೆಯ ಕೆಲವು ಬಿಲ್ಗಳನ್ನು ನೋಡಿದ್ರೆ ಆಕ್ಸಿಜನ್ ಬಿಲ್ ಅಂತಲೇ ಒಂದು 10,000, 20,000, 30,000 ಹಾಕಿರ್ತಾರೆ. ಅಂದರೆ ಕೆಲವೇ ಕೆಲವು ಗಂಟೆಗಳ ಕಾಲ ಆಕ್ಸಿಜನ್ ಕೊಟ್ಟರೆ ಅದರ ಬಿಲ್ ಅಷ್ಟಾಗಿರುತ್ತೆ. ಪರಿಸರ ಅನ್ನೋದು ಮರಗಳ ಮುಖಾಂತರ ಮನುಷ್ಯನ ಆರೋಗ್ಯವನ್ನು ಕಾಪಾಡ್ತಕ್ಕಂತಹ ಆಮ್ಲಜನಕವನ್ನು ಉಚಿತವಾಗಿ ಜೀವನ ಪರ್ಯಂತ ನೀಡುತ್ತೆ. ಇವತ್ತಿನ ದಿವಸ ನಮ್ಮ ಒಂದು ಜೀವನ ಶೈಲಿಯಿಂದ ನಮ್ಮ ಈ ಎಲ್ಲ ವಸ್ತುಗಳು ಸಹ ಕಲುಷಿತವಾಗಿದೆ. ಅಂದರೆ ನಾವು ಉಸಿರಾಡ್ತಕ್ಕಂತಹ ಗಾಳಿ, ನಾವು ಕುಡಿತಕ್ಕಂತಹ ನೀರು, ನಾವು ತಿಂತಕ್ಕಂಥ ಊಟ, ನಮ್ಮನ್ನು ಸ್ಪರ್ಶಿಸ್ತಕ್ಕಂಥ ಉಷ್ಣತೆಯೂ ಕೂಡ ಕಲುಷಿತಗೊಂಡಿದೆ. ಸೊ ಈ ಒಂದು ಜೀವನ ಶೈಲಿ ಮತ್ತು ಈ ಒಂದು ರೀತಿ ಆಗಿರ್ತಕ್ಕಂಥ ಕಲುಷಿತದ ಪ್ರಭಾವದಿಂದ ಬರೀ ಮನುಷ್ಯರಷ್ಟೇ ಅಲ್ಲದೆ ಇಡೀ ಸಕಲ ಜೀವಚರಗಳಿಗೂ, ಅಂದರೆ ಎಂಟೈರ್ ಫ್ಲೋರಾ ಮತ್ತು ಫ್ಲಾನಾ, ಅಂದರೆ ಸಸ್ಯ ಜೀವರಾಶಿ

0: ಪ್ರಾಣಿ ಜೀವರಾಶಿ ಸಂಪೂರ್ಣವಾಗಿ ವಿನಾಶದ ಅಂಚಿಗೆ ಹೋಗ್ತಾ ಇದೆ. ನಾವು ಈಗ ವಿನಾಶದ ಹಾದಿಯಲ್ಲಿದ್ದೀವಿ, ಇನ್ನು ಅಂತ್ಯ ತಲುಪಿಲ್ಲ. ಈಗ ಅಟ್ಲೀಸ್ಟ್ ಈಗಲಾದ್ರೂ ನಾವು
1: ಎಚ್ಚೆತ್ತುಕೊಂಡು
0: ಇವುಗಳ ಒಂದು ಗುಣಮಟ್ಟವನ್ನು ಕಾಪಾಡೋದಕ್ಕೆ ನಾವು ಏನು ಅನುಸರಿಸಬೇಕು, ಅವುಗಳನ್ನು ಅನುಸರಿಸಿದ್ರೆ ನಾವು ಈ ಭೂಮಿ ಮೇಲೆ ಅಂದರೆ ಮನುಷ್ಯ ಜೀವಿಗಳು ಈ ಭೂಮಿ ಮೇಲೆ ಉಳ್ಕೊಳ್ತಕ್ಕಂತಹ ಸಾಧ್ಯತೆಗಳು ಇದೆ. ಇಲ್ಲದಿದ್ದರೆ ಈ ಭೂಮಿಯಲ್ಲಿ ಈಗಾಗಲೇ ತುಂಬ ಸೂಕ್ಷ್ಮವಾಗಿರ್ತಕ್ಕಂಥ ಅನೇಕ ಪ್ರಾಣಿ ಪಕ್ಷಿಗಳು ವಿನಾಶದ ಅಂಚಿಗೂ ಬಂದಿವೆ, ಕೆಲವು ವಿನಾಶನೂ ಆಗಿದೆ, ಅವುಗಳ ಸುಲುವೆ ಇಲ್ಲದೆ ಇದ್ದಂಗಾಗತ್ತೆ. ಆ ಒಂದು ಲಿಸ್ಟ್ಗೆ ಬಹುಶಃ ಮನುಷ್ಯ ಜೀವಿನೂ ಸಹ ಸೇರ್ಕೊಳ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಇದನ್ನು ನಾವು ಅರ್ತುಕೊಂಡು ಇಡೀ ನಮ್ಮ ಜೀವನ ಶೈಲಿಯನ್ನೇ ನಾವು ಬದಲಾಯಿಸ್ಕೋಬೇಕಾದಂತಹ ಅನಿವಾರ್ಯತೆ ಇವತ್ತಿದೆ.
1: ನೀವು ಆಗ್ಲೇ ಹೇಳಿದ್ರಿ ಆಕ್ಸಿಜನ್ಗೆ ನಾವು ಈಗ ಎಷ್ಟು ಖರ್ಚು ಮಾಡ್ತಾ ಇದೀವಿ ಅಂತ. ಮುಂದೆ ಒಂದು ದಿನ ನಾವು ಗಾಳಿಯಲ್ಲಿ ಆಕ್ಸಿಜನ್ ಇಲ್ದಲೆ ನಾವು ಆಕ್ಸಿಜನ್ ಸಿಲಿಂಡರ್ಗಳನ್ನ ಹೊತ್ತು ಹೊತ್ತು ಓಡಾಡಬೇಕಾಗತ್ತೆ, ಹಾಗೆ ನೀರು ಕೂಡ ತುಂಬಾ ಅಭಾವ ಆಗತ್ತೆ. ಯಾಕೆಂದ್ರೆ ಎಲ್ಲಾ ಅಂತರ್ಜಲವನ್ನ ನಾವು ಈಗ ತೆಗೆದುಬಿಟ್ಟು ಭೂಮಿಯನ್ನ ಬರಡು ಮಾಡಿಬಿಡ್ತಾ ಇದೀವಿ.
0: ಒಂದಾನೊಂದು ಕಾಲದಲ್ಲಿ ಮನುಷ್ಯ ಸೃಷ್ಟಿಯಾದಾಗ ಜನಸಂಖ್ಯೆ ಕಡಿಮೆ ಇದ್ದಾಗ ನಾವು ನೀರಿಗೋಸ್ಕರ ಆಶ್ರಯಿಸ್ತಾ ಇದ್ದದ್ದು ಹಳ್ಳಗಳನ್ನ, ಕೊಳ್ಳಗಳನ್ನ, ನದಿಗಳನ್ನ, ಸರೋವರಗಳನ್ನ. ಯಾವತ್ತೂ ಮನುಷ್ಯ ಪ್ರಾರಂಭದ ಹಂತದಲ್ಲಿ ಬಾವಿ ಅಗದಿಲ್ಲ, ಬೋರ್ವೆಲ್ ಹಾಕಿಲ್ಲ, ಅಂತರ್ಜಲವನ್ನ ಉಪಯೋಗಿಸಿಲ್ಲ. ಈಗ ಮನುಷ್ಯರು ಬುದ್ಧಿವಂತರಾಗ್ತಿದ್ದ ಹಾಗೇನೆ ಜನಸಂಖ್ಯೆ ಹೆಚ್ಚಾಗ್ತಿದ್ದಂಗೆನೆ ನದಿ ತೀರಗಳು, ಹಳ್ಳಕೊಳ್ಳಗಳ ತೀರದಿಂದ ದೂರಕ್ಕೂ ಬಂದು ಮಧ್ಯದಲ್ಲಿರ್ತಕ್ಕಂಥ ಭೂಪ್ರದೇಶದಲ್ಲೂ ಜೀವಿಸಬೇಕಾದಂತಹ ಪರಿಸ್ಥಿತಿ ಸೃಷ್ಟಿಯಾಯಿತು. ಆ ನಂತರ ಅನಿವಾರ್ಯವಾಗಿ ನೀರು ಬೇಕೇ ಬೇಕಾದದ್ರಿಂದ ನೀರಿನ ಅನ್ವೇಷಣೆಯಲ್ಲಿ ಈ ಬಾವಿಗಳು, ನಂತರ ಬೋರ್ವೆಲ್ಗಳು ಬಂದು ಬೇರೆ ಪ್ರಾಣಿಗಳಿಗೋಸ್ಕರ ಮತ್ತೆ ಬೇರೆ ಮರ ಗಿಡಗಳಿಗೋಸ್ಕರ ಇದ್ದಂತಹ ಜಲವನ್ನ ನಾವು ಉಪಯೋಗಿಸೋದಕ್ಕೆ ಪ್ರಾರಂಭಿಸಿದೀವಿ. ಈ ರೀತಿ ಆ ಭೂಮಿಯ ಅಂತರಾಳದಲ್ಲಿರ್ತಕ್ಕಂತಹ ಜಲವನ್ನ ನಾವು ಉಪಯೋಗಿಸಿದಾಗ ಪರಿಸರದಲ್ಲಿ ಉತ್ಪತ್ತಿ ಆಗ್ತಕ್ಕಂತಹ ಆಮ್ಲಜನಕದ ಮೇಲೂ ಸಹ ಇದು ಪರಿಣಾಮ ಬೀರುತ್ತೆ. ನಮ್ಗೆಲ್ಲರಿಗೂ ಗೊತ್ತಿದೆ ಆಮ್ಲಜನಕ ಅನ್ನೋದು ಒಂದು ಪ್ರಕೃತಿಯ ಕೊಡುಗೆ. ಅದು ಹೇಗೆ ನಮಗೆ ಸಿಗುತ್ತೆ ಅಂತ ನಾವು ವೈಜ್ಞಾನಿಕವಾಗಿ ನೋಡೋದಾದ್ರೆ ಇದು ಎರಡು ಕಡೆಯಲ್ಲಿ ಸಿಗುತ್ತೆ, ಒಂದು ಭೂಮಿ ಮೇಲೆ, ಇನ್ನೊಂದು ಸಮುದ್ರದಲ್ಲಿ. ಭೂಮಿ ಮೇಲೆ ಆಮ್ಲಜನಕವನ್ನ ತಯಾರಿಸ್ತಕ್ಕಂತಹ ವಸ್ತುಗಳು ಅಂತ ಹೇಳಿದ್ರೆ ಮರ ಮತ್ತೆ ಗಿಡಗಳು, ದ್ವಿತೀಯ ಸಂಶ್ಲೇಷಣ ಕ್ರಿಯೆಯಿಂದ ಫೋಟೋಸಿಂಥಸಿಸ್ ಮುಖಾಂತರ. ನಂತರ ಸಮುದ್ರದಲ್ಲಿ ಹೇಗೆ ಆಮ್ಲಜನಕ ಉತ್ಪತ್ತಿ ಆಗುತ್ತೆ ಅಂತ ಹೇಳಿದ್ರೆ ಸಮುದ್ರದಲ್ಲಿ ಇರ್ತಕ್ಕಂತಹ ಫ್ಲೈಟೋಪ್ಲಾಂಕ್ಟನ್ ಅನ್ನೋ ಹಸಿರು ಬಣ್ಣ ಇರ್ತಕ್ಕಂತಹ ನೀರಿನ ಒಳಗಡೆ ಬೆಳೀತಕ್ಕಂತಹ ಸಸ್ಯಗಳಿಂದ ಸಮುದ್ರದಲ್ಲಿ ಆಮ್ಲಜನಕ ಸೃಷ್ಟಿಯಾಗುತ್ತೆ. ಸೊ ಇವೆರಡೂ ಸಹ ಅದು ಪರಿಸರಕ್ಕೆ ಬಂದು ವಾತಾವರಣದಲ್ಲಿ ಶೇಕಡ 18% ಆಮ್ಲಜನಕವನ್ನು ಮೇಂಟೈನ್ ಮಾಡ್ತಾ ಇದೆ. ಈ 18% ಇರ್ತಕ್ಕಂತಹ ಆಮ್ಲಜನಕ ನಾವು ಈ ಭೂಮಿಯಲ್ಲಿರ್ತಕ್ಕಂತಹ ಮರ ಗಿಡಗಳನ್ನು ಕಡಿದು ಭೂಮಿಯನ್ನು ಮರುಭೂಮಿಯನ್ನಾಗಿ ಸೃಷ್ಟಿಸ್ತಾ ಹೋದರೆ ಜೊತೆಗೆ ಸಮುದ್ರಕ್ಕೆ ನಾವು ಬಳಸ್ತಕ್ಕಂತಹ ಎಲ್ಲ ವಿಷಕಾರಿ ವಸ್ತುಗಳನ್ನು ಕೊಡ್ತಾ ಹೋದರೆ ಸಮುದ್ರದ ತಲಭಾಗದಲ್ಲಿರ್ತಕ್ಕಂತಹ ಫೈಟೋಪ್ಲಾಂಕ್ಟನ್ಗಳು ನಾಶ ಆಗ್ತಕ್ಕಂಥ ಸಾಧ್ಯತೆಗಳಿದೆ. ಮತ್ತು ಭೂಮಿಯ ಮೇಲಿರ್ತಕ್ಕಂಥ ಎಲ್ಲ ಸಸ್ಯಗಳನ್ನು, ಮರಗಳನ್ನು ನಾವು ನಮ್ಮ ಬಳಕೆಗೋಸ್ಕರ ಬಳಸ್ಕೊಂಡದ್ದೇ ಆದರೆ ಭೂಮಿ ಮೊದಲು ಮರುಭೂಮೀಕರಣಕ್ಕೆ ತುತ್ತಾಗಿ ನಂತರ ಮರುಭೂಮಿಯಾಗಿ ಚೇಂಜ್ ಆಗ್ತಕ್ಕಂತಹ ಬದಲಾವಣೆ ಆಗ್ತಕ್ಕಂಥ ಸಾಧ್ಯತೆ ಇದೆ. ಈಗ ನಾವು ಈ ಗೂಗಲ್ ಅರ್ಥ್ ಪಿಕ್ಚರ್ಗಳನ್ನು ನಾವು ನೋಡಿದರೆ ಭೂಮಿಯ ಶೇಕಡ 35% ಭೂಮಿ ಈಗಾಗಲೇ ಮರುಭೂಮಿ ಆಗಿಬಿಟ್ಟಿದೆ. ಮತ್ತು ಮರುಭೂಮೀಕರಣಕ್ಕೆ ತುತ್ತಾಗಿರ್ತಕ್ಕಂತಹ ಭೂಮಿ ಸಾಕಷ್ಟಿದೆ. ಈ ಮರುಭೂಮೀಕರಣ ಆಗೋದು ಅಂದರೆ ಏನು, ಇದರಲ್ಲಿ ಗಿಡ ಮರಗಳು ಹೋಗೋದು ಅಂದ್ರೇನು ಅಂತ ಹೇಳಿದ್ರೆ ನಾವು ದೊಡ್ಡ ದೊಡ್ಡ ಕಟ್ಟಲುಗಳಲ್ಲೇ ಇರಬೇಕು ಅಂತಿರ್ತೀವಿ, ರಸ್ತೆಗಳ ನಿರ್ಮಾಣ, ಕಾರ್ಖಾನೆಗಳ ನಿರ್ಮಾಣ ಇದನ್ನು ಮಾಡ್ತೀವಿ. ಜೊತೆಗೆ ಅರಣ್ಯ ಪ್ರದೇಶಗಳನ್ನು ಒತ್ತುವರಿ ಮಾಡಿಕೊಂಡು ಅದನ್ನು ನಾವು ಕೃಷಿ ಭೂಮಿಯನ್ನಾಗಿ ಪರಿವರ್ತನೆ ಮಾಡ್ತೀವಿ. ಆದರೆ ಅದೇ ಸಮಯದಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ನೀರಿಗೋಸ್ಕರ ಭೂಮಿಯ ಮೇಲೆ ಅರಿತಕ್ಕಂತಹ ಮೇಲ್ಮೈ ನೀರು, ಭೂಮಿಯ ಸ್ವಲ್ಪ ತಳಭಾಗದಲ್ಲಿ ಅರಿತಕ್ಕಂತಹ ಸಬ್ ಸರ್ಫೇಸ್ ಫ್ಲೋ, ಮತ್ತು ಭೂಮಿಯ ಆಳದಲ್ಲಿ ಹರಿತಕ್ಕಂತಹ ಅಂಡರ್ಗ್ರೌಂಡ್ ವಾಟರ್, ಇದು ಮೂರನ್ನು ನಾವು ಯಥೇಚ್ಛವಾಗಿ ಬಳಸ್ಕೊಳ್ತಾ ಇರೋದ್ರಿಂದ ಸರ್ಫೇಸ್ ಫ್ಲೋ ಮತ್ತು ಸಬ್ ಸರ್ಫೇಸ್ ಫ್ಲೋ ಕಡಿಮೆ ಆದಾಗ ಭೂ ಮೇಲ್ಮೈ ಮೇಲಿರ್ತಕ್ಕಂತಹ ಸೂಕ್ಷ್ಮಾಣು ಜೀವಿಗಳು, ನಂತರ ಭೂ ಮೇಲ್ಮೈ ಮೇಲಿರ್ತಕ್ಕಂಥ ಸಣ್ಣ ಪುಟ್ಟ ಸಸ್ಯಗಳು ಮೊದಲು ಒಣಗುತ್ತೆ. ಆಳವಾದ ಬೇರಿರ್ತಕ್ಕಂಥ ಮರಗಳು ಕೆಲವು ದಿನಗಳು ಇರಬಹುದು, ಆದರೆ ನಾವು ಅವುಗಳ ನೀರನ್ನು ಅಂತರ್ಜಲವನ್ನು ನಾವು ತೆಗೆದುಕೊಂಡಾಗ ಆಳವಾದ ಬೇರಿರ್ತಕ್ಕಂಥ ಮರಗಳು ಅವು ಜಾಸ್ತಿ ಬೆಳೆಯಕ್ಕೆ ಹೋಗಲ್ಲ. ಯಾಕಂತ ಹೇಳಿದ್ರೆ ನೀರು ಮತ್ತು ಪೋಷಕಾಂಶ ಒಂದು ಮರದ ಬೆಳವಣಿಗೆಗೆ ಬೇಕಾಗುತ್ತೆ. ಮೇಲ್ಗಡೆಯಿಂದ ಕಾರ್ಬನ್ ಡೈಆಕ್ಸೈಡನ್ನು ತಗೊಳ್ಳುತ್ತೆ ಒಂದು ಮರ, ಭೂಮಿಯಿಂದ ನೀರನ್ನು ಮತ್ತು ಪೋಷಕಾಂಶಗಳನ್ನು, ಅದು ಖನಿಜ ಲವಣಗಳಿರ್ಬೋದು ಅಥವಾ ಯಾವುದೇ ವಸ್ತುಗಳಿರ್ಬೋದು, ತೆಗೆದು

0: ಕೊಂಡು ಒಂದು ಮರ ದೊಡ್ಡದಾಗಿ ಬೃಹದಾಕಾರವಾಗಿ ಬೆಳೆಯುತ್ತೆ.
1: ಈಗ
0: ಈಗ ಅದೇನಾಗುತ್ತೆ ಅಂತ ಹೇಳಿದ್ರೆ, ಭೂಮಿಯ ಮೇಲೆ ಮನುಷ್ಯರು ಬಿಡುಗಡೆ ಮಾಡಿದಂತಹ, ಅದು ಕಾರ್ಖಾನೆಯಿಂದ ಇರ್ಬೋದು, ಉಸಿರಾಟದಿಂದ ಇರ್ಬೋದು, ಅಥವಾ ಈ ಎನರ್ಜಿ ಪ್ರೊಡಕ್ಷನ್ಗೋಸ್ಕರ ಕಲ್ಲಿದ್ದಲು ಬಳಸ್ಕೊಳ್ಳೋದ್ರಿಂದ ಇರ್ಬೋದು, ಅಥವಾ ಯಾವುದೇ ಕಾರಣದಿಂದ ಇರ್ಬೋದು, ಅದು ಕಾರ್ಬನ್ ಮಾಸ್ ಅಥವಾ ಒಂದು ಮರ ಆಗಿ ಪರಿವರ್ತನೆ ಆಗಬೇಕು ಅಂತ ಹೇಳಿದ್ರೆ, ಅದೇ ಮಟ್ಟದಲ್ಲಿ ಭೂಮಿಯಿಂದ ಆ ಮರಕ್ಕೆ ನೀರು ಸಿಗಬೇಕು. ಯಾಕಂತ ಹೇಳಿದ್ರೆ, ಒಂದು ಮಾಲಿಕ್ಯೂಲ್ ನೀರು, ಒಂದು ಮಾಲಿಕ್ಯೂಲ್ ಕಾರ್ಬನ್ ಡೈಆಕ್ಸೈಡ್ ಜೊತೆ ಸೇರ್ಕೊಂಡಿರ್ತಾನೆ, ಒಂದು ಆಹಾರವಾಗಿ ಉತ್ಪತ್ತಿ ಆಗುತ್ತೆ. ಅದನ್ನು ನಾವು ಕೆಮಿಕಲ್ ಫಾರ್ಮುಲಾದಲ್ಲಿ ಹೇಳೋದಾದ್ರೆ, 6CO2 + 6H2O ಗಿವ್ಸ್ C6H12O6 + ಆಕ್ಸಿಜನ್ ಅಂತ ನಮಗೆ ಎಲ್ಲರೂ ನಾವು ಮೊದಲಿಂದನೂ ಓದ್ಕೊ ಬಂದಿದ್ದೀವಿ. ಅಂದರೆ ಆಮ್ಲಜನಕ ಉತ್ಪತ್ತಿ ಆಗಬೇಕು ಅಂದರೆ ಮರಗಳಿಗೆ ಬೇರಿನ ಮುಖಾಂತರ ಸಾಕಷ್ಟು ನೀರು ಸಿಗಬೇಕು. ಬಟ್ ಆ ನೀರನ್ನು ನಾವು ಮರಗಿಡಗಳಿಗೆ ಕೊಡ್ತಾ ಇಲ್ಲ, ನಾವೇ ಉಪಯೋಗಿಸ್ಕೊಂತಾ ಇದ್ದೀವಿ.
1: ಅದ್ರ ಜೊತೆಗೆ ನಾವು ಇವಾಗ ಎಲ್ಲಾ ಕೆರೆಕಟ್ಟೆಗಳನ್ನ ಮುಚ್ಚಿ ಕಟ್ಟಡ ನಿರ್ಮಾಣ ಮಾಡ್ಕೊಳ್ತಾ ಇದ್ದೀವಿ. ಇದರಿಂದನೂ ಕೂಡ ನಮಗೆ ಅಂತರ್ಜಲ ಮಟ್ಟ ಇರಬಹುದು ಅಥವಾ ಭೂಕುಸಿತನೂ ಕೆಲವೊಂದ್ ಸರ್ತಿ ಆಗಬಹುದು. ಮತ್ತೆ ಇನ್ನೊಂದು, ನಾವು ಈ ಪರಿಸರದಲ್ಲಿ ನೋಡ್ತಾ ಇರೋ ಈಗ ಬಿಕ್ಕಟ್ಟು ಅಂತ ಅಂದ್ರೆ ಇಂಧನ. ನಮ್ಮ ಪ್ರಧಾನಮಂತ್ರಿಗಳೇ ಹೇಳ್ತಾ ಇದ್ದಾರೆ, ಆದಷ್ಟು ಕಡಿಮೆ ಇಂಧನವನ್ನ ಬಳಸಿ ಸಾರ್ವಜನಿಕ ಸಾರಿಗೆಯಲ್ಲಿ ಓಡಾಡಿ ಅಂತೆಲ್ಲ ನಮಗೆ ಈ ವರ್ಷ ಕರೆ ಕೊಟ್ಟಿದ್ದಾರೆ.
0: ಜೀವನ ಅಂತ ಹೇಳಿದ್ರೆ, ನಮ್ಮ ಮನೆ ಒಳಗಡೆ ಕೂತ್ಕೊಂಡ್ರೆ ನಮ್ಗೆ ಊಟ ಸಿಗಲ್ಲ. ನಾವು ಕೆಲ್ಸಕ್ಕೆ ಹೋಗ್ಲೇಬೇಕಾಗತ್ತೆ. ಕೆಲ್ಸಕ್ಕೆ ಹೋಗ್ತಕ್ಕಂತ, ನಾವು ಕೆಲಸ ಮಾಡ್ತಕ್ಕಂಥ ಸ್ಥಳ ದೂರದಲ್ಲಿದ್ರೆ, ನಮಗೆ ನಡೆಯೋದಕ್ಕೆ ತಗೊಳ್ತಕ್ಕಂಥ ಸಮಯ ಜಾಸ್ತಿ ಆದರೆ ಕೆಲವು ಸಮಯಗಳು ನಾವು ವಾಹನಗಳನ್ನು ಬಳಸಬೇಕಾಗತ್ತೆ. ಸೊ ಈ ಸಂದರ್ಭದಲ್ಲಿ ನಾವು ಏನಂತ ಹೇಳಿದ್ರೆ, ನಮ್ಮ ಪರಿಸರಕ್ಕೆ ನಾಶ ಆಗದೆ ಇರೋ ರೀತಿಯಲ್ಲಿ, ಪರಿಸರದಗೆ ನಾವು ಜಾಸ್ತಿ ಕಾರ್ಬನ್ ಡೈಆಕ್ಸೈಡನ್ನು ಕೊಡದೇ ಇರೋ ರೀತಿಯಲ್ಲಿ, ಯಾಕಂದರೆ ಈಗಾಗಲೇ ನಾವು ಪರಿಸರಕ್ಕೆ ಸಾಕಷ್ಟು ಇಂಗಾಲದ ಡೈಆಕ್ಸೈಡನ್ನು ಸೇರಿಸಿರೋದ್ರಿಂದ ಅದು ಸಾಧ್ಯವಾದಷ್ಟು ಕಡಿಮೆ ಮಟ್ಟದಲ್ಲಿ ಸೇರೋ ರೀತಿಯಲ್ಲಿ ನಾವು ಮಾಡಬೇಕಾಗತ್ತೆ.
1: ಎಲೆಕ್ಟ್ರಿಕ್ ವಾಹನಗಳನ್ನ ಬಳಸಬಹುದು ಅಥವಾ ಸಾರ್ವಜನಿಕ ಸಾರಿಗೆಯಲ್ಲಿ ಓಡಾಡಬಹುದು. ಇಲ್ಲ, ಆಗೋದಿಲ್ಲ ಅಂತ ಅಂದ್ರೆ ಕಾರ್ ಪೂಲಿಂಗ್ ತರ, ವೆಹಿಕಲ್ ಪೂಲಿಂಗ್ ಮಾಡ್ಕೊಂಡು ಓಡಾಡಬಹುದು. ಇದರಿಂದ ನಮ್ಮ ಇಂಧನ ಉಳಿತಾಯ ಆಗತ್ತೆ ಅಂತ ಅನ್ಕೊಳ್ತೀನಿ.
0: ಹೌದೌದು. ಸೊ ನೀವು ಹೇಳಿದ್ದೆಲ್ಲ ನಿಜನೇ. ಸಾಧ್ಯವಾದಷ್ಟು ನಾವು ಮನೆ ಮಾಡುವಾಗ್ಲೇನೆ, ನಮ್ಮ ಕೆಲಸ ಎಲ್ಲಿದೆಯೋ ಅದ್ರ ಹತ್ರದಲ್ಲೇ ಮನೆ ಮಾಡಿಕೊಂಡ್ರೆ ನಾವು ನಡ್ಕೊಂಡೇ ಓಡಾಡಬಹುದು, ಅಥವಾ ಒಂದು ಸೈಕಲಲ್ಲಿ ಓಡಾಡೋದಕ್ಕೆ ಸಾಧ್ಯ ಇದೆ. ಆದ್ರೂ ಸಿಗಲಿಲ್ಲ ಅಂತ ಹೇಳಿದ್ರೆ, ದೂರದಲ್ಲಿದ್ದರೆ ನಾವು ಸಾಧ್ಯವಾದಷ್ಟು ನೀವು ಹೇಳಿದಂತಹ ಕಾರ್ ಪೂಲಿಂಗ್ ಮಾಡ್ಬೋದು, ಅಥವಾ ಸಾರ್ವಜನಿಕ ವಾಹನಗಳಲ್ಲಿ ಓಡಾಡೋದ್ರಿಂದ ಇಂಧನದ ಒಂದು ಬಳಕೆ ಮತ್ತು ಅದರಿಂದ ಬಿಡುಗಡೆ ಆಗ್ತಕ್ಕಂತಹ ಇಂಗಾಲ ಡೈಆಕ್ಸೈಡ್ನ ಪ್ರಮಾಣವನ್ನು ಕಡಿಮೆ ಮಾಡಬಹುದು. ಇತ್ತೀಚಿನ ಸಂಶೋಧನೆಗಳ ಪ್ರಕಾರ ಉತ್ತಮವಾದಂತಹ ಎಲೆಕ್ಟ್ರಿಕಲ್ ವೆಹಿಕಲ್ಗಳು ಬರ್ತಿದ್ದೇವೆ. ಬಟ್ ಒಂದು ನಿಜ ಹೇಳಬೇಕು ಅಂತ ಹೇಳಿದ್ರೆ, ಎಲೆಕ್ಟ್ರಿಕಲ್ ವೆಹಿಕಲ್ ತಯಾರಾದ ನಂತರ ಬಿಡುಗಡೆ ಆಗ್ತಕ್ಕಂಥ ಇಂಗಾಲದ ಡೈಆಕ್ಸೈಡ್ ಕಡಿಮೆ ಇದ್ರೂ, ಆದರೆ ಅದನ್ನು ತಯಾರಿಸ್ತಕ್ಕಂತಹ ಒಂದು ಕಾರ್ಖಾನೆಯಲ್ಲಿ ಬಳಕೆ ಆಗ್ತಕ್ಕಂಥ ಇಂಧನದ ಬಳಕೆ ಜಾಸ್ತಿ ಇದೆ ಅಂತಿದೆ. ಆದರೂ ಸಹ ಎಲೆಕ್ಟ್ರಿಕಲ್ ವೆಹಿಕಲ್ಗಳನ್ನು ನಾವು ಬಳಸಬಹುದು,
1: ಯೂಸ್ ಮಾಡಬಹುದು.
0: ಅದನ್ನು ಚಾರ್ಜಿಂಗ್ಗೋಸ್ಕರ ನಾವು ಹೈಡ್ರೋ ಎಲೆಕ್ಟ್ರಿಕಲ್ ಪ್ರಾಜೆಕ್ಟ್ ಆಗಿರಬಹುದು, ಅಥವಾ ಸೋಲಾರ್ ಎನರ್ಜಿ ಆಗಿರಬಹುದು, ಅಥವಾ ವಿಂಡ್ ಎನರ್ಜಿ ಆಗಿರಬಹುದು, ಇವುಗಳನ್ನು ನಾವು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದಿಸಿ ಬಳಸ್ಕೊಂಡಾಗ ಇಂಧನಗಳ ಬಳಕೆ ಅಂತ ಹೇಳಿದ್ರೆ ಕಲ್ಲಿದ್ದಲಿರ್ಬೋದು ಅಥವಾ ಬೇರೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಇರ್ಬೋದು, ಇವುಗಳ ಬಳಕೆಯಿಂದ ಉತ್ಪತ್ತಿ ಆಗ್ತಕ್ಕಂತಹ ಇಂಗಾಲದ ಡೈಆಕ್ಸೈಡ್ ಅಥವಾ ಹಸಿರುಮನೆ ಅನಿಲಗಳನ್ನು ನಾವು ಸಾಕಷ್ಟು ಕಡಿಮೆ ಮಾಡ್ಬೋದು. ಹಸಿರುಮನೆ ಅನಿಲಗಳನ್ನು ನಾವು ಕಡಿಮೆ ಮಾಡಿದಾಗ ವಾತಾವರಣದಲ್ಲಿ ಆಗ್ತಕ್ಕಂಥ ಉಷ್ಣತೆಯನ್ನು ನಾವು, ತಾಪಮಾನವನ್ನ, ಅದರಿಂದ ಆಗ್ತಕ್ಕಂತಹ ಸಮಸ್ಯೆಗಳನ್ನ ಸಾಕಷ್ಟು ನಿಯಂತ್ರಿಸಬಹುದು.
1: ಮತ್ತೆ ಇನ್ನೊಂದು ತುಂಬಾ ಸಮಸ್ಯೆ ಮಾಡ್ತಿರೋದು ನಮ್ಮ ಪರಿಸರಕ್ಕಾಗ್ಲಿ ಮತ್ತೆ ನಮ್ಮ ಜೀವ ಸಂಕುಲಕ್ಕಾಗ್ಲಿ ಅಂತ ಅಂದ್ರೆ ಪ್ಲಾಸ್ಟಿಕ್. ಈ ವರ್ಷದ ಮಿಷನ್ ಲೈಫ್ ಅನ್ನೋ ಥೀಮಿನ ಅಡಿಯಲ್ಲಿ ಇದು ಕೂಡ ಇದೆ, ಸೇ ನೋ ಟು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂತ. ಅಂದ್ರೆ ನಾವು ಸಿಂಗಲ್ ಯೂಸ್ ಮಾಡುವಂತಹ ಪ್ಲಾಸ್ಟಿಕ್ ಬಳಕೆಯನ್ನ ಕಡಿಮೆ ಮಾಡಬೇಕು, ಅದ್ರ ಬದಲು ಬಟ್ಟೆ ಬ್ಯಾಗ್ಗಳನ್ನ ಯೂಸ್ ಮಾಡಬೇಕು, ಅಥವಾ ಬೇರೆ ಪ್ಲಾಸ್ಟಿಕ್ ಯೂಸ್ ಮಾಡೋ ಜಾಗದಲ್ಲಿ ಬೇರೆ ಏನ್ ಆಲ್ಟರ್ನೇಟಿವ್ ಯೂಸ್ ಮಾಡಬಹುದು ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ ನಾವು ಅಂತ.
0: ಬಹುಶಃ 4-5 ದಶಕಗಳ ಹಿಂದೆ ಪ್ಲಾಸ್ಟಿಕ್ ಉತ್ಪಾದನೆಯನ್ನ ಕಂಡಿಡಿದಾಗ, ಅಥವಾ ಈ ಪಾಲಿಮರ್ ಸೈನ್ಸ್ ಅಂತ ನಾವೇನು ಹೇಳ್ತೀವಿ, ಒಂದು ಕ್ಷೇತ್ರ ಮುನ್ನಡೆಗೆ ಬಂದಾಗ ಅದರಿಂದ ಆಗ್ತಕ್ಕಂತಹ ಹಾನಿಯ ಅರಿವು ನಮಗಿರಲಿಲ್ಲ. ಸೊ ಇವತ್ತಿನ ದಿವಸ ಅದು ನಮ್ಮ ಎಲ್ಲರ ಜೀವನಕ್ಕೂ ಮಾರಕವಾಗಿದೆ ಅನ್ನೋದು ತುಂಬ ಚೆನ್ನಾಗಿ ತಿಳಿದು ಬಂದಿದೆ. ಅದು ಎಷ್ಟರ ಮಟ್ಟಿಗೆ ಮಾರಕ ಆಗಿದೆ ಅಂತ ಹೇಳಿದ್ರೆ, ಇವತ್ತು ನಮ್ಮ ದೇಹದ ಪ್ರತಿಯೊಂದು ಅಂಗಾಂಶದಲ್ಲಿ, ಪ್ರತಿಯೊಂದು ಟಿಶ್ಯೂ ಅಲ್ಲಿ ಪ್ಲಾಸ್ಟಿಕ್ ರೆಮ್ನೆಂಟ್ಸ್ ಇದೆ. ಎಷ್ಟರ ಮಟ್ಟಿಗಿದೆ ಅಂತ ಹೇಳಿದ್ರೆ, ಈಗ ಕೆಲವು ಸಮಯ ಒಂದು ಹೊಟ್ಟೆಲೆ ತೀರೋಗಿರ್ತಕ್ಕಂತಹ ಮಗುವನ ಮೆದುಳ

0: ನಾವು ಹಿಸ್ಟೋಪೆಥಾಲಜಿಕಲ್ ಎಕ್ಸಾಮಿನೇಷನ್ ಮಾಡಿದ್ರೆ ಆ ಮೆದುಳಿನಲ್ಲೂ ಸಹ ನ್ಯಾನೋ ಪ್ಲಾಸ್ಟಿಕ್ಸ್ ಇರೋದು ಕಂಡುಬಂದಿದೆ.
1: ಇನ್ನು ಹುಟ್ಟದಿರೋ ಮಗುವಿನ ಮೆದುಳಲ್ಲಿ ಪ್ಲಾಸ್ಟಿಕ್
0: ಇದೆ, ಆ ಮಟ್ಟಕ್ಕಾಗಿದೆ. ಅದರಲ್ಲೂ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಸ್ ಅಥವಾ ತುಂಬಾ ತೆಳುವಾಗಿರ್ತಕ್ಕಂತ ಪ್ಲಾಸ್ಟಿಕ್ ಗಳು ಪರಿಸರಕ್ಕೆ ನಾವು ಬೀಸಾಕ್ದಾಗ, ಎಲ್ಲಂದ್ರಲ್ಲಿ ಬೀಸಾಕ್ತೀವಿ, ಅಲ್ಲಿ ಬೀಸಾಕಿದಾಗ ಅದು ನಂತರ ಒಂದು ಮೆಕ್ಯಾನಿಕಲ್ ಫೋರ್ಸ್ ಇಂದ ಗಾಳಿ ಬೀಸೋದು, ಯಾವುದೋ ಮರಕ್ಕೆ ಸಿಕ್ಕಾಕೊಳ್ಳೋದು, ಯಾವುದೋ ಕಲ್ ಮಧ್ಯೆ ಸೇರ್ಕೊಳ್ಳೋದು, ಯಾರೋ ನಡೆಯೋದು, ಯಾವುದೋ ವೆಹಿಕಲ್ಗಳು ಹೋಗೋದು, ಈ ತರ ಆಗಿ ಅದು ಸಣ್ಣ ಸಣ್ಣ ತುಂಡುಗಳಾಗಿ ಕನ್ವರ್ಟ್ ಆಗುತ್ತೆ. ಅದನ್ನ ಮೈಕ್ರೋ ಪ್ಲಾಸ್ಟಿಕ್ಸ್ ಅಂತ ಕರಿತೀವಿ. ಮೈಕ್ರೋ ಪ್ಲಾಸ್ಟಿಕ್ಸ್ ಅನ್ನೋದು ಸುಮಾರು 10 μm ತನಕನೂ ಇರೋ ಸಾಧ್ಯತೆ ಇರುತ್ತೆ. ಅವುಗಳು ಮತ್ತಷ್ಟು ತುಂಡುಗಳಾಗಿ ನ್ಯಾನೋ ಪ್ಲಾಸ್ಟಿಕ್ಗಳಾಗತ್ತೆ. ಈ ನ್ಯಾನೋ ಪ್ಲಾಸ್ಟಿಕ್ಗಳು ಅಂದರೆ ಅದು 10 nanomicrons, ಅದು ನ್ಯಾನೋಮೀಟರ್ಸ್ ಈ ಥರ ಆಗತ್ತೆ. ಈ ನ್ಯಾನೋ ಪ್ಲಾಸ್ಟಿಕ್ಗಳಾದರೆ ಅವು ಗಾಳಿ ಜೊತೆ ಸೇರ್ಕೊಂಬಿಡುತ್ತೆ, ಅಂದರೆ ಏರ್ ವಿಂಡ್ ಜೊತೆ ಸೇರ್ಕೊಳ್ಳುತ್ತೆ. ನಾವು ಉಸಿರಾಡಿದಾಗ ನಮ್ಮ ಉಸಿರಾಟದ ಮುಖಾಂತರ ಅದು ಶ್ವಾಸಕೋಶಕ್ಕಷ್ಟೇ ಅಲ್ಲ, ಅಲ್ಲಿಂದ ಅಲ್ವೆಲರ್ ಮೆಂಬ್ರೇನನ್ನು ನುಸುಳ್ಕೊಂಡು ರಕ್ತಕ್ಕೂ ಸೇರ್ಕೊಳ್ಳುತ್ತೆ. ರಕ್ತಕ್ಕೆ ಸೇರಿಕೊಂಡು ಅದು ದೇಹದ ಯಾವುದೇ ಭಾಗದ

0: ಅಂದರೆ ಅದು 10 nanomicrons, ಅದು ನ್ಯಾನೋಮೀಟರ್ಸ್ ಈ ತರ ಆಗತ್ತೆ. ಈ ನ್ಯಾನೋ ಪ್ಲಾಸ್ಟಿಕ್ಗಳಾದ್ರೆ ಅವು ಗಾಳಿ ಜೊತೆ ಸೇರ್ಕೊಂಡ್ಬಿಡುತ್ತೆ, ಅಂದ್ರೆ ಏರ್ ವಿಂಡ್ ಜೊತೆ ಸೇರ್ಕೊಳ್ಳುತ್ತೆ. ನಾವು ಉಸಿರಾಡಿದಾಗ ನಮ್ಮ ಉಸಿರಾಟದ ಮುಖಾಂತರ ಅದು ಶ್ವಾಸಕೋಶಕ್ಕಷ್ಟೇ ಅಲ್ಲ, ಅಲ್ಲಿಂದ ಅಲ್ವೆಲರ್ ಮೆಂಬ್ರೇನ್ ಅನ್ನ ನುಸುಳ್ಕೊಂಡು ರಕ್ತಕ್ಕೂ ಸೇರ್ಕೊಳ್ಳುತ್ತೆ. ರಕ್ತಕ್ಕೆ ಸೇರ್ಕೊಂಡು ಅದು ದೇಹದ ಯಾವುದೇ ಭಾಗದಲ್ಲಾದ್ರೂ ಹೋಗಿ ಸೆಟ್ಲ್ ಆಗ್ಬೋದು. ಈಗ ನಾವು ಕೆಲವು ಮಕ್ಕಳನ್ನ ಆಟಿಸ್ಟಿಕ್ ಸ್ಪೆಕ್ಟ್ರಮ್ ಡಿಸಾರ್ಡರು ಅಥವಾ ಅಟೆನ್ಷನ್ ಡಿಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ಸ್ ಈ ತರ ಹುಟ್ಟಿದ ಕೆಲವು ದಿನಗಳಲ್ಲೇ ಪತ್ತೆ ಹಚ್ಚತಕ್ಕಂಥ ಮೆದುಳಿನ ಅನೇಕ ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್ಗಳನ್ನ ನೋಡ್ತಿದ್ದೀವಿ. ಅಂತ ಮಕ್ಕಳುಗಳು ತೀರೋದ ನಂತರ ಅವರ ಮೆದುಳನ್ನ ನಾವು ಪರೀಕ್ಷೆ ಮಾಡಿದ್ರೆ ಅವರ ಮೆದುಳಲ್ಲೂ ಪ್ಲಾಸ್ಟಿಕ್ ಕಣಗಳಿರೋದು ಪತ್ತೆ ಆಗಿದೆ. ಸೊ ಈ ರೀತಿ ಬರೀ ಪ್ಲಾಸ್ಟಿಕ್ ಅನ್ನೋದು ಬರೀ ಒಂದು ಸರಳ ಸಮಸ್ಯೆ ಅಂತ ತಿಳ್ಕೊಳ್ಳೋಕಾಗ್ತಾ ಇಲ್ಲ ಇವತ್ತಿನ ದಿವಸ. ಅದು ಹೃದಯಾಘಾತ ಇರ್ಬೋದು, ಕಿಡ್ನಿ ಫೇಲ್ಯೂರ್ಗೆ ಇರ್ಬೋದು, ಅಥವಾ ದೇಹದ ಯಾವುದೇ ಅಂಗಾಂಗದಲ್ಲಿ ಎಲ್ಲಿ ಹೋಗಿ ಸೇರ್ಕೊಳ್ಳುತ್ತೋ ಅಲ್ಲೆಲ್ಲ ಸಮಸ್ಯೆಯನ್ನು ಉಂಟು ಮಾಡ್ತದೆ. ಅದು ಬರೀ ಮನುಷ್ಯರಿಗಷ್ಟೇ ಅಲ್ಲ, ಇಡೀ ಜೀವ ಪ್ರಾಣಿ ಪಕ್ಷಿಗಳಿಗೆ. ಪ್ರಾಣಿ ಪಕ್ಷಿಗಳಿಗೆ ಮತ್ತೊಂದು ಅಂದರೆ ಸ್ಟ್ರ್ಯಾಂಗುಲೇಷನ್ಸ್. ಈಗ ನೀವು ಅದೇ ಅನೇಕ ಸಮುದ್ರದ ಜೀವಿಗಳು ಪ್ಲಾಸ್ಟಿಕ್ ಮಧ್ಯೆ ಹೋಗಿ ಸಿಕ್ಕಾಕೊಂಡು ನೇಣು ಹಾಕ್ದಂಗಾಗಿ ಅದು ಅವುಗಳು ಹಂಗಂಗೆ ಪ್ಲಾಸ್ಟಿಕ್ ಒಳಗಡೆನೆ ಉಸಿರಾಡೋಕ್ಕಾಗದೆ ಸತ್ತೋಗಿರೋದು, ಕೊಳ್ತೋಗೋದು, ಅದರಿಂದ ಸಮಸ್ಯೆ ಆಗೋದು, ಈ ಥರ ಇಡೀ ಜೀವ ಸಂಕುಲಕ್ಕೆ ಅಪಾಯ ಆಗಿದೆ. ಸೊ ನಾವು ಪ್ಲಾಸ್ಟಿಕ್ ಬಳಸಲೇಬೇಕಾದಂಥ ಪರಿಸ್ಥಿತಿ ಇದ್ದರೆ ನಾವು ಮಾಡಬೇಕಾಗಿರೋದು ಏನಂದರೆ ರೀಸೈಕ್ಲಿಂಗ್, ರೀಯೂಸ್ ಇಟ್ ಮತ್ತು ರೆಡ್ಯೂಸ್ ಇಟ್, ಅಂದರೆ ಎಷ್ಟು ಆಗುತ್ತೋ ಅಷ್ಟು ಕಡಿಮೆ. ಮತ್ತು ನಾವು ಅದನ್ನು ವ್ಯವಸ್ಥಿತವಾಗಿ ವೇಸ್ಟ್ ಡಿಸ್ಪೋಸಲ್ ಕಸ ವಿಲೇವಾರಿ ಮಾಡಿದಾಗ ಅದು ಮರುಬಳಕೆಗೆ ಹೋದಾಗ ಅದರಿಂದ ನಮ್ಮ ಪ್ರತಿಯೊಂದು ಜೀವ ಸಂಕುಲಕ್ಕೆ ಅದರಲ್ಲೂ ಮುಖ್ಯವಾಗಿ ಮನುಷ್ಯರಿಗಾಗ್ತಕ್ಕಂಥ ಸಮಸ್ಯೆಗಳನ್ನು ನಾವು ತಪ್ಪಿಸಬಹುದು.
1: ನೀವು ಕಸ ವಿಂಗಡಣೆ ಅಂತ ಹೇಳಿದಾಗ ಮತ್ತೆ ನನಗಿದು ಹೇಳಬೇಕು ಅಂತ ಅನ್ನಿಸ್ತು. ಈ ಕಸ ವಿಂಗಡಣೆ ಈಗ್ಲೂ ಕೂಡ ಎಷ್ಟೋ ಕಡೆ ಹಸಿ ಕಸ ಒಣಕಸ ಬೇರ್ಪಡಿಸ್ತಾ ಇಲ್ಲ ಇನ್ನೂ ಕೂಡ. ನಮ್ಮ ಮುನಿಸಿಪಾಲಿಟಿ ಇರಬಹುದು, ನಗರಸಭೆ ಇರಬಹುದು, ಪಟ್ಟಣ ಪಂಚಾಯತಿಗಳಿರಬಹುದು, ಅಥವಾ ಗ್ರಾಮ ಆಡಳಿತ ಅವರು ಇರಬಹುದು, ಯಾರೇ ಇರಬಹುದು, ಪ್ರತಿದಿನ ಅವ್ರು ಹೇಳ್ತಾರೆ ಎಲ್ಲಾ ಕಸವನ್ನ ಬೇರೆ ಮಾಡಿ, ಹಸಿ ಕಸ ಒಂದು ಕಡೆ ಹಾಕಿ, ಒಣಕಸ ಒಂದು ಕಡೆ ಹಾಕಿ. ಈ ಕಸ ವಿಂಗಡಣೆ ಬಗ್ಗೆ ಹೇಳೋದಾದ್ರೆ,
0: ಭೂಮಿ ಒಂದು ಆರೋಗ್ಯಕರವಾದಂತಹ ಭೂಮಿ ಆಗಿರಬೇಕು ಅಂದ್ರೆ ಭೂಮಿಯ ಮಣ್ಣಿನಲ್ಲಿ ಒಂದಿಷ್ಟು ಲಕ್ಷಣಗಳಿರುತ್ತೆ. ಆರೋಗ್ಯವಾದ ಭೂಮಿ ಅಂತ ಹೇಳಿದ್ರೆ ಆ ಭೂಮಿಯ ಮಣ್ಣನ್ನು ನಾವು ಪರೀಕ್ಷೆ ಮಾಡಿದಾಗ ಅದರಲ್ಲಿ 25% ನೀರು, 5% ಆರ್ಗ್ಯಾನಿಕ್ ಮ್ಯಾಟರ್ ಅಂದರೆ ಸಾವಯವ ವಸ್ತುಗಳು, 25% ಏರ್ ಗಾಳಿ, ಮತ್ತು 25% ಆರ್ಗ್ಯಾನಿಕ್ ಮೆಟೀರಿಯಲ್ಗಳು ಇವುಗಳು ಇರಬೇಕಾಗತ್ತೆ. ಯಾವ ಒಂದು ಮಣ್ಣಿನಲ್ಲಿ ಈ ಆರ್ಗ್ಯಾನಿಕ್ ಮೆಟೀರಿಯಲ್ಗಳು ಕಡಿಮೆ ಆಗ್ತಾ ಬರುತ್ತೋ ಆ ಭೂಮಿ ಮರುಭೂಮೀಕರಣಕ್ಕೆ ತುತ್ತಾಗುತ್ತೆ. ಸೊ ಈ ಸಾವಯವ ವಸ್ತು ಅನ್ನೋದು ನಮ್ಮ ಜೀವನದಲ್ಲಿ ಅತಿ ಮುಖ್ಯವಾದಂತಹ ವಸ್ತು. ಅದನ್ನು ನಾವು ವೇಸ್ಟ್ ಮಾಡಿದರೆ ನಾವು ನಮ್ಮ ಮುಂದಿನ ಪೀಳಿಗೆಗೆ ಊಟ ಕೊಡದೇ ಇರೋ ಲೆಕ್ಕ ಆಗುತ್ತೆ. ಯಾಕಂತ ಹೇಳಿದ್ರೆ ಈ ಸಾವಯವ ವಸ್ತು ಅಥವಾ ಸಾವಯವ ಅಂದರೆ ಇಂಗಾಲದ ವಸ್ತು, ಅದು ಮತ್ತೆ ಭೂಮಿಗೆ ಹೋಗಿ ತಲುಪಬೇಕು. ಅದು ಪ್ಲಾಸ್ಟಿಕ್ ಜೊತೆನೋ ಅಥವಾ ಬೇರೆ ಯಾವುದಾದ್ರೂ ವಸ್ತುಗಳ ಜೊತೆ ಹೋದರೆ ಆಗ ಭೂಮಿಯ ಒಂದು ಫಲವತ್ತತೆ ಅನ್ನೋದು ಕಡಿಮೆ ಆಗುತ್ತೆ. ಸೊ ನಾವು ಬರಡು ಭೂಮಿಯನ್ನ ನೋಡಬೇಕಾಗತ್ತೆ.
1: ಮತ್ತೊಂದು ನಮಗೆ ತಲೆನೋವಾಗಿ ಪರಿಣಮಿಸಿರೋದು ಇ ವೇಸ್ಟ್. ಇವಾಗ ಮನೆಯಲ್ಲಿ ಎಲ್ಲಾರ ಕೈಲೂ ಮೊಬೈಲ್ ಇರುತ್ತೆ, ಎಷ್ಟೊಂದು ರಿಮೋಟ್ ಇರುತ್ತೆ, ಎಷ್ಟೊಂದು ಚಾರ್ಜರ್ಸ್ ಇರುತ್ತೆ, ಇದನ್ನೆಲ್ಲಾನು ಕೂಡ ನಾವು ಕರೆಕ್ಟ್ ಆಗಿ ವಿಲೇವಾರಿ ಮಾಡಬೇಕಾಗತ್ತೆ.
0: ಹೌದು, ಖಂಡಿತವಾಗಿ. ಸಿ ಯಾವುದೇ ಒಂದು ಎಲೆಕ್ಟ್ರಾನಿಕ್ ಗ್ಯಾಡ್ಗೆಟ್ಸ್ಗೆ ಅದರದೇ ಆದಂತಹ ಲೈಫ್ ಇರುತ್ತೆ. ಈಗ ನಾವು ಒಂದು ಮೊಬೈಲ್ ತಗೊಂಡ್ರೆ ಅದು 50 ವರ್ಷ 100 ವರ್ಷ ಬರಲ್ಲ, ಅದು ಯೂಸ್ ಮಾಡ್ತಾ ಮಾಡ್ತಾ ಒಂದು 5 to 10 years ಅದರದ್ದು ಫಂಕ್ಷನಾಲಿಟಿ ಕಡಿಮೆ ಆಗುತ್ತೆ, ನಮಗೆ ಯೂಸ್ ಆಗೋ ಚಾನ್ಸಸ್ಸು ಹ್ಯಾಂಗ್ ಆಗೋದು ಇದೆಲ್ಲ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಅದರದೇ ಆದಂಥ ಕೆಮಿಕಲ್ ಚೇಂಜಸ್ ಆಗ್ತಾ ಇರುತ್ತೆ, ಕಂಡಕ್ಟಿವಿಟಿ ಇದರಲ್ಲೆಲ್ಲ ಇಂಪೇರ್ ಆಗುತ್ತೆ. ಯಾವುದೇ ಎಲೆಕ್ಟ್ರಾನಿಕ್ ಗ್ಯಾಡ್ಗೆಟ್ಸ್ ತಗೊಂಡ್ರೆ ಅದರಲ್ಲಿ ಸುಮಾರು ಬಗೆಯ ಕೆಮಿಕಲ್ಸ್ಗಳು ಇರ್ತವೆ. ಸುಮಾರು ಬಗೆಯ ಕೆಮಿಕಲ್ಸ್ ಇದ್ರೂ ಸಹ ಅದರಲ್ಲಿ ಪರಿಸರಕ್ಕೆ ವಿಷಕಾರಿಯಾಗಿರ್ತಕ್ಕಂಥ ಕೆಲವು ವಸ್ತುಗಳನ್ನು ನಾವು ಎಸರಿಸಬೇಕು ಅಂತ ಹೇಳಿದ್ರೆ ಅದು ಲೆಡ್ ಅಥವಾ ಸೀಸ, ಕ್ಯಾಡ್ಮಿಯಂ ಮತ್ತು ಪಾದರಸ, ಮರ್ಕ್ಯುರಿ. ಇವುಗಳೇನಾಗುತ್ತೆ ಅಂತ ಹೇಳಿದ್ರೆ ನಾವು ಎಲ್ಲಂದ್ರಲ್ಲಿ ಈ ವಸ್ತುಗಳನ್ನು ಬೀಸಾಕಿದಾಗ ಅದು ನೀರಿನ ಜೊತೆ ಆಹಾರದ ಜೊತೆ ಎಲ್ಲ ಮಿಶ್ರಣ ಆಗೋದ್ರಿಂದ ಅವು ಅತಿ ಕಡಿಮೆ ಸಾಂದ್ರತೆಯಲ್ಲೂ ಸಹ ನಮ್ಮ ದೇಹಕ್ಕೆ ಸಾಕಷ್ಟು ಹಾನಿಯನ್ನು ಮಾಡುತ್ತೆ. ಸೊ ಅದು ನಮಗೆ ವಿಷವಾಗಿಬಿಡುತ್ತೆ. ಯಾರು ಆ ವಿಷಗಳಿಗೆ ಎಕ್ಸ್ಪೋಸ್ ಆಗ್ತಾರೋ, ಎಸ್ಪೆಷಲಿ ಕಸಗಳೋಗಿ ಸೇರ್ತಕ್ಕಂತಹ ಜಾಗ, ಈಗ ಉದಾಹರಣೆಗೆ ಈ ಕಸ ಬೀಸಾಕ್ತಾರೆ, ಅದರ ಪಕ್ಕ ಯಾರೋ ಮನೆ ಕಟ್ಕೊಂಡು ವಾಸ ಮಾಡ್ತಿರ್ತಾರೆ ಗುಡಿಸ್ಲಾಕೊಂಡು, ಅಥವಾ ಒಂದು ಸಿವೇಜ್ ವಾಟರ್ ಇರುತ್ತೆ ಅಲ್ಲಿಗೆ ನಾವು ಎಲ್ಲ ಬೀಸ್

0: ಹಾಕಿರ್ತೀವಿ ಅದು ಅವುಗಳೆಲ್ಲ ಹರ್ಕೊಂಡು ಹೋಗ್ತಿರುತ್ತೆ. ಇಂಥ ಜಾಗದಲ್ಲಿ ಅದರ ಅಕ್ಕಪಕ್ಕ ವಾಸ ಮಾಡ್ತಕ್ಕಂಥ ಜನರಲ್ಲಿ ಈ ನೀವು ಇನ್ನೂ ಹೆಚ್ಚು ಹೇಳಬೇಕು ಅಂತ ಹೇಳಿದ್ರೆ ಬೆಂಗಳೂರಿನಂತಹ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ವಾಸ ಮಾಡ್ತಕ್ಕಂತಹ ಜನರ ಮನೆಗೆ ಹಾಕಿಸ್ಕೊಂಡಿರ್ತಕ್ಕಂತಹ ಬೋರ್ವೆಲ್ ವಾಟರ್ನಲ್ಲೂ ಸಹ ಈ ವಸ್ತುಗಳು ಕಂಡು ಬರುತ್ತೆ. ಉದಾಹರಣೆಗೆ ಕೆಂಗೇರಿ ಸಿವೇಜ್ ಚಾನಲ್ ಅಂದ್ರೆ ಹಿಂದೆ ಒಂದು ಕಾಲದಲ್ಲಿ
1: ವೃಷಭಾವತಿ
0: ನದಿ ಆಗಿದ್ದು ಈಗ ನದಿ ಒಂದು ಸಿವೇಜ್ ಆಗಿದೆ. ಅಲ್ಲಿ ಆ ಕಡೆ 100 meters ಈ ಕಡೆ 100 meters ನೀವು ಎಲ್ಲೇ ಬೋರ್ವೆಲ್ ಹಾಕಿದ್ರು ನಿಮಗೆ ಎಲ್ಲಾ ತರದ ಪಾಯ್ಸನ್ಗಳು ಸಹ ಆ ಬೋರ್ವೆಲ್ ವಾಟರ್ ಅಲ್ಲಿ ಸಿಗುತ್ತೆ. ಅದನ್ನ ನೀವು ಸಂಸ್ಕರಿಸದೆ ಅದನ್ನು ಉಪಯೋಗಿಸೋದಕ್ಕೆ ಸಾಧ್ಯನೇ ಇಲ್ಲ, ಆ ರೀತಿ ಆಗಿದೆ. ಆ ನೀರಿನಲ್ಲಿ ಎಲ್ಲಾ ವಿಷಗಳು ಇದೆ, ಅಂದ್ರೆ ಅದು ಟಾಯ್ಲೆಟ್ ಕ್ಲೀನರ್ ಇರ್ಬೋದು, ಫ್ಲೋರ್ ಕ್ಲೀನರ್ ಇರ್ಬೋದು, ಡಿಯೋಡ್ರೆಂಟ್ಸ್ ಇರ್ಬೋದು, ಎಲೆಕ್ಟ್ರಾನಿಕ್ ವೇಸ್ಟ್ ಇಂದ ಬಂದಂತಹ ವಸ್ತುಗಳಿರ್ಬೋದು, ಪ್ರತಿಯೊಂದು ಸಹ ನೀರನ್ನ ಪರೀಕ್ಷೆ ಮಾಡಿದಾಗ ನಿಮಗೆ ಸಿಗ್ತಾ ಇದೆ. ಸೊ ಈ ರೀತಿಯ ಪರಿಸ್ಥಿತಿಗೆ ನಾವು ತಲುಪಿಬಿಟ್ಟಿದೀವಿ. ಅಂದ್ರೆ ನಾವು ತಿಂತಕ್ಕಂತಹ ಆಹಾರ, ನಾವು ಕುಡಿತಕ್ಕಂತಹ ನೀರು, ಮತ್ತೆ ನಾವು ಸೇವಿಸ್ತಕ್ಕಂತಹ ಗಾಳಿ ಎಲ್ಲವೂ ಸಹ ವಿಷಮಯವಾಗಿ ಹೋಗ್ತಾ ಇದೆ. ಈ ನೀವು ಇನ್ನೂ ಆಶ್ಚರ್ಯ ಪಡ್ತೀರಾ ಅನ್ಸುತ್ತೆ, ನಾವು ಪ್ರತಿಯೊಬ್ಬರೂ ಸಹ ಪ್ರತಿದಿನನೂ ಮಿನಿಮಮ್ 400 milligram ವಿಷವನ್ನ ಸೇವಿಸ್ತೀವಿ.
1: ಒಟ್ಟಿನಲ್ಲಿ ಹೇಳಬೇಕಾದ್ರೆ ಈ ರಾಸಾಯನಿಕ ಗೊಬ್ಬರಗಳನ್ನ ಬಳಸದೇ ಇರೋದ್ರಿಂದ, ಮತ್ತೆ ಪ್ಲಾಸ್ಟಿಕ್ ನ ಅಂದ್ರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ನ ಬಳಸದೇ ಇರೋದ್ರಿಂದ, ಅದಕ್ಕೆ ನೋ ಅಂತ ಹೇಳೋದ್ರಿಂದ, ಮತ್ತೆ ಈ ಕಸ ವಿಂಗಡಣೆ ಮಾಡೋದ್ರಿಂದ, ಈ ವೇಸ್ಟ್ ಗಳನ್ನ ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡೋದ್ರಿಂದ, ಮತ್ತೆ ಅಂತರ್ಜಲವನ್ನ ಆದಷ್ಟು ನಾವು ವೃದ್ಧಿಸೋದ್ರಿಂದ, ಮಳೆ ನೀರು ಕೊಯ್ಲು ಆ ತರದನ್ನೆಲ್ಲ ನಾವು ಬಳಸ್ಕೊಂಡು ಅಂತರ್ಜಲವನ್ನ ವೃದ್ಧಿಸೋದ್ರಿಂದ, ನಮ್ಮ ಇಂಧನವನ್ನ ನಾವು ನವೀಕರಿಸಬಹುದಾದ ಇಂಧನ ಅಂದ್ರೆ ಸೌರಶಕ್ತಿ ಇರ್ಬೋದು, ವಾಯುಶಕ್ತಿ ಇರ್ಬೋದು, ಜಲಶಕ್ತಿ, ಇದನ್ನೆಲ್ಲ ಉಪಯೋಗಿಸ್ಕೊಂಡು ನಾವು ನಮ್ಮ ದಿನನಿತ್ಯದ ಕೆಲಸಗಳನ್ನ ಅಥವಾ ನಮ್ಮ ಮನೆಯನ್ನ ನಡೆಸೋದ್ರಿಂದ ನಮ್ಮ ಪರಿಸರನೂ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ನಮ್ಮ ಆರೋಗ್ಯ ಅಂದ್ರೆ ಮಾನವರ ಆರೋಗ್ಯ ಜೊತೆಗೆ ಇಡೀ ಜೀವ ಸಂಕುಲದ ಆರೋಗ್ಯನೂ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು.
0: ಹೌದು
1: ಡಾಕ್ಟರ್ ಅನುಷಾ ಅವರೇ, ಡಾಕ್ಟರ್ ಶಿವು ಅವರು ತುಂಬಾ ಚೆನ್ನಾಗಿ ನಮ್ಮ ಪರಿಸರ ಮತ್ತು ಆರೋಗ್ಯ ಹೇಗೆ ಬೆಸೆದುಕೊಂಡಿದೆ ಅಂತ ನಮಗೆ ತುಂಬಾ ವಿವರವಾಗಿ ತಿಳಿಸ್ಕೊಟ್ರು. ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಮೈಸೂರು ಶಾಖೆಯ ವತಿಯಿಂದ ಈ ಪರಿಸರ ದಿನಾಚರಣೆಯ ಅಂಗವಾಗಿ ಏನೇನು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಾ?
2: ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಜವಾಬ್ದಾರಿ. ಈ ಹಿನ್ನೆಲೆಯಲ್ಲಿ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ನ್ಯಾಷನಲ್ ಪ್ರೆಸಿಡೆಂಟ್ ಡಾಕ್ಟರ್ ನೀಲಂ ಮೋಹನ್ ಅವರ ನೇತೃತ್ವದಲ್ಲಿ ಎನ್ವಿರಾನ್ಮೆಂಟ್ ಡೇನ IAP ರೆಕಗ್ನೈಸ್ ನ್ಯಾಷನಲ್ ಡೇಸ್ ಅಲ್ಲಿ ಈ ವರ್ಷದಿಂದ ಇನ್ಕ್ಲೂಡ್ ಮಾಡಿದೀವಿ. ಹೀಗಾಗಿ ಎಲ್ಲಾ ಮಕ್ಕಳ ತಜ್ಞರು ಈ ದಿನವನ್ನ ಆಚರಿಸಿ ಬೇರೆಯವರಿಗೆ ಒಂದು ಜಾಗೃತಿ ಮೂಡಿಸಲಿ ಅಂತ ಒಂದು ಉದ್ದೇಶ ಇದೆ. ಹಾಗೂ IAP ಮೈಸೂರು ಶಾಖೆಯಿಂದ ನಾವು ವಿಶೇಷ ಇನಿಷಿಯೇಟಿವ್ಗಳನ್ನ ಕೈಗೊಳ್ಳುತ್ತಿದ್ದೇವೆ. ಒಂದು ರೇಡಿಯೋ ಕಾರ್ಯಕ್ರಮ, ಇನ್ನೊಂದು ವೈದ್ಯಕೀಯರ ಶಿಕ್ಷಣ ಕಾರ್ಯಕ್ರಮ, ಹಾಗೂ ಮೈಸೂರಿನಲ್ಲಿರುವ ಶಾಲೆಗಳಲ್ಲಿ ಎನ್ವಿರಾನ್ಮೆಂಟ್ ಅವೇರ್ನೆಸ್ ಪ್ರೋಗ್ರಾಂ ನಡೆಸಿ ಮಕ್ಕಳಿಗೆ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಿ, ಹಾಗೂ ಸ್ಯಾಪ್ಲಿಂಗ್ ಪ್ಲಾಂಟಿಂಗ್ ಡ್ರೈವ್, ಈ ಮೂಲಕ ಶಾಲೆಗಳಲ್ಲಿ ನಾವು ಮಕ್ಕಳ ಜೊತೆಗೂಡಿ ಸಸಿ ನೆಡುವ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಿದ್ದೇವೆ. ಒಂದು ಮರ ನಾವು ಇವತ್ತು ನೆಟ್ಟಿದರೆ ಅದು ನಮಗೆ ನಾಳೆ ಒಂದು ಆಕ್ಸಿಜನ್, ಒಂದು ಶೇಡ್ ಕೊಡುತ್ತೆ, ಹಾಗೂ ಒಂದು ಹೆಲ್ತಿ ಫ್ಯೂಚರ್ಗೆ ಒಂದು ಮಾರ್ಗವಾಗುತ್ತದೆ. ಸೊ ಈಚ್ ಒನ್ ಪ್ಲಾಂಟ್ ಒನ್ ಅನ್ನೋ ಒಂದು ಸಂದೇಶ ನಾವು ಮೈಸೂರಿನಲ್ಲಿ IAP ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ ಶಾಖೆಯ ಮೂಲಕ ಎಲ್ಲರಲ್ಲೂ ಜಾಗೃತಿ ಮೂಡಿಸುವ ಒಂದು ಕಾರ್ಯಕ್ರಮನ ಹಮ್ಮಿಕೊಳ್ಳುತ್ತಿದ್ದೇವೆ.
1: ಧನ್ಯವಾದಗಳು ಡಾಕ್ಟರ್ ಶಿವು ಅವರೇ ಹಾಗೂ ಡಾಕ್ಟರ್ ಅನುಷಾ ಅವರೇ. ಇಷ್ಟೊತ್ತು ಒಳ್ಳೆಯ ಪರಿಸರ ಇದ್ರೆ ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಇರುತ್ತೆ. ಮುಂದಿನ ಪೀಳಿಗೆಗೆ ನಾವು ಒಂದು ಒಳ್ಳೆಯ ಪರಿಸರವನ್ನ ಅವರಿಗೂ ಪರಿಚಯಿಸಬಹುದು, ಅವರಿಗೂ ಉಳಿಸಿ ಹೋಗಬಹುದು ಅಂತ ನಮಗೆ ತುಂಬಾ ವಿವರವಾಗಿ ತಿಳಿಸಿಕೊಟ್ಟಿದ್ದೀರಾ. ಹಾಗಾಗಿ ನಿಮ್ಮಿಬ್ಬರಿಗೂ ಆಕಾಶವಾಣಿಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ನಮಸ್ಕಾರ.
3: ಇದುವರೆಗೂ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಪರಿಸರ ಮತ್ತು ಆರೋಗ್ಯ ಈ ಕುರಿತು ಪರಿಸರ ಹಾಗೂ ಆರೋಗ್ಯದ ಕುರಿತು ಪುಸ್ತಕಗಳನ್ನು ಪ್ರಕಟಿಸಿರುವ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಮೈಸೂರು ಘಟಕದ ಅಧ್ಯಕ್ಷರಾದ ಡಾಕ್ಟರ್ ಶಿವು ಪಿ ಹಾಗೂ ಮಕ್ಕಳ ನರರೋಗ ತಜ್ಞರಾದ ಡಾಕ್ಟರ್ ಅನುಷಾ ರಾಜ್ ಕೆ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ. ಪ್ರಧಾನಮಂತ್ರಿಗಳ ಗ್ರಾಮ ಸಡಕ್ ಯೋಜನೆ ಕುರಿತು ಮಾಹಿತಿ ನೀಡಲಿದ್ದಾರೆ ಅಶೋಕ್ ಜೋಶಿ.
2: ಪ್ರಧಾನಮಂತ್ರಿಗಳ ಗ್ರಾಮ ಸಡಕ್ ಯೋಜನೆ PMGSY. ಪ್ರಧಾನಮಂತ್ರಿಗಳ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಯೋಜನೆಯು ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿ ಹೊಂದಿಸುವ ಯೋಜನೆಯಾಗಿದ್ದು ಇದೊಂದು ರಾಷ್ಟ್ರಮಟ್ಟದ ಯೋಜನೆ. ಸಂಪರ್ಕವೇ ಇಲ್ಲದ ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವುದು, ಆಲ್ ಸೀಸನ್ ರಸ್ತೆ ನಿರ್ಮಾಣ ಅಂದರೆ ಎಲ್ಲಾ ಕಾಲಕ್ಕೂ ಹೊಂದುವ ರಸ್ತೆಗಳನ್ನು ನಿರ್ಮಿಸುವ ಉದ್ದೇಶ ಹೊಂದಿದೆ. 1.70 ಲಕ್ಷ ಜನವಸತಿ ಹೊಂದಿರುವ ಸಾಮಾನ್ಯ ಪ್ರದೇಶದಲ್ಲಿ ಅಂದರೆ ಬಯಲು ಪ್ರದೇಶದಲ್ಲಿ, 500ಕ್ಕೂ ಹೆಚ್ಚು ಜನಸಂಖ್ಯೆ ಇರುವ ಸ್ಥಳಗಳಲ್ಲಿ ಮತ್ತು ಗುಡ್ಡಗಾಡು ಪ್ರದೇಶದಲ್ಲಿ 250ಕ್ಕೂ ಹೆಚ್ಚು ಜನಸಂಖ್ಯೆ ಇರುವ ವಸತಿ ಪ್ರದೇಶದಲ್ಲಿ ಈ ರಸ್ತೆಗಳನ್ನು ನಿರ್ಮಿಸಲು ಉದ್ದೇಶಿಸಲಾಗಿದೆ. 2017ರವರೆಗೆ 82% ಪ್ರಗತಿ ಸಾಧಿಸಲಾಗಿದೆ. ಮುಂದಿನ ಕೆಲಸ 2019ರವರೆಗೆ ಮುಗಿಸುವ ಉದ್ದೇಶ ಇತ್ತು. ಇದೊಂದು ಕೇಂದ್ರ ಸರ್ಕಾರದ ಯೋಜನೆಯಾಗಿದ್ದು ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರು 2000ನೇ ಸಾಲಿನಲ್ಲಿ ಈ ಯೋಜನೆಯನ್ನು ಪ್ರಾರಂಭಿಸಿದರು. ಅಸ್ಸಾಂ ರಾಜ್ಯದಲ್ಲಿ ಇದರ ಪರಿಣಾಮ ಸಾಕಷ್ಟು ಗೋಚರಿಸಿದ್ದು ಜನರ ಜೀವನ ಶೈಲಿಯಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. ಅಂದರೆ PMGSY ಯೋಜನೆಯು ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಯೋಜನೆಯಡಿಯಲ್ಲಿ ಬರುತ್ತಿದ್ದು December 25, 2000 ಪ್ರಾರಂಭಿಸಲಾಯಿತು. 2015ನೇ ಸಾಲಿನಲ್ಲಿ 14ನೇ ಹಣಕಾಸು ಆಯೋಗದ ಶಿಫಾರಸಿನಂತೆ ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ಕೇಂದ್ರ ಸರ್ಕಾರ %60 ಮತ್ತು ರಾಜ್ಯ ಸರ್ಕಾರಗಳು %40 ಅನುಪಾತದಲ್ಲಿ ಹಣಕಾಸು ಹೂಡುವುದು ಎಂದು ನಿರ್ಧರಿಸಲಾಯಿತು. ಈ ಯೋಜನೆಯ ಉದ್ದೇಶ ಗುರಿ ಎಲ್ಲಾ ಗ್ರಾಮೀಣ ಪ್ರದೇಶಗಳಿಗೆ ಅಂದರೆ ಸಂಪರ್ಕವೇ ಇಲ್ಲದ ಗ್ರಾಮಗಳಿಗೆ ರಸ್ತೆ ಸಂಪರ್ಕ ಕಲ್ಪಿಸುವುದು. ಅದರಲ್ಲಿ ಮೊದಲನೆಯದಾಗಿ 1,000 ಜನಸಂಖ್ಯೆ ಇರುವ ಗ್ರಾಮಗಳಿಗೆ 2003ರೊಳಗೆ ಈ ಗುರಿ ಹೊಂದುವ ಉದ್ದೇಶಿಸಲಾಗಿತ್ತು. 2,500 ಜನಸಂಖ್ಯೆ ಇರುವ ಗ್ರಾಮಗಳಿಗೆ 2007ರೊಳಗೆ ಈ ಯೋಜನೆಯನ್ನು ಪೂರ್ತಿಗೊಳಿಸುವ ಉದ್ದೇಶ ಇತ್ತು. 3ನೇದಾಗಿ ಬೆಟ್ಟ ಪ್ರದೇಶ ಮತ್ತು ಬುಡಕಟ್ಟು ಪ್ರದೇಶ ಮತ್ತು ಮರಭೂಮಿ ಪ್ರದೇಶದಲ್ಲಿ 250ಕ್ಕೂ ಕಡಿಮೆ ಜನಸಂಖ್ಯೆ ಇರುವ ಪ್ರದೇಶಗಳನ್ನು 2007ರಲ್ಲಿ ತಲುಪುವ ಉದ್ದೇಶ ಹೊಂದಲಾಗಿತ್ತು. ಓಮಾಸ್ ಅಂದರೆ ಆನ್ಲೈನ್ ಮ್ಯಾನೇಜ್ಮೆಂಟ್ ಮಾನಿಟರಿಂಗ್ ಅಂಡ್ ಅಕೌಂಟಿಂಗ್ ಸಿಸ್ಟಮ್. ಇದೊಂದು ಕಾಮಗಾರಿ ಪ್ರಗತಿ ಮತ್ತು ಗುರಿಗಳನ್ನು ಇ ಗವರ್ನೆನ್ಸ್ ಮೂಲಕ ಗುರುತಿಸಲು ಸಾಧ್ಯವಾಗುವ ಆನ್ಲೈನ್ ವ್ಯವಸ್ಥೆಯಾಗಿದೆ. ಇದರ ಜವಾಬ್ದಾರಿ ಸಿಡ್ಯಾಕ್ ಸಂಸ್ಥೆ ಪುಣಾದಲ್ಲಿದೆ ಮತ್ತು ಬಹು ದತ್ತಾಂಶ ಸಂಗ್ರಹವನ್ನು ಹೊಂದಿದಂಥ ವ್ಯವಸ್ಥೆಯಾಗಿದೆ. ಇದರಿಂದ ರಸ್ತೆ ಪ್ರಾರಂಭವಾದ ದಿನದಿಂದ ಅಂದರೆ ಪ್ರಪೋಸಲ್ ನೀಡಿದ ದಿನದಿಂದ ಕಾಮಗಾರಿ ಮುಕ್ತಾಯದವರೆಗಿನ ಪ್ರಗತಿ ಪರಿಶೀಲನೆ ಮಾಡಲು ಸಾಧ್ಯವಾಗುತ್ತದೆ. ಓಮಾಸ್ನಲ್ಲಿ ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಅಧಿಕಾರಿಗಳು ನೀಡಿದ ಅಂಕಿಅಂಶಗಳನ್ನು ಕ್ರೋಢೀಕರಿಸಿ ವಿವರವಾದ ಪ್ರಗತಿ ವರದಿ ತಯಾರಿಸುವ ವ್ಯವಸ್ಥೆ ಇದೆ. ಅಲ್ಲದೆ ಈ ವ್ಯವಸ್ಥೆಯಲ್ಲಿ ಇ ಪೇಮೆಂಟ್, ಪಾಸ್ವರ್ಡ್ ರಕ್ಷಣೆ ಮುಂತಾದ ಅನುಕೂಲಗಳಿವೆ. ಪ್ರಗತಿಯ ವಿವರ 1.7 ಲಕ್ಷ ಜನವಸತಿಗೆ 500 ಜನಸಂಖ್ಯೆ ಇರುವ ಸಾಮಾನ್ಯ ಪ್ರದೇಶ ಮತ್ತು 250 ಜನಸಂಖ್ಯೆ ಇರುವ ಗುಡ್ಡುಗಾಡು ಪ್ರದೇಶಗಳಿಗೆ ಸಾರ್ವಕಾಲಿಕ ರಸ್ತೆ ಅಂದರೆ ಆಲ್ ವೆದರ್ ರಸ್ತೆ ನಿರ್ಮಿಸುವ ಗುರಿಯೊಂದಿಗೆ ಈ ಯೋಜನೆ ಪ್ರಾರಂಭವಾಗಿತ್ತು. March 2014ರವರೆಗೆ 82% ಪ್ರಗತಿ ಅಂದರೆ 80% ಅಥವಾ 1.30 ಲಕ್ಷ ಜನವಸತಿ ಮತ್ತು 2%ದಷ್ಟು ರಾಜ್ಯಗಳಿಂದ ಪ್ರಗತಿ ಸಾಧಿಸಲಾಗಿದೆ. December 2017ರವರೆಗೆ 47,000 ಕಾಮಗಾರಿಗಳು ಪ್ರಗತಿಯಲ್ಲಿದ್ದು ಬಾಕಿ 1,700 ಕಾಮಗಾರಿಗಳನ್ನು ಹೊರತುಪಡಿಸಿ 2019ರವರೆಗೆ ಮುಗಿಸಲು ಉದ್ದೇಶಿಸಲಾಗಿತ್ತು. ಒಡಿಶಾ, ಛತ್ತೀಸ್ಗಢ ಮತ್ತು ಜಾರ್ಖಂಡ್ ರಾಜ್ಯಗಳಲ್ಲಿ ಅಂದರೆ ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ ಪ್ರಗತಿ ಸ್ವಲ್ಪ ಕುಂಠಿತವಾಗಿದೆ. ಈ ಯೋಜನೆಯಲ್ಲಿ ಮೊದಲು 2004ರಿಂದ 2014ರವರೆಗೆ ಪ್ರಾರಂಭಿಸಿದಾಗ ಪ್ರತಿದಿನ 98.5 ಕಿಲೋಮೀಟರ್ ರಸ್ತೆ ನಿರ್ಮಾಣ ಮಾಡಲು ಯೋಜಿಸಲಾಗಿತ್ತು. ನಂತರ 2014ರಿಂದ 2017ರವರೆಗಿನ ಅವಧಿಯಲ್ಲಿ ಅದನ್ನು ಪ್ರತಿದಿನಕ್ಕೆ

0: 130 ಕಿಲೋಮೀಟರ್ಗೆ ಹೆಚ್ಚಿಸಲಾಯಿತು. ಕೇಂದ್ರ ಹಣಕಾಸು ಸಮಿತಿಯ ಶಿಫಾರಸಿನಂತೆ ನೆರವು ನೀಡುವ ಅನುದಾನವನ್ನು ಸೆಪ್ಟೆಂಬರ್ 2022 ವಿಸ್ತರಿಸಲಾಯಿತು. ಯೋಜನೆಯ ಪರಿಣಾಮಗಳು. ಈ ಯೋಜನೆ ಜಾರಿ ಆಗಿರುವುದರಿಂದ ಅನೇಕ ಗ್ರಾಮೀಣ ಜನರ ಜೀವನ ಮಟ್ಟ ಸುಧಾರಿಸಿದೆ ಮತ್ತು ಯೋಜನೆಯ ಉದ್ದೇಶ ಅಂದರೆ ರಸ್ತೆ ಸಂಪರ್ಕವೇ ಇಲ್ಲದ ಗ್ರಾಮಗಳಿಗೆ ರಸ್ತೆ ಸಂಪರ್ಕ ಕಲ್ಪಿಸುವುದು ಮತ್ತು ಪ್ರಸ್ತುತ ಇರುವ ರಸ್ತೆಗಳನ್ನು ಮೇಲ್ದರ್ಜೆಗೆ ಹೆಚ್ಚಿಸುವುದು. ಇನ್ನೊಂದು ಬಹಳ ಮುಖ್ಯ ಉದ್ದೇಶವೆಂದರೆ ಇವೆಲ್ಲವನ್ನು ಸಾರ್ವಕಾಲಿಕ ರಸ್ತೆ ಅಂದರೆ ಆಲ್ ವೆದರ್ ರಸ್ತೆಗಳಾಗಿರಬೇಕು. ಇದರಿಂದ ವರ್ಷ ಪೂರ್ತಿ ಎಲ್ಲಾ ಋತುಗಳಲ್ಲಿಯೂ ಯಾವುದೇ ಸಂಪರ್ಕಕ್ಕೆ ತೊಂದರೆಯಾಗುವುದಿಲ್ಲ. ಅಶರ್ ಮತ್ತು ನವೋಸಸ್ ಎನ್ನುವ ಲೇಖಕರು 2020 ಅವರೊಂದು ಪೇಪರ್ ಅನ್ನು ಪ್ರೆಸೆಂಟ್ ಮಾಡಿದಾಗ ಈ ರಸ್ತೆ ನಿರ್ಮಾಣ ಮಾಡುವುದರಿಂದ ಆಗುವ ಪರಿಣಾಮಗಳ ಬಗ್ಗೆ ಈ ರೀತಿ ಹೇಳುತ್ತಾರೆ. ರಸ್ತೆ ನಿರ್ಮಾಣವಾಗಿ 4 ವರ್ಷಗಳ ನಂತರ ಈ ಗ್ರಾಮೀಣ ಸಂಪರ್ಕ ರಸ್ತೆಗಳು ಬಹುಮುಖ್ಯವಾಗಿ ಕೃಷಿ ಚಟುವಟಿಕೆಯಲ್ಲಿ ನಿರತ ಕಾರ್ಮಿಕರಿಗೆ ಸಂಚಾರ ಸುಲಭವಾಗುವಂತೆ ಮಾಡುತ್ತವೆ. ಇದರಿಂದ ಕೃಷಿ ವಲಯಕ್ಕೆ ಹೆಚ್ಚೇನೂ ಲಾಭವಾಗದಿದ್ದರೂ ಗ್ರಾಮೀಣ ಪ್ರದೇಶದ ಯುವಕರಿಗೆ ಹೆಚ್ಚು ಹೆಚ್ಚು ಉದ್ಯೋಗಾವಕಾಶ ದೊರೆಯುತ್ತವೆ ಮತ್ತು ಮಾರುಕಟ್ಟೆಯ ಪ್ರಯೋಜನವನ್ನು ಪಡೆಯಬಹುದಾಗಿದೆ. ಈವರೆಗಿನ ಪ್ರಗತಿ. ಇದುವರೆಗೆ 771,641 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಯನ್ನು ಪಡಿಸಲಾಗಿದೆ. 172,821 ವಸತಿ ಪ್ರದೇಶಗಳಿಗೆ ಸಂಪರ್ಕ ಕಲ್ಪಿಸಲಾಗಿದೆ. PMGSY 4ನೇ ಹಂತದಲ್ಲಿ ಸಂಪರ್ಕವೇ ಇಲ್ಲದ 25,000 ವಸತಿ ಪ್ರದೇಶಗಳಿಗೆ ರಸ್ತೆ ನಿರ್ಮಿಸಿ ಅವಶ್ಯವಿದ್ದಲ್ಲಿ ಮೇಲ್ದರ್ಜೆಗೆ ಹೆಚ್ಚಿಸಲು ಪ್ರಸ್ತಾಪಿಸಲಾಗಿದೆ. ಈ ಯೋಜನೆ ಇತ್ತೀಚಿನ ತಾಂತ್ರಿಕ ಬೆಳವಣಿಗೆಗಳು ಅಂದರೆ ವೇಸ್ಟ್ ಪ್ಲಾಸ್ಟಿಕ್ ಬಳಕೆ, ಕೋಲ್ಡ್ ಮಿಕ್ಸ್ ಬಳಕೆ ಮತ್ತು ರೀಸೈಕ್ಲಿಂಗ್ ಮಟೀರಿಯಲ್ಗಳನ್ನು ಬಳಸುವ ಮತ್ತು ಖರ್ಚು ಕಡಿಮೆ ಮಾಡುವ ಇತ್ಯಾದಿ ತಂತ್ರಜ್ಞಾನವನ್ನು ಉಪಯೋಗಿಸುತ್ತಿದೆ. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಜೊತೆ MOU ಮಾಡಿಕೊಂಡು PMGSY ಯೋಜನೆ ಅಡಿಯಲ್ಲಿ ನಿರ್ಮಿಸಿದ ರಸ್ತೆಗಳ ನಿರ್ವಹಣೆ ಜವಾಬ್ದಾರಿ ರಾಜ್ಯಗಳಿಗೆ ವಹಿಸಲಾಗಿದೆ. ಕೊನೆಯದಾಗಿ, PMGSY ಯೋಜನೆಯು PMರ ಗತಿಶಕ್ತಿ ಯೋಜನೆಯ ದತ್ತಾಂಶದಿಂದ ಮಾಹಿತಿಯನ್ನು ಪಡೆದು ಈ ಯೋಜನೆಯನ್ನು ಇನ್ನೂ ಪರಿಣಾಮಕಾರಿಯಾಗಿ ರೂಪಿಸಲು ಸಹಾಯವಾಗುತ್ತದೆ.
1: ಪ್ರಧಾನಮಂತ್ರಿಗಳ ಗ್ರಾಮ ಸಡಕ್ ಯೋಜನೆಯ ಕುರಿತು ಇದುವರೆಗೆ ಮಾಹಿತಿ ನೀಡಿದವರು ಅಶೋಕ್ ಜೋಶಿ.
2: ಪ್ರಗತಿ ಪಥ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ, ಕವಿ, ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

ಶಿಕ್ಷಣ ಎಂದರೆ ಕೇವಲ ಮಾಹಿತಿಗಳನ್ನು ತಲೆಗೆ ತುಂಬುವುದಲ್ಲ, ಜೀವನದಲ್ಲಿ ಸಾಮರಸ್ಯವನ್ನು ಕಂಡುಕೊಳ್ಳುವುದಾಗಿದೆ. ಈ ನುಡಿಮುತ್ತು ರವೀಂದ್ರನಾಥ ಟ್ಯಾಗೋರ್ ಅವರದು.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಕೇಂದ್ರ ಸರ್ಕಾರದ 12 ವರ್ಷಗಳ ಪಯಣದ ಕೇಂದ್ರ ಬಿಂದು ಬಡವರ ಕಲ್ಯಾಣ, ಪ್ರಧಾನಿ ನರೇಂದ್ರ ಮೋದಿ. ಇಂಧೋರ್ನಲ್ಲಿ ನಾಳೆಯಿಂದ ಬ್ರಿಕ್ಸ್ ಕೃಷಿ ಸಚಿವರ ಸಭೆ ಆಯೋಜನೆ, ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಮಾಹಿತಿ. ಆಕಾಶವಾಣಿಯ 90 ವರ್ಷಗಳ ಯಶಸ್ವಿ ಪಯಣಕ್ಕೆ ಕೇಂದ್ರ ಸಚಿವ ಕಿರಣ್ ರಿಜುಜು ಶುಭಾಶಯ. ಫಿಲಿಪೈನ್ಸ್ನಲ್ಲಿ 7.8 ತೀವ್ರತೆಯ ಪ್ರಬಲ ಭೂಕಂಪ, 5 ಮಂದಿ ಸಾವು, 200 ಹೆಚ್ಚು ಜನರಿಗೆ ಗಾಯ. ಏಕೈಕ ಟೆಸ್ಟ್ ಕ್ರಿಕೆಟ್, ಅಫ್ಘಾನಿಸ್ತಾನದ ಮೇಲೆ ಫಾಲೋ ಆನ್ ಹೇರಿದ ಭಾರತ. ವಾರ್ತೆಗಳ ವಿವರ: ಕೇಂದ್ರ ಸರ್ಕಾರದ 12 ವರ್ಷಗಳ ಪಯಣದ ಕೇಂದ್ರ ಬಿಂದು ಬಡವರ ಕಲ್ಯಾಣ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಕಳೆದ 12 ವರ್ಷಗಳಲ್ಲಿ ಬಡವರ ಕಲ್ಯಾಣಕ್ಕಾಗಿ ಕೇಂದ್ರ ಸರ್ಕಾರ ಕೈಗೊಂಡಿರುವ ಕ್ರಮಗಳ ಪಯಣ ಮತ್ತು ಸಾಧನೆಗಳನ್ನು ಸ್ಮರಿಸುವ ಅವರು, ಭಾರತವು ಈ ಅವಧಿಯಲ್ಲಿ ಹಲವು ಐತಿಹಾಸಿಕ ಬದಲಾವಣೆಗಳಿಗೆ ಸಾಕ್ಷಿಯಾಗಿರುವ ಈ ಎಲ್ಲಾ ಪರಿವರ್ತನೆಗಳ ಕೇಂದ್ರ ಬಿಂದು ಬಡವರು ಮತ್ತು ಶೋಷಿತರ ಕಲ್ಯಾಣವೇ ಆಗಿದೆ ಎಂದು ತಿಳಿಸಿದ್ದಾರೆ. ತಮ್ಮ ಸರ್ಕಾರ ಇಂದಿಗೂ ಅಂತ್ಯೋದಯ ತತ್ವದಿಂದ ಪ್ರೇರಿತವಾಗಿದ್ದು, ದಶಕಗಳಿಂದ ಅಭಿವೃದ್ಧಿಯಿಂದ ವಂಚಿತರಾಗಿದ್ದ ಕಟ್ಟಕಡೆಯ ವ್ಯಕ್ತಿಗೂ ಸರ್ಕಾರದ ಸೌಲಭ್ಯಗಳು ತಲುಪುವಂತೆ ಮಾಡುವುದೇ ಇದರ ಮೂಲ ಉದ್ದೇಶವಾಗಿದೆ ಎಂದಿದ್ದಾರೆ. ಜನ್ಧನ್ ಖಾತೆಗಳು, ನೇರ ನಗದು ವರ್ಗಾವಣೆ, ಸ್ವಚ್ಛ ಭಾರತ್ ಅಭಿಯಾನ, ಜಲಜೀವನ್ ಮಿಷನ್ ಮತ್ತು ಆಯುಷ್ಮಾನ್ ಭಾರತದಂತಹ ಸರ್ಕಾರದ ಪ್ರತಿಯೊಂದು ಉಪಕ್ರಮಗಳು ನಾಗರಿಕರಿಗೆ ಘನತೆ ಮತ್ತು ಸಮಾನ ಅವಕಾಶಗಳನ್ನು ಖಾತರಿಪಡಿಸುವ ಉದ್ದೇಶದಿಂದ ಅನುಷ್ಠಾನಗೊಂಡಿವೆ ಎಂದಿದ್ದಾರೆ. ಭಾರತದ ಅಧ್ಯಕ್ಷತೆಯಲ್ಲಿ ನಾಳೆಯಿಂದ ಇದೇ 13ರವರೆಗೆ ಮಧ್ಯಪ್ರದೇಶದ ಇಂಧೋರ್ನಲ್ಲಿ ಬ್ರಿಕ್ಸ್ ಕೃಷಿ ಕಾರ್ಯಕಾರಿ ಗುಂಪು ಮತ್ತು ಬ್ರಿಕ್ಸ್ ಕೃಷಿ ಸಚಿವರ ಪ್ರಮುಖ ಸಭೆಗಳು ಜರುಗಲಿವೆ. ಈ ಕುರಿತು ಇಂದು ಭೋಪಾಲ್ನಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್, ಬ್ರಿಕ್ಸ್ ಇಂದು ಜಾಗತಿಕ ಮಟ್ಟದಲ್ಲಿ ಅತ್ಯಂತ ಶಕ್ತಿಶಾಲಿ ವೇದಿಕೆಯಾಗಿ ಹೊರಹೊಮ್ಮಿದೆ ಎಂದು ತಿಳಿಸಿದರು. ವಿಶ್ವದ ಒಟ್ಟು ಕೃಷಿ ಭೂಮಿಯ 42% ಭಾಗವನ್ನು ಬ್ರಿಕ್ಸ್ ಒಕ್ಕೂಟದ ದೇಶಗಳೇ ಹೊಂದಿದ್ದು, ಜಾಗತಿಕ ಆಹಾರ ಉತ್ಪಾದನೆಯಲ್ಲಿ 45% ಪಾಲನ್ನು ಹೊಂದಿವೆ. ಮುಂಬರುವ ಈ ಉನ್ನತ ಮಟ್ಟದ ಸಭೆಯು ಬ್ರಿಕ್ಸ್ ರಾಷ್ಟಗಳ ನಡುವಿನ ಕೃಷಿ ಸಹಕಾರಕ್ಕೆ ಹೊಸ ದಿಕ್ಕನ್ನು ನೀಡಲಿದೆ ಎಂಬ ಸಚಿವರು ವಿಶ್ವಾಸ ವ್ಯಕ್ತಪಡಿಸಿದರು. ಈ ಮಹತ್ವದ ಸಭೆಯಲ್ಲಿ ಮುಖ್ಯವಾಗಿ ರೈತರ ಆದಾಯ, ಉದ್ಯೋಗ ಸೃಷ್ಟಿ, ಜೀವನೋಪಾಯ, ಕೃಷಿ ಸಾಲ ಸೌಲಭ್ಯ ಮತ್ತು ಮಾರುಕಟ್ಟೆ ಪ್ರವೇಶದ ಕುರಿತು ಸುದೀರ್ಘ ಚರ್ಚೆಗಳು ನಡೆಯಲಿವೆ. ಆಕಾಶವಾಣಿ ಇಂದು ತನ್ನ 90 ವರ್ಷಗಳನ್ನು ಆಚರಿಸುತ್ತಿದೆ. ಜೂನ್ 8, 1936 ಈ ದಿನದಂದು ಭಾರತೀಯ ರಾಜ್ಯ ಪ್ರಸಾರ ಸೇವೆಯನ್ನು ಆಲ್ ಇಂಡಿಯಾ ರೇಡಿಯೋ ಎಐಆರ್ ಎಂದು ಮರುನಾಮಕರಣ ಮಾಡಲಾಯಿತು. ಈ ದಿನವು ದೇಶದ ಸಾಂಸ್ಕೃತಿಕ ಮಾಹಿತಿ ಮತ್ತು ಪ್ರಸಾರ ಇತಿಹಾಸದಲ್ಲಿ ಒಂದು ವಿಶೇಷ ಕ್ಷಣವನ್ನು ಗುರುತಿಸುತ್ತದೆ. ಸ್ವಾತಂತ್ರ್ಯದ ನಂತರ ಈ ಪ್ರಸಾರ ಸೇವೆಯು ವೇಗವಾಗಿ ವಿಸ್ತರಿಸುತ್ತಾ 1956ರಲ್ಲಿ ಆಕಾಶವಾಣಿ ಎಂಬ ಹೆಸರನ್ನು ಪಡೆದುಕೊಂಡಿತು. ಇಂದು ಆಕಾಶವಾಣಿ 591 ಕೇಂದ್ರಗಳನ್ನು ನಿರ್ವಹಿಸಿದೆ. ಭಾರತದ ಜನಸಂಖ್ಯೆಯ 98% ತಲುಪುತ್ತಿದೆ ಹಾಗೂ 23 ಭಾಷೆಗಳು ಮತ್ತು 146 ಉಪಭಾಷೆಗಳಲ್ಲಿ ಪ್ರಸಾರ ಮಾಡುತ್ತಿದೆ. ಆಕಾಶವಾಣಿಯ ಬಾಹ್ಯ ಸೇವೆಗಳ ವಿಭಾಗವು 100 ಹೆಚ್ಚು ದೇಶಗಳಿಗೆ ಪ್ರಸಾರ ಮಾಡುತ್ತಿದೆ. ಬಹುಜನ ಹಿತಾಯ, ಬಹುಜನ ಸುಖಾಯ ಎಂಬ ಆದರ್ಶಗಳನ್ನು ಪಾಲಿಸುತ್ತಾ ಆಕಾಶವಾಣಿಯ ಸುದ್ದಿ ಸೇವೆ ವಿಭಾಗದ ಈ ವಿಶಾಲ ದೇಶದ ಪ್ರತಿಯೊಬ್ಬ ನಿವಾಸಿಗೂ ವಿವಿಧ ಭೂಪ್ರದೇಶಗಳಲ್ಲಿ ದಿನದ 24 ಗಂಟೆಯೂ ಎಲ್ಲಾ ಪ್ರಮುಖ ಭಾಷೆಗಳು ಮತ್ತು ಉಪಭಾಷೆಗಳಲ್ಲಿ ಸುದ್ದಿ ಮತ್ತು ಕಾರ್ಯಕ್ರಮಗಳನ್ನು ಒದಗಿಸಲು ಶ್ರಮಿಸುತ್ತಿದೆ. ಈ ಕುರಿತು ವಿಡಿಯೋ ಸಂದೇಶದ ಮೂಲಕ ಶ್ಲಾಘನೆ ವ್ಯಕ್ತಪಡಿಸಿರುವ ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಕಿರಣ್ ರಿಜುಜು, ಇಂದು ಇಡೀ ದೇಶ ಆಕಾಶವಾಣಿಯೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿದೆ. ದೇಶದ ಮೂಲೆ ಮೂಲೆಗೆ ತಲುಪುತ್ತಿರುವ ಆಕಾಶವಾಣಿಯ ಕಾರ್ಯಕ್ರಮಗಳ ಮೂಲಕ ಏಕ್ ಭಾರತ್ ಶ್ರೇಷ್ಠ ಭಾರತ್ ಪರಿಕಲ್ಪನೆಯ ದೇಶಾದ್ಯಂತ ಮತ್ತಷ್ಟು ಬಲಗೊಳ್ಳುತ್ತಿದೆ ಎಂದಿದ್ದಾರೆ.
1: ಬಹುತ್ ಖುಷಿ ಸಾಥ್ ಪೂರೇ ಆಕಾಶವಾಣಿ ಪರಿವಾರ ಬಧಾಯಿ ದೇತಾ ಹೂ. 90 ಸಾಲ ಆಪನೆ ಪೂರಾ ಕಿಯಾ ಹೈ. 90 ಸಾಲ ಪೂರಾ ಹೋನೆ ಪರ್ ಮೇರೆ ಶುಭಕಾಮನಾಯೆ ಹೈ. ಪೂರಾ ದೇಶ ಆಕಾಶವಾಣಿ ಕೆ ಸಾಥ್ ಜುಡಾ ಹುವಾ ಹೈ. ಆಕಾಶವಾಣಿ ಕೆ ಮಾಧ್ಯಮ ಸೆ ಹಮಾರಾ ಭಾರತ್ ಏಕ್ ಭಾರತ್ ಶ್ರೇಷ್ಠ ಭಾರತ್ ರಹೆ. ಮೇರಾ ಯೇ ಶುಭಕಾಮನಾಯೆ.
0: ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ 4 ಕೋಟಿಗೂ ಹೆಚ್ಚು ಮನೆಗಳನ್ನು ನಿರ್ಮಿಸಿದ್ದು, ಶೌಚಾಲಯ, ಎಲ್ಪಿಜಿ ಮತ್ತು ನಲ್ಲಿ ನೀರು ಸಂಪರ್ಕಗಳಂತಹ ಮೂಲಭೂತ

0: ಸೌಲಭ್ಯಗಳನ್ನು ಒದಗಿಸಲಾಗಿದೆ ಎಂದು ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವ ಮನೋಹರ್ ಲಾಲ್ ಹೇಳಿದ್ದಾರೆ. ಇದು ದೇಶದ ವಸತಿ ಕ್ಷೇತ್ರದಲ್ಲಿ ಅಭೂತಪೂರ್ವ ಪರಿಕಲ್ಪನೆ ಎಂದು ತಮ್ಮ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಬಣ್ಣಿಸಿದ್ದಾರೆ. ಇದು ಲಕ್ಷಾಂತರ ಕುಟುಂಬಗಳ ಜೀವನದಲ್ಲಿ ಭದ್ರತೆ ಮತ್ತು ಹೊಸ ಭರವಸೆ ನೀಡಲು ಸಹಾಯ ಮಾಡಿದ್ದು, ಕಳೆದ 12 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ದೇಶದ ಸಮಗ್ರ ಅಭಿವೃದ್ದಿ ಹೊಸ ವೇಗಗಳನ್ನು ಪಡೆದುಕೊಂಡಿದೆ ಎಂದು ತಿಳಿಸಿದ್ದಾರೆ. ಹಾಗೂ ಗರೀಬ್ ಕಲ್ಯಾಣ್ ಮಾದರಿಯನ್ನು ಜಗತ್ತಿಗೆ ಸ್ಫೂರ್ತಿದಾಯಕ ಉದಾಹರಣೆಯನ್ನಾಗಿ ಮಾಡಿದೆ ಎಂದು ಕೇಂದ್ರ ಸಚಿವರು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದಕ್ಷಿಣ ಫಿಲಿಪೈನ್ಸ್ನ ಕರಾವಳಿ ಪ್ರದೇಶದಲ್ಲಿ ಇಂದು ಬೆಳಗ್ಗೆ ಸಂಭವಿಸಿದ 7.8 ತೀವ್ರತೆಯ ಪ್ರಬಲ ಭೂಕಂಪಕ್ಕೆ ಕನಿಷ್ಠ 5 ಮಂದಿ ಮೃತಪಟ್ಟಿದ್ದಾರೆ. ಭೂಕಂಪದಿಂದಾಗಿ ಸುನಾಮಿ ಅಲೆಗಳು ಏಳಲು ಕಾರಣವಾಗಿದ್ದು, ಈ ನೈಸರ್ಗಿಕ ವಿಕೋಪದಲ್ಲಿ 200 ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಪ್ರಾಣಹಾನಿ ಮತ್ತು ಆಸ್ತಿಪಾಸ್ತಿ ನಷ್ಟದ ಸಂಪೂರ್ಣ ವಿವರಗಳನ್ನು ಸ್ಥಳೀಯ ಅಧಿಕಾರಿಗಳು ಇನ್ನೂ ಕೂಡ ಪರಿಶೀಲಿಸುತ್ತಿದ್ದಾರೆ. ಫಿಲಿಪೈನ್ಸ್ನ ಜ್ವಾಲಾಮುಖಿ ಮತ್ತು ಭೂಕಂಪಶಾಸ್ತ್ರ ಸಂಸ್ಥೆಯ ಪ್ರಕಾರ ಈ ಭೂಕಂಪವು ಬೆಳಗ್ಗೆ 33 ಕಿಲೋಮೀಟರ್ ಆಳದಲ್ಲಿ ಸಂಭವಿಸಿದ್ದು, ಇದರ ಕೇಂದ್ರಬಿಂದು ಸುಮಾರು 7 ಲಕ್ಷ ಜನಸಂಖ್ಯೆ ಹೊಂದಿರುವ ಜನರಲ್ ಸ್ಯಾಂಟೋಸ್ ನಗರಕ್ಕೆ ಹತ್ತಿರದಲ್ಲಿದೆ. ನೆರೆ ದೇಶವಾದ ಇಂಡೋನೇಷ್ಯಾದ ಉತ್ತರ ಸುಲಾವೆಸಿ ಮತ್ತು ಉತ್ತರ ಮಲುಕು ಪ್ರಾಂತ್ಯಗಳಲ್ಲಿಯೂ ಜನರಿಗೆ ಕಂಪನದ ಅನುಭವವಾಗಿದೆ. ಪೆಸಿಫಿಕ್ ಮಹಾಸಾಗರದ ಸುತ್ತಮುತ್ತಲಿನ ಭೂಕಂಪ ದೋಷಗಳ ಜಾಲವಾಗಿರುವ ರಿಂಗ್ ಆಫ್ ಫೈರ್ ವಲಯದಲ್ಲಿ ಫಿಲಿಪೈನ್ಸ್ ನೆಲೆಗೊಂಡಿರುವುದರಿಂದ ಇದು ವಿಶ್ವದಲ್ಲೇ ಅತಿ ಹೆಚ್ಚು ಭೂಕಂಪ ಮತ್ತು ಜ್ವಾಲಾಮುಖಿ ಸ್ಫೋಟಗಳಿಗೆ ಒಳಗಾಗುವ ಅಪಾಯಕಾರಿ ದೇಶಗಳಲ್ಲಿ ಒಂದಾಗಿದೆ. ರಾಂಚಿಯ ಬಡಗಾಯಿ ಪ್ರದೇಶದಲ್ಲಿರುವ 8.86 ಎಕರೆ ಭೂಮಿಗೆ ಸಂಬಂಧಿಸಿದ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ತಮ್ಮನ್ನು ದೋಷಮುಕ್ತಗೊಳಿಸಬೇಕೆಂದು ಕೋರಿ ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಸಲ್ಲಿಸಿದ್ದ ಅರ್ಜಿಯನ್ನು ವಿಶೇಷ ಪಿಎಂಎಲ್ಎ ನ್ಯಾಯಾಲಯವು ವಜಾಗೊಳಿಸಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಉಭಯ ಪಕ್ಷಗಳ ವಾದ ಪ್ರತಿವಾದಗಳನ್ನು ಆಲಿಸಿದ ನ್ಯಾಯಾಲಯವು ಈ ಹಿಂದೆ ತನ್ನ ತೀರ್ಪನ್ನು ಕಾಯ್ದಿರಿಸಿತ್ತು. ಇಂದು ತನ್ನ ತೀರ್ಪು ಪ್ರಕಟಿಸಿರುವ ವಿಶೇಷ ನ್ಯಾಯಾಲಯವು ಪ್ರಕರಣದ ವಿಚಾರಣೆಯನ್ನು ಮುಂದುವರೆಸಲು ದಾಖಲೆಗಳಲ್ಲಿ ಸಾಕಷ್ಟು ಆಧಾರಗಳು ಮತ್ತು ಪೂರಕ ವಸ್ತುಗಳು ಲಭ್ಯ ಇವೆ ಎಂದು ಸ್ಪಷ್ಟಪಡಿಸಿವೆ. ಈ ಹಂತದಲ್ಲಿ ಆರೋಪಿಯನ್ನು ಪ್ರಕರಣದಿಂದ ಮುಕ್ತಗೊಳಿಸಲು ಸಾಧ್ಯವಿಲ್ಲ ಎಂದು ತಿಳಿಸಿರುವ ನ್ಯಾಯಾಲಯವು ಸುರೇನ್ ಅವರ ಅರ್ಜಿಯನ್ನು ತಿರಸ್ಕರಿಸಿದೆ. ಭಾರತೀಯ ದೂರಸಂಪರ್ಕ ನಿಯಂತ್ರಣಾ ಪ್ರಾಧಿಕಾರವು ಗ್ರಾಹಕರ ಕೆವೈಸಿ ಪ್ರಕ್ರಿಯೆಯನ್ನು ಅಮಾನತುಗೊಳಿಸಿರುವ ಕುರಿತು ಮತ್ತು ಮುಂದಿನ 24 ಗಂಟೆಗಳಲ್ಲಿ ಸಿಮ್ ಕಾರ್ಡ್ ಬ್ಲಾಕ್ ಆಗಲಿದೆ ಎಂದು ಬಿಎಸ್ಎನ್ಎಲ್ ಹೆಸರಿನಲ್ಲಿ ಹರಿದಾಡುತ್ತಿರುವ ಸಂದೇಶವನ್ನು ಕೇಂದ್ರ ಸರ್ಕಾರವು ನಿರಾಕರಿಸಿದೆ. ಈ ಕುರಿತು ಪಿಐಬಿಯ ಸತ್ಯಶೋಧನಾ ಘಟಕ ಎಚ್ಚರಿಕೆ ನೀಡಿದ್ದು, ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಈ ಮಾಹಿತಿ ಸಂಪೂರ್ಣ ಸುಳ್ಳು ಮತ್ತು ನಕಲಿ ಎಂದು ಸ್ಪಷ್ಟಪಡಿಸಿದೆ. ನವಚಂಡೀಗಢದ ಮುಲಾನ್ಪುರದಲ್ಲಿ ನಡೆಯುತ್ತಿರುವ ಭಾರತ ಆಫ್ಘಾನಿಸ್ತಾನ್ ನಡುವಿನ ಏಕೈಕ ಟೆಸ್ಟ್ ಪಂದ್ಯದಲ್ಲಿ ಮೂರನೇ ದಿನವಾದ ಇಂದು ತನ್ನ ಮೊದಲನೇ ಇನ್ನಿಂಗ್ಸ್ನಲ್ಲಿ ಆಫ್ಘಾನಿಸ್ತಾನ ತಂಡ 152 ರನ್ ಗಳಿಸಿ ತನ್ನೆಲ್ಲ ವಿಕೆಟ್ಗಳನ್ನು ಕಳೆದುಕೊಂಡಿತು. ಇನ್ನು 400ಕ್ಕಿಂತಲೂ ಹೆಚ್ಚು ರನ್ಗಳ ಹಿನ್ನಡೆಯಲ್ಲಿದ್ದ ಹಿನ್ನೆಲೆ ಆಫ್ಘಾನಿಸ್ತಾನ ತಂಡದ ಮೇಲೆ ಫಾಲೋ ಆನ್ ಹೇರಲಾಯಿತು. ತನ್ನ ಎರಡನೇ ಇನ್ನಿಂಗ್ಸ್ನಲ್ಲಿ ಆರಂಭಿಸಿರುವ ಆಫ್ಘಾನಿಸ್ತಾನ ಇತ್ತೀಚಿನ ವರದಿ ಬಂದಾಗ ಒಂದು ವಿಕೆಟ್ ನಷ್ಟಕ್ಕೆ 56 ರನ್ ಗಳಿಸಿ ಆಡುತ್ತಿದೆ. ಇದಕ್ಕೂ ಮುನ್ನ ಮೊದಲಿಗೆ ಬ್ಯಾಟಿಂಗ್ ಮಾಡಿದ ಭಾರತ 8 ವಿಕೆಟ್ ನಷ್ಟಕ್ಕೆ 564 ರನ್ ಗಳಿಸಿ ಡಿಕ್ಲೇರ್ ಘೋಷಿಸಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಸರ್ಕಾರದ 12 ವರ್ಷಗಳ ಪಯಣದ ಕೇಂದ್ರ ಬಿಂದು ಬಡವರ ಕಲ್ಯಾಣ, ಪ್ರಧಾನಿ ನರೇಂದ್ರ ಮೋದಿ. ಇಂಧೋರ್ನಲ್ಲಿ ನಾಳೆಯಿಂದ ಬ್ರಿಕ್ಸ್ ಕೃಷಿ ಸಚಿವರ ಸಭೆ ಆಯೋಜನೆ, ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಮಾಹಿತಿ. ಆಕಾಶವಾಣಿಯ 90 ವರ್ಷಗಳ ಯಶಸ್ವಿ ಪಯಣಕ್ಕೆ ಕೇಂದ್ರ ಸಚಿವ ಕಿರಣ್ ರಿಜಿಜು ಶುಭಾಶಯ. ಫಿಲಿಪೈನ್ಸ್ನಲ್ಲಿ 7.8 ತೀವ್ರತೆಯ ಪ್ರಬಲ ಭೂಕಂಪ, 5 ಮಂದಿ ಸಾವು, 200ಕ್ಕೂ ಹೆಚ್ಚು ಜನರಿಗೆ ಗಾಯ. ಏಕೈಕ ಟೆಸ್ಟ್ ಕ್ರಿಕೆಟ್, ಆಫ್ಘಾನಿಸ್ತಾನದ ಮೇಲೆ ಫಾಲೋ ಆನ್ ಹೇರಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

0: ಫ್ರೀಡಂ ಅಂದ್ರೆ ಏನು?
1: ಅವರ ಹಾಗೂ ಎಂಸಿ ಬಿಜು ಹಾಡಿದ ಪಾರು ಪಾರ್ವತಿ ಚಿತ್ರದಿಂದ ಆದ ಗೀತೆಯನ್ನ ಕೇಳಿದ್ರಿ.
2: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಅಶ್ವಿನ್ ಹಾಗೂ ಸಂಗಡಿಗರ ಕಂಠದಲ್ಲಿ ಕೇಳಿ ಗ್ರೇಗ್ ಗ್ರೇಮ್ಸ್ ಚಿತ್ರದಿಂದ ಈ ಒಂದು ಹಾಡನ್ನ.

0: ಚಿತ್ರಗೀತೆಗಳನ್ನ ಕೇಳ್ತಾ ಇದ್ರೆ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಚೈತ್ರವನ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತದ 14ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಎಚ್ ಎಲ್ ರತ್ನ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಕೇಶವ ಅವಧಾನಿ.
3: ಕೃಷ್ಣ ಯಾರನ್ನ ಅತ್ಯಂತ ಪ್ರೀತಿಸ್ತಾನೋ ಶಿವ ಅವರನ್ನ ಬಹಳ ಪ್ರೀತಿಯಿಂದ ಆಧರಿಸ್ತಾನೆ. ಕೃಷ್ಣ ಭಕ್ತರು ಶಿವನನ್ನ ಧ್ಯಾನಿಸ್ತಾರೆ, ಅಂದ್ರೆ ಹರಿಹರ ಅಭೇದವನ್ನ ಕವಿ ಬಹಳ ಚೆನ್ನಾಗಿ ಇಲ್ಲಿ ಪ್ರತಿಪಾದನೆ ಮಾಡ್ತಾನೆ. ಇಲ್ಲಿ ಭೃಂಗೀಶನಿಗೂ ಗರುಡನಿಗೂ ನಡೆಯುವಂತಹ ಸಂಭಾಷಣೆಯನ್ನ ಕವಿ ಬಹಳ ಚೆನ್ನಾಗಿ ವರ್ಣಿಸ್ತಾ ಇದ್ದಾನೆ ಸಂವಾದದ ರೂಪದಲ್ಲಿ.

ಆ ಭೃಂಗೀಶ ಬಂದು ಕರ್ಣನ ಹತ್ರ, ಏನಪ್ಪ ಈ ರುಂಡಮಾಲೆಯನ್ನು ಎಲ್ಲಿಗೆ ತಗೊಂಡು ಹೋಗ್ತಾ ಇದೀಯಾ? ಇವನ ಸೋದರನಾದಂತಹ ಸುಧನ್ವನ ತಲೆಯನ್ನ ನಮ್ಮ ಪರಮೇಶ್ವರ ಇಲ್ಲೇ ಇಟ್ಕೊಂಡಿದ್ದಾನೆ, ಬಾ ಅಣ್ಣನ ಜೊತೆಯಲ್ಲಿ ತಮ್ಮನ ರುಂಡವೂ ಇರ್ಲಿ ಅಂದ್ರೆ, ಗರ್ರ ಹೇಳ್ತಾನೆ ನಮ್ಮ ಸ್ವಾಮಿ ಪ್ರಯಾಗದಲ್ಲಿ ಹಾಕೋದಕ್ಕೆ ಹೇಳಿದ್ದಾನೆ, ಶಿವನಿಗೆ ಕೊಡಕ್ ಹೇಳಿಲ್ಲ, ಆದ್ದರಿಂದ ನಾನು ಅಲ್ಲಿಗೆ ತಗೊಂಡು ಹೋಗ್ಬಹುದು ಅಂತ ಹೇಳ್ಬಿಟ್ಟು ಒಂದ್ಸಲ ರಕ್ಕೆಯನ್ನು ಬಡಿಸ್ಬಿಟ್ರೆ ಆ ಭೃಂಗೀಶ ಸುಸ್ತಾಗ್ಬಿಟ್ಟ. ಈ ರೀತಿಯಾಗಿ ಸುಸ್ತಾಗಿ ಬೆಂಡಾಗಿ ಬಂದು ಅಭವಂಗೆ ಭೃಂಗಿಪಂ ಭಿನ್ನಯಿಸುತ್ತೀರಿ ಅಂತ ಅದು ಪರಮೇಶ್ವರನಿಗೆ ಹೇಳಿದಾಗ ಗಿರಿಜೆಗೆ ನಗು ಬಂದ್ಬಿಡ್ತು. ಅಲ್ಲಪ್ಪ ಗರುಡನಗಿರೋ ಸ್ವಾಮಿ ಭಕ್ತಿ ನಿಮಗಿಲ್ವಲ್ಲೋ, ತಗೊಂಬ ಅಂದ್ರೆ ಹೇಗಾದ್ರು ತಗೊಂಬರ್ಬೇಕಾಗಿತ್ತು, ಆಯ್ತು ಅಂತ ನಗು ಬಂದ್ಬಿಡ್ತು. ಅವಾಗ ಶಿವ ಅವನನ್ನ ಲಜ್ಜಿತನಾಗಿರೋದನ್ನು ನೋಡ್ಬಿಟ್ಟು, ಪರವಾಗಿಲ್ಲ ಬಿಡು, ಆ ಗರುಡನ ಪರಾಕ್ರಮದ ಮುಂದೆ ನಿಂದೇನು ನಡೀಲಿಲ್ಲ, ಪರವಾಗಿಲ್ಲ, ನಾನು ವೃಷರಾಜಂಗೆ ನಮ್ಮ ನಂದಿಕೇಶ್ವರನಿಗೆ ಹೇಳ್ತೀನಿ, ಅವನು ಹೋಗಿ ತಗೊಂಬರ್ಲಿ ಅಂತ ಹೇಳ್ಬಿಟ್ಟು ನಂದಿಕೇಶ್ವರನ ಹತ್ರ ನೀನ್ ಹೋಗಿ ತಗೊಂಬ ಅಂತ ಹೇಳಿದಾಗ ನಂದಿಕೇಶ್ವರ ಪುನಃ ಗರುಡನ ಬಳಿಗೆ ಬಂದಿದ್ದಾನೆ.

ನಂದಿಕೇಶ್ವರನು ಹೋದಾಗಲೂ ಕೂಡ ಅವನು ಕೊಡಲಿಲ್ಲ. ನಂದಿಕೇಶ್ವರನ ಒಂದು ಬೀಸುಗಾವ್ಯ, ಅವನ ಗಾಳಿ ಮತ್ತೆ ಗರುಡನ ವೇಗ ಎರಡೂ ಸೇರ್ಕೊಂಡ್ರು ಕೂಡ ಏನು ಮಾಡಕ್ಕಾಗಲಿಲ್ಲ. ಆಮೇಲೆ ಅದೆರಡೂ ಕೂಡ ಆ ತಲೆಯನ್ನು ತಡಿತಾ ಇದ್ರು. ಗರುಡ ವೇಗವಾಗಿ ಆಯಾಸವಾದರೂ ಕೂಡ ಹೋಗಿ ಆ ಪ್ರಯಾಗದಲ್ಲೇ ಅದನ್ನು ಹಾಕ್ಬಿಟ್ಟ. ಕಲಿವೀರನ ಶೌರ್ಯವನ್ನೇ ಹಾಕುವಂತೆ ಹಾಕಿಬಿಟ್ಟಿದ್ದಾನೆ.

ಕವಿ ಈ ಪದ್ಯದಲ್ಲಿ ಆಕಾರದ ಪ್ರಾಸವನ್ನ ಎಷ್ಟು ಚೆನ್ನಾಗಿ, ಆ ಗರುಡ, ಆ ಶಿರ, ಆ ಪ್ರಯಾಗದ ಜಲ, ಆ ಗಗನ ಬಿಸುಟ, ಆ ಕೃಷ್ಣ, ಆಗಳು, ಆ ತಲೆ, ಆ ವೃಷಭ, ಆ ಗಿರೀಶ, ಆ ರಾಜಿಪ ಸಭೆ, ಆ ಗೋಪತಿ, ಆ ರುಂಡಮಾಲೆ, ಆ ಗೌರಿ, ಆನಂದ, ಆ ಶಂಕರ, ಹೀಗೆ ಎಲ್ಲವನ್ನು ಬಹಳ ಸ್ವಾರಸ್ಯವಾಗಿ ಒಂದೊಂದನ್ನು ಕೂಡ ಆಕಾರದ ಪ್ರಾಸದಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾನೆ. ಹೀಗೆ ಪುನಃ ತಲೆಯನ್ನ ನಂದಿಕೇಶ್ವರ ತಗೊಂಬಂದು ಶಿವನಿಗೆ ಕೊಡೋಣ. ಶಿವ ಆ ಸಭೆಯಲ್ಲಿ ಎಲ್ಲರಲ್ಲೂ ತಲೆಯನ್ನ ಪ್ರೀತಿಯಿಂದ ಸ್ವೀಕಾರ ಮಾಡಿದ್ದಾನೆ. ಗೌರಿಗೂ ಕೂಡ ಬಹಳ ಸಂತೋಷವಾಗಿದೆ. ಆಮೇಲೆ ಅದನ್ನು ತನ್ನ ರುಂಡಮಾಲೆಗೆ ಶಿವ ಸುರಥನ ತಲೆಯನ್ನ ಧಾರಣೆ ಮಾಡಿದ್ದಾನೆ.

ಹೀಗೆ ಈ ಕಡೆಯಲ್ಲಿ ಸುಧನ್ವ ಸುರಥ ಇಬ್ಬರೂ ಕೂಡ ಅರ್ಜುನನ ಯುದ್ಧದಲ್ಲಿ ಸತ್ತೋದ್ರು ಅಂತ ತಿಳ್ಕೊಂಡಾಗ ಹಂಸಧ್ವಜನಿಗೆ ಸಿಟ್ಟು ಬಂದು ಇವತ್ತು ಕಾಯಂ ವಾ ಪಾತಯಾಮಿ ಕಾರ್ಯಂ ವಾ ಸಾಧಯಾಮಿ ಎನ್ನುವುದರಲ್ಲಿ ಈ ಶರೀರ ಬಿಡಬೇಕು ಇಲ್ಲ ಅರ್ಜುನನಿಂದ ನಾನು ಗೆಲ್ಲವನ್ನ ಪಡಿಬೇಕು ಅರ್ಜುನನ ಸಂಹಾರ ಮಾಡಬೇಕು ಅನ್ನುವಂತ ನಿಶ್ಚಯ ಮಾಡಿಕೊಂಡು ಹಂಸಧ್ವಜನೇ ಯುದ್ಧಕ್ಕೆ ಸೇನಾ ಸಮೇತನಾಗಿ ಬಂದಿದ್ದಾನೆ.

ಹಂಸಧ್ವಜ ಯುದ್ಧಕ್ಕೆ ಬಂದಾಗ ಕವಿ ವರ್ಣನೆ ಮಾಡ್ತಾ ಇದ್ದಾನೆ. ಈಗ ಹಂಸಧ್ವಜನ ಯುದ್ಧದಲ್ಲಿ ಬಹುಶಃ ಲೋಕದಲ್ಲೇ ಪ್ರಳಯವಾಗ್ಬಿಡುತ್ತೆ ಕಾಣುತ್ತೆ, ಅಷ್ಟು ರೋಷದಲ್ಲಿದ್ದಾನೆ. ನೋಡಿದ್ರೆ ರವಿ ಮಂಡಲವೇ ನಡುಗ್ತಾ ಇದೆ. ಆ ಭಟರ ಒಂದು ರಭಸಕ್ಕೆ ಇವತ್ತು ಪ್ರಳಯವಾಗತ್ತಾ ಅಂತ ಹೇಳ್ಬಿಟ್ಟು ಭೂಮಿಯೆಲ್ಲ ಅದರ್ತಾ ಇದೆ. ದೇವತೆಗಳು ಸ್ವರ್ಗದಲ್ಲಿ ಜಾಗ ಎಲ್ಲಿದೆ ಸ್ವಾಮಿ, ಇಷ್ಟು ಜನರು ಒಟ್ಟಿಗೆ ಸತ್ತು ಬಂದ್ಬಿಟ್ರಿ ಅಂತ ದೇವತೆಗಳೆಲ್ಲ ನಡುಗ್ತಾ ಇದ್ದಾರಂತೆ. ಹೀಗೆ ಪ್ರಪಂಚವೇ ಒಂದು ರೀತಿ ಗಾಬರಿ ಆಗ್ಬಿಡ್ತು ಅಂತ ಹೇಳಿ ಅಂಥ ರೋಷ ಹಂಸಧ್ವಜನಿಗೆ ಬಂದಿದೆ. ಕೃಷ್ಣ ಯೋಚನೆ ಮಾಡ್ದ, ಈ ಹಂಸಧ್ವಜ ಈಗ ಯುದ್ಧ ಮಾಡುವಂತಹ ಸಂದರ್ಭವಲ್ಲ, ಇವನು ಬಹಳ ಕಾಲ ಉಳಿಬೇಕು, ಇವನು ಮಹಾವಿಷ್ಣು ಭಕ್ತ, ಇಂಥವರು ಭೂಮಿಯಲ್ಲಿ ಬಹಳ ಕಾಲ ಇರಬೇಕು ಅಂತ ಹೇಳಿಬಿಟ್ಟು ಹಂಸಧ್ವಜನನ್ನ ಸಮಾಧಾನ ಮಾಡುವುದಕ್ಕೆ ತಾನೇ ರಥದಿಂದ ಇಳಿದು ಬಿಟ್ಟು, ಹಂಸಧ್ವಜ ನೀನು ಯುದ್ಧ ಮಾಡುವುದು ಬೇಡ, ಪಾಂಡವರ ಜೊತೆಯಲ್ಲಿ ನೀನು ಸೌಹಾರ್ದವನ್ನು ಮಾಡಿಕೊ ಅಂತ ಹೇಳಿ, ಇಬ್ಬರಿಗೂ ಸೌಹಾರ್ದವನ್ನು ಮಾಡಿಸಿನಿ ಅಂತ ಹೇಳಿ ಪರಮಾತ್ಮನೇ ರಥದಿಂದ ಇಳಿದು ಹಂಸಧ್ವಜನ ಕಡೆಗೆ ಬರ್ತಾ ಇದ್ದಾನೆ.

ಹಂಸಧ್ವಜ ಯುದ್ಧಕ್ಕೆ ನಿಂತುಕೊಂಡಾಗ ಕೃಷ್ಣನಿಗೆ ಅರ್ಥವಾಯಿತು, ಈಗ ಯುದ್ಧ ಆಗಬಾರದು ಸಾಕು ಅಂತ. ಅದಕ್ಕೋಸ್ಕರವಾಗಿ ಒಂದು ಸಿಂಹವನ್ನು ಸೋಲಿಸುವ ಗತಿಯಲ್ಲೇ ಧೈರ್ಯವಾಗಿ ಅವನು ಹೋಗ್ತಾ ಇದ್ದಾನೆ. ಕೃಷ್ಣ ಪರಮಾತ್ಮ ಯಾವಾಗ ಕಾಲ್ನಡಿಗೆಯಿಂದ ಬಂದ ಅದನ್ನು ನೋಡ್ತಾ ಇದ್ದಾನೆ. ಎಂಥ ಸುಂದರ ಮೂರ್ತಿ ಈ ಮೇಘಶ್ಯಾಮಲ ಕೋಮಲನಾದಂತಹ ಕೃಷ್ಣ ಬರ್ತಾ ಇದ್ದಾನಲ್ಲ ಅಂತ ಹೇಳಿಬಿಟ್ಟು ಹಂಸಧ್ವಜನಿಗೆ ತಡ್ಕೊಳಕ್ಕಾಗಲೇ ಇಲ್ಲ. ರಥದಿಂದ ಹಿಡಿದುಬಿಟ್ಟು ತನ್ನ ಕಡೆಗೆ ಬರ್ತಾ ಇದ್ದಾನೆ ಅಂತಂದಾಗ ತಾನು ರಥದ ಮೇಲೆ ಇರಬಾರ್ದು ಅಂತ ಹೇಳಿ ವರೂತದಿಂದ ಧುಮ್ಮಿಕ್ಕಿ ಅಂತ ತಾನು ರಥದಿಂದ ಹಾರಿಬಿಟ್ಟ. ಹಾರಿಬಿಟ್ಟು ಆ ಕೃಷ್ಣನ ಮುಂದೆ ಬಂದ್ಬಿಟ್ಟು, ದೇವ ಈ ಕಡೆಗೆ ಬಂದ್ರಲ್ಲ, ಇದು ಯಾತಕ್ಕೋಸ್ಕರ ಬಂದಿ, ದಯವಿಟ್ಟು ತಿಳಿಸ್ಬೇಕು ಅಂತ ಹೇಳಿ ಬಹಳ ಭಕ್ತಿಯಿಂದ ಕೇಳ್ತಾ ಇದ್ದಾನೆ. ಕೃಷ್ಣ ನಗುತ್ತಾ ಅವನಿಗೆ, ನೀನು ಈ ಮನೋವ್ಯಥೆಯೆಲ್ಲ ಬಿಡು, ನೀನು ಯುದ್ಧವನ್ನು ಸಾಕು, ಈ ಕ್ಷಾತ್ರ ತಾಮಸ ಬೇಡ, ನೀನು ಪಾಂಡವರ ಜೊತೆಯಲ್ಲಿ ಸ್ನೇಹವನ್ನು ಬಯಸಿಬಿಟ್ಟು ಅಶ್ವಮೇಧಕ್ಕೆ ನೀನು ಬೆಂಬಲಿನಾಗಿ ನಿಂತುಕೊಳ್ಬೇಕು ಅಂತ ಹೇಳಿ ಅವನಿಗೆ ತಿಳಿಸೋಣ. ಅದರಂತೆ ಹಂಸಧ್ವಜನೂ ಕೂಡ ಪಾಂಡವರ ಜೊತೆಯಲ್ಲಿ ಸೇರಿಕೊಳ್ತಾನೆ.

ಹಂಸಧ್ವಜನಿಗೆ, ನೀನು ನಾನು ಮಮ ಪ್ರಾಣಾಹಿ ಪಾಂಡವಾಹ ಅಂತ ಕೃಷ್ಣ ಪಾಂಡವರಿಗೋಸ್ಕರವಾಗಿ ಸರ್ವಸ್ವವನ್ನು ಬಿಡೋಕೆ ತಯಾರಿದ್ದಾನೆ ಅಂತಂದಾಗ, ಗೊತ್ತಿದ್ದು ಗೊತ್ತಿದ್ದು ನಿನ್ನ ಮಕ್ಕಳನ್ನ ಸುಮ್ಮನೆ ಕೊಲ್ಲಿಸ್ಬಿಟ್ಟಿಯಲ್ಲಪ್ಪ, ನೀನು ಅವತ್ತೇ ನನ್ನ ಮಾತನ್ನು ಕೇಳಬೇಕಾಗಿತ್ತು, ಈಗಲಾದರೂ ಕೂಡ ನಿನಗೆ ಬುದ್ಧಿ ಬಂತು, ಆಯಿತು ನನ್ನನ್ನು ಆಲಿಂಗಿಸು, ಅರ್ಜುನನನ್ನು ಆಲಿಂಗಿಸು, ಧರ್ಮರಾಜನ ಯಜ್ಞಕ್ಕೆ ನೀನು ಅನುಕೂಲನಾಗು ಅಂತಂದಾಗ ಹಂಸಧ್ವಜ ಬಹಳ ತಮಾಷೆಯಾಗಿ, ಸ್ವಾಮಿ ಕ್ಷತ್ರಿಯರು ಇದನ್ನು ಕುದುರೆಯಿಂದ ಶಕ್ತಿ ಇದ್ದವರು ಕಟ್ಟಬೇಕು ಅಂತ ಬರೆದಾಗ ಕಟ್ಟಿಬಿಟ್ಟಿವಿ, ಅಕಸ್ಮಾತ್ ಯುದ್ಧದಲ್ಲಿ ನಾವು ಸೋತರೆ ವೀರ ಸ್ವರ್ಗ, ಇಲ್ಲದೇ ಇದ್ರೆ ನಾವು ಭೂಮಿಯನ್ನು ಆಳ್ತೀವಿ ಅನ್ನುವಂತಹ ಭಾವದಿಂದ ಮಾಡಿದ್ವಿ, ಆಯಿತು ಆ ತಪ್ಪನ್ನು ನಾನೀಗ ಮತ್ತೆ ಈಗ ನಾನು ವಿಮರ್ಶೆ ಮಾಡೋದಿಲ್ಲ, ಈಗ ನಾನು ಮಿತ್ರ ಭಾವದಿಂದ ಬಂದಾಯಿತು, ನೀನು ನನ್ನ

ಹೊಟ್ಟೆಗಿದ್ದ ಮೇಲೆ ನನಗೆ ಯಾವ ಪುತ್ರ ಶೋಕವೂ ಇಲ್ಲ. ಅದಕ್ಕೆ ಹೇಳ್ತಾನೆ, ಜಾಹ್ನವಿಯೊಳು ಆಳ್ದಂಗೆ ದಾಹ ಮೆತ್ತಣದು. ಗಂಗಾ ನದಿಯೆಲ್ಲ ಇರೋವನಿಗೆ ಬಾಯಾರಿಕೆ ಅಂದ್ರೆ ಅರ್ಥವೇನು ಅಂದ್ರೆ ಎರಡು ಭಾವ. ಗಂಗಾ ನದಿಯಂತೆ ನೀನು ಪವಿತ್ರನಾಗಿದ್ದೀಯಾ, ಗಂಗಾ ನದಿ ಎಲ್ಲವನ್ನೂ ಶಮನ ಮಾಡುವಂತೆ ನೀನು ಸಮಸ್ತವನ್ನು ಅನುಗ್ರಹಿಸ್ತೀಯಾ ಅಂತ ಹೇಳಿ ಆ ಭಗವಂತನಿಗೆ ಹೇಳ್ತಾ, ನಾನು ಖಂಡಿತವಾಗಿಯೂ ಕೂಡ ಯುದ್ಧಕ್ಕೆ ನಾನು ತಯಾರಾಗಿಲ್ಲ, ನಿನ್ನ ಮಾತಿನಂತೆ ನಾನು ಯುದ್ಧವನ್ನು ಕೈಬಿಡ್ತಾ ಇದ್ದೀನಿ ಅಂತ ಹೇಳಿದಾಗ ಕೃಷ್ಣ, ಆಯ್ತಪ್ಪ ನೀನು ನಮ್ಮೊಡನೆ ಸಖ್ಯವನ್ನು ಮಾಡು ಅಂತ ಹೇಳಿ ಅವನಿಗೆ ಉಪದೇಶ ಮಾಡ್ತಾ ಇದ್ದಾನೆ.

ಈಗ ನೀನು ನಮ್ಮ ಸಖ್ಯವನ್ನ ಸ್ವೀಕಾರ ಮಾಡು ಅಂತಂದಾಗ ನೀನು ಪಾರ್ಥನನ್ನ ಆಧರಿಸು, ಧರ್ಮರಾಜನ ಅಶ್ವಮೇಧಕ್ಕೆ ನೀನು ಸಹಾಯವಾಗಬೇಕು ಅಂತ ಹೇಳೋಣ. ಆ ಕೃಷ್ಣನ ಮಾತಿಗೆ ಅವನು ತನ್ನ ಎಲ್ಲ ಶೋಕವನ್ನು ಕೈ ಬಿಟ್ಟುಬಿಟ್ಟು ಕೃಷ್ಣ ಪರಮಾತ್ಮನಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ್ದಾನೆ. ಅವನು ಆ ದಯಾಸಾಗರನಂಥ ಕೃಷ್ಣನೂ ಕೂಡ ಅವನನ್ನು ಸಮಾಧಾನ ಪಡಿಸಿದ್ದಾನೆ. ವಿಜಯನನ್ನು ಕರೆದು ಮೈತ್ರಿಯಿಂದ ಆತನನ್ನು ಕೂಡಿಸಿದನು. ಅರ್ಜುನ, ನೀನು ಹಂಸಧ್ವಜ ಈಗ ಶತ್ರುಗಳಲ್ಲ, ನೀವಿಬ್ಬರು ಮಿತ್ರರು, ಇಬ್ಬರೂ ಧರ್ಮರಾಜನ ಅಶ್ವಮೇಧಕ್ಕೆ ಸಹಾಯಕರು ಅಂತ ಹೇಳಿ ಇಬ್ಬರಿಗೂ ಮೈತ್ರಿಯನ್ನು ಮಾಡಿದಾಗ ಅವನು ತನ್ನ ಸರ್ವಸ್ವವನ್ನು ಕೂಡ ಕೃಷ್ಣನ ಆಜ್ಞೆಯಂತೆ ಧರ್ಮರಾಜನಿಗೆ ಸಮರ್ಪಣೆ ಮಾಡಿದ್ದಾನೆ.

ಹೀಗೆ ಕೃಷ್ಣನ ಆಜ್ಞೆಯಂತೆ ಹಂಸಧ್ವಜ ರಾಜ ತನ್ನ ಬಂಧು ವರ್ಗದವರನ್ನ, ಸಚಿವ ಸಾಮಂತರನ್ನ, ಗುರು ಪುರೋಹಿತರನ್ನ, ಸಮಸ್ತ ಸೈನ್ಯವನ್ನೂ ಕೂಡ ಕೃಷ್ಣಾರ್ಜುನರಿಗೆ ಸಮರ್ಪಣೆ ಮಾಡಿದ್ದಾನೆ. ಸಮಸ್ತ ಭಂಡಾರವನ್ನ, ಆನೆ, ಕುದುರೆ, ಗೋವು, ಮಹಿಷಿಯರು, ಯುವತಿಯರು ಸಮಸ್ತವೂ ನಿಮ್ಮದೇ ಅಂತ ಹೇಳಿಬಿಟ್ಟು ಅವನು ರಾಜ್ಯವನ್ನೇ ಸಮರ್ಪಣೆ ಮಾಡಿದ್ದಾನೆ. ಅವನು ಹೇಳ್ತಾ ಇದ್ದಾನೆ, ಕಡೆಯ ಮಾತೇನು, ಇನ್ನು ಹೆಚ್ಚಿಗೆ ಮಾತೇನು, ಸಪ್ತ ಪ್ರಕೃತಿ ಅಂತ ಹೇಳ್ತಾರೆ, ಸ್ವಾಮಿ, ಮಂತ್ರಿ, ಜನಪದ, ದುರ್ಗ, ದಂಡ, ಮಿತ್ರ, ಕೋಶ ಅಂತ ಹೇಳಿಗೆ ಸಪ್ತ ಪ್ರಕೃತಿಗಳು ಎಲ್ಲವನ್ನೂ ಕೂಡ ಅವನು ಆ ಭಗವಂತನಿಗೆ ಸಮರ್ಪಣೆ ಮಾಡಿಬಿಟ್ಟು ಕೃಷ್ಣ ಇಷ್ಟು ಕೂಡ ಕೃಷ್ಣಾರ್ಪಣ ಅಂತ ಹೇಳಿಬಿಟ್ಟು ಆ ಕೃಷ್ಣಾರ್ಜುನರಿಗೆ ಸಮರ್ಪಣೆ ಮಾಡಿಬಿಟ್ಟು ಇಲ್ಲಾಯಿತು, ಇನ್ನು ಮುಂದೆ ನಾನು ನಿನ್ನ ಅಪ್ಪಣೆಯಂತೆ ಧರ್ಮರಾಜನ ಕುದುರೆಯ ರಕ್ಷಣೆಗೆ ಅರ್ಜುನನ ಜೊತೆಯಲ್ಲಿ ನಾನು ಹೊರಡ್ತೀನಿ ಅಂತ ಹೇಳಿಬಿಟ್ಟು ಅವನು ಕೂಡ ಕುದುರೆಯ ರಕ್ಷಣೆಗೆ ಹೊರಟಿದ್ದಾನೆ. ಅವನು ಕೊಟ್ಟಂತಹ ಎಲ್ಲ ವಸ್ತುಗಳನ್ನು ಕೂಡ ಶ್ರೀಕೃಷ್ಣ ಪರಮಾತ್ಮ ಸ್ವೀಕಾರ ಮಾಡಿಬಿಟ್ಟು ದೂತರ ಜೊತೆಯಲ್ಲಿ ಹಸ್ತಿನಾಪುರದ ಕಡೆಗೆ ಅವನು ಪ್ರಯಾಣ ಮಾಡಿದ್ದಾನೆ ಅಂತ ತಿಳಿಸುತ್ತಾ ಈ ಒಂದು ಸುರಥನ ಸಂಗ್ರಾಮದ ಕಥೆಯನ್ನು ನಾವು ಇವತ್ತು ಮಂಗಳ ಮಾಡ್ತಾ ಇದ್ದೀವಿ.

0: ಇದುವರೆಗೆ ಲಕ್ಷ್ಮೀಶಕವಿಯ ಜೈಮಿನಿ ಭಾರತದ 14ನೆಯ ಸಂಧಿಯ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಎಚ್ ಎಲ್ ರತ್ನ, ವ್ಯಾಖ್ಯಾನ ಮಾಡಿದವರು ಶ್ರೀ ಕೇಶವ ಅವಧಾನಿ.
1: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ರಾಜ್ಯಸಭೆ ವಿಧಾನ ಪರಿಷತ್ ಚುನಾವಣೆ, ನಾಮಪತ್ರ ಸಲ್ಲಿಸಲು ಇಂದು ಕೊನೆಯ ದಿನ, ನಾಳೆ ನಾಮಪತ್ರಗಳ ಪರಿಶೀಲನೆ. ನಗರಾಭಿವೃದ್ಧಿ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸಭೆ, ಶೀಘ್ರವೇ ಯೋಜನೆಗಳ ಅನುಷ್ಠಾನ ಪೂರ್ಣಗೊಳಿಸುವಂತೆ ಸೂಚನೆ. ತುಮಕೂರು ಜಿಲ್ಲಾಸ್ಪತ್ರೆ 18 ತಿಂಗಳಲ್ಲಿ ಸಾರ್ವಜನಿಕರ ಸೇವೆಗೆ ಮುಕ್ತ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ಕಾಡಾನೆಗಳ ಉಪಟಳ, ಗ್ರಾಮಸ್ಥರಿಗೆ

0: ಎಚ್ಚರಿಕೆಯಿಂದ ಇರುವಂತೆ ಅರಣ್ಯ ಇಲಾಖೆ ಸೂಚನೆ. ರಾಜ್ಯದ ಮುಂಗಾರು ಮಳೆ ಚುರುಕು, ಕರಾವಳಿ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ. ರಾಜ್ಯಸಭಾ ಚುನಾವಣೆಗೆ ಬಿಜೆಪಿ ತನ್ನ ಅಭ್ಯರ್ಥಿಯಾಗಿ ರಾಷ್ಟೀಯ ಸ್ವಯಂ ಸೇವಕ ಸಂಘದ ಸದಸ್ಯ ಎಂ ನಾಗರಾಜು ಅವರನ್ನು ನಾಮನಿರ್ದೇಶನ ಮಾಡಿದೆ. ಇದರಿಂದ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಅವರ ಮರು ಆಯ್ಕೆ ಸಾಧ್ಯತೆ ಕ್ಷೀಣಿಸಿದೆ. ಇದೇ ವೇಳೆ ಬಿಜೆಪಿ ಹಿರಿಯ ನಾಯಕರಾದ ಲಿಂಗರಾಜ್ ಪಾಟೀಲ್ ಹಾಗೂ ರಘು ಕೌಟಿಲ್ಯ ಅವರನ್ನು ವಿಧಾನ ಪರಿಷತ್ ಸದಸ್ಯ ಸ್ಥಾನಕ್ಕೆ ಅಭ್ಯರ್ಥಿಗಳನ್ನಾಗಿ ಘೋಷಿಸಿದೆ. ಈ ನಡುವೆ ಐದನೇ ಅಭ್ಯರ್ಥಿಯ ಅವಿರೋಧ ಆಯ್ಕೆಯ ನಿರೀಕ್ಷೆಯಲ್ಲಿದ್ದ ಕಾಂಗ್ರೆಸ್ಗೆ ಬಿಜೆಪಿ ನಿರಾಸೆ ಉಂಟುಮಾಡಿದೆ. ಜೆಡಿಎಸ್ ಬಿಜೆಪಿ ಮೈತ್ರಿಕೂಟ ಮೂರನೇ ಅಭ್ಯರ್ಥಿಯಾಗಿ ಗೋವಿಂದರಾಜು ಅವರನ್ನು ಕಣಕ್ಕಿಳಿಸಿದೆ. ಪರಿಷತ್ ಚುನಾವಣೆಯಲ್ಲಿ ಪ್ರತಿ ಅಭ್ಯರ್ಥಿಯ ಗೆಲುವಿಗೆ 28 ಶಾಸಕರ ಮತಗಳ ಅಗತ್ಯವಿದೆ. ಎನ್ಡಿಎ ಅಭ್ಯರ್ಥಿ ಗೋವಿಂದರಾಜು ಅವರಿಗೆ 4-5 ಹೆಚ್ಚುವರಿ ಮತಗಳ ಕೊರತೆ ಎದುರಾಗಲಿದೆ. ಪಕ್ಷೇತರ ಶಾಸಕ ಜನಾರ್ದನ ರೆಡ್ಡಿ ಹಾಗೂ ಉಚ್ಚಾರ್ಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮತಗಳ ಕುತೂಹಲ ಉಂಟಾಗಿದೆ. ಈ ನಡುವೆ ಕಾಂಗ್ರೆಸ್ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಹಾಗೂ ಬಿಜೆಪಿ ಅಭ್ಯರ್ಥಿ ಗೋವಿಂದರಾಜು ಇಂದು ನಾಮಪತ್ರ ಸಲ್ಲಿಸಿದ್ದಾರೆ. ಇದೇ 18ರಂದು ರಾಜ್ಯಸಭೆ ಹಾಗೂ ವಿಧಾನ ಪರಿಷತ್ಗೆ ಚುನಾವಣೆ ನಡೆಯಲಿದೆ. ಇಂದು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನವಾಗಿದೆ. ನಾಳೆ ನಾಮಪತ್ರಗಳ ಪರಿಶೀಲನೆ ನಡೆಯಲಿದೆ. ನಗರಾಭಿವೃದ್ದಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿಂದು ನಗರಾಭಿವೃದ್ದಿ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಇಲಾಖೆಯ ವಿವಿಧ ಯೋಜನೆಗಳು ಹಾಗೂ ಅಭಿವೃದ್ದಿ ಕಾಮಗಾರಿಗಳ ಕುರಿತು ಪರಿಶೀಲನಾ ಸಭೆ ನಡೆಸಿದರು. ಸಭೆಯಲ್ಲಿ ವಿವಿಧ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕೈಗೆತ್ತಿಕೊಳ್ಳಲಾಗುತ್ತಿರುವ ಅಭಿವೃದ್ದಿ ಕಾಮಗಾರಿಗಳ ಪ್ರಗತಿ, ನಾಗರಿಕರಿಗೆ ಒದಗಿಸಲಾಗುತ್ತಿರುವ ಮೂಲಭೂತ ಸೌಲಭ್ಯಗಳು, ಬಾಕಿ ಉಳಿದಿರುವ ಯೋಜನೆಗಳ ಸ್ಥಿತಿ ಹಾಗೂ ಭವಿಷ್ಯದ ಕಾರ್ಯಯೋಜನೆಗಳ ಕುರಿತು ಸಚಿವರು ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಯೋಜನೆಗಳ ಅನುಷ್ಠಾನದಲ್ಲಿ ಗುಣಮಟ್ಟ ಮತ್ತು ಪಾರದರ್ಶಕತೆಗೆ ಆದ್ಯತೆ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಸಾರ್ವಜನಿಕರಿಗೆ ಶೀಘ್ರ ಮತ್ತು ಪರಿಣಾಮಕಾರಿ ಸೇವೆಗಳನ್ನು ಒದಗಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ನಿರ್ದೇಶನ ನೀಡಿದ್ದಾರೆ. ಸಾರ್ವಜನಿಕರ ಬೇಡಿಕೆಯಂತೆ ಆಧುನಿಕ ಸೌಲಭ್ಯಗಳ ತುಮಕೂರು ಜಿಲ್ಲಾಸ್ಪತ್ರೆ 18 ತಿಂಗಳಲ್ಲಿ ಜನರ ಸೇವೆಗೆ ಮುಕ್ತವಾಗಲಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತುಮಕೂರು ಜಿಲ್ಲಾಸ್ಪತ್ರೆ ಕಟ್ಟಡವನ್ನು ತೆರವುಗೊಳಿಸುವ ಕಾಮಗಾರಿಗೆ ಇಂದು ಚಾಲನೆ ನೀಡಿ ಮಾತನಾಡಿದ ಅವರು, 131 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಸ್ಪತ್ರೆ ಕಟ್ಟಡ ನಿರ್ಮಾಣವಾಗಲಿದ್ದು ಮುಂದಿನ 18 ತಿಂಗಳಲ್ಲಿ ಸಾರ್ವಜನಿಕ ಸೇವೆಗೆ ಲಭ್ಯವಾಗಲಿದೆ ಎಂದು ಹೇಳಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ಕಾಡಾನೆಗಳ ಹಾವಳಿ ಮುಂದುವರೆದಿದೆ. ತಡರಾತ್ರಿ ಚಿಕ್ಕಮಗಳೂರು ತಾಲೂಕಿನ ಆಲ್ದೂರು ಪಟ್ಟಣಕ್ಕೆ ಆಗಮಿಸಿದ ಎರಡು ಕಾಡಾನೆಗಳು ಪಟ್ಟಣದ ಸರ್ಕಾರಿ ಕಾಲೇಜಿನಲ್ಲಿ ಬೀಡು ಬಿಟ್ಟಿದ್ದವು. ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಇಲಾಖೆ ಸಿಬ್ಬಂದಿ ಕಾಡಾನೆಗಳನ್ನು ಅರಣ್ಯಕ್ಕೆ ಹಿಮ್ಮೆಟ್ಟಿಸಿದ್ದಾರೆ. ಇಂದು ಹಳಸೆ ಗ್ರಾಮದ ಕಾಫಿ ತೋಟದಲ್ಲಿ 3 ಕಾಡಾನೆಗಳು ಕಂಡುಬಂದಿವೆ. ಕಾಡಾನೆಗಳು ಆಲ್ದೂರು, ಬನ್ನೂರು, ಮೂಡಿಗೆರೆ ತಾಲೂಕಿನ ಹಳಸೆ, ದುಂಡುಗ, ಜಾಗರಮನೆ ಸುತ್ತಮುತ್ತಲ ಗ್ರಾಮಗಳ ಬಳಿ ಸಂಚರಿಸುತ್ತಿದ್ದು, ಈ ಭಾಗದಲ್ಲಿ ಜನರು ಎಚ್ಚರಿಕೆಯಿಂದ ಇರುವಂತೆ ಅರಣ್ಯ ಇಲಾಖೆ ಸಿಬ್ಬಂದಿಗೆ ಎಚ್ಚರಿಕೆ ನೀಡಿದ್ದಾರೆ. ಗ್ರಾಮಗಳಲ್ಲಿ ಜನವಸತಿ ಪ್ರದೇಶಗಳಲ್ಲಿ ಕಾಡಾನೆಗಳು ಕಂಡುಬಂದರೆ ಆನೆ ಕಾರ್ಯಪಡೆ ನಿಯಂತ್ರಣ ಕೊಠಡಿ ದೂರವಾಣಿ ಸಂಖ್ಯೆ 720-400-4261 ಈ ಸಂಖ್ಯೆಗೆ ಮಾಹಿತಿ ನೀಡುವಂತೆ ಅಧಿಕಾರಿಗಳು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷರಾಗಿದ್ದ ಸೂರಜ್ ಹೆಗಡೆ ಹೃದಯಾಘಾತದಿಂದ ನಿನ್ನೆ ನಿಧನ ಹೊಂದಿದ್ದಾರೆ. ಅವರ ನಿಧನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕಾಂಗ್ರೆಸ್ ಹಿರಿಯ ನಾಯಕರಾದ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಸಂತಾಪ ಸೂಚಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಮಾಜಿ ಸಚಿವ ಆರ್ವಿ ದೇಶಪಾಂಡೆ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಸೇರಿದಂತೆ ಹಲವು ಗಣ್ಯರು ಅವರ ನಿವಾಸಕ್ಕೆ ತೆರಳಿ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದರು. ಸೂರಜ್ ಹೆಗಡೆ ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜ್ ಅರಸು ಅವರ ಮೊಮ್ಮಗನಾಗಿದ್ದು ಎಐಸಿ

0: ಎಪಿಎಂಸಿ ಕಾರ್ಯದರ್ಶಿಯಾಗಿ ಪಕ್ಷದ ಸಂಘಟನೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದರು. ದಾವಣಗೆರೆಯನ್ನು ತಂಬಾಕು ಮುಕ್ತವಾಗಿಸುವ ನಿಟ್ಟನಲ್ಲಿ ಜಿಲ್ಲೆಯ 7 ಗ್ರಾಮಗಳನ್ನು ತಂಬಾಕು ಮುಕ್ತ ಗ್ರಾಮಗಳೆಂದು ಘೋಷಿಸಲಾಗಿದೆ. ಓಬಣ್ಣನಹಳ್ಳಿ, ಒಂಟಿಹಾಳ, ಉಳುಪಿನಕಟ್ಟೆ, ಸುಲ್ತಾನಿಪುರ, ತಿಮ್ಲಾಪುರ, ಹಟ್ಟಿಹಾಳ ಮತ್ತು ನರಕನಹಳ್ಳಿಗಳನ್ನು ಸಂಪೂರ್ಣ ತಂಬಾಕು ಮುಕ್ತ ಗ್ರಾಮಗಳೆಂದು ಘೋಷಿಸಲಾಗಿದೆ ಎಂದು ದಾವಣಗೆರೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗಿತ್ತೆ ವಿಠಲ ಮಾಧವ ರಾವ್ ತಿಳಿಸಿದ್ದಾರೆ. ತಂಬಾಕು ಸೇವನೆಯೇ ಕ್ಯಾನ್ಸರ್ ರೋಗಕ್ಕೆ ಪ್ರಮುಖ ಕಾರಣವಾಗಿದ್ದು ಪ್ರತಿಯೊಬ್ಬರೂ ಸ್ವಯಂ ಪ್ರೇರಿತರಾಗಿ ತಂಬಾಕು ಸೇವನೆಯನ್ನು ತ್ಯಜಿಸಿದಾಗ ಆರೋಗ್ಯವನ್ನು ಬಲಪಡಿಸಿಕೊಳ್ಳಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕಲ್ಯಾಣ ಕರ್ನಾಟಕ ರೈತರು ಅತಿ ಹೆಚ್ಚು ಇಳುವರಿ ಪಡೆಯುವ ಆಸೆಯಲ್ಲಿ ಅತಿಯಾದ ರಾಸಾಯನಿಕ ಗೊಬ್ಬರ ಬಳಕೆ ಮಾಡುತ್ತಿರುವುದರಿಂದ ಭೂಮಿ ತನ್ನ ಫಲವತ್ತತೆಯನ್ನು ಕಳೆದುಕೊಳ್ಳಲು ಆರಂಭಿಸಿದೆ. ಇದನ್ನು ಗಂಭೀರವಾಗಿ ಪರಿಗಣಿಸಿದ ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಕಲ್ಯಾಣ ಕರ್ನಾಟಕದ ರೈತರಿಗೆ ವಿವಿಧ ರೂಪದ ತರಬೇತಿ ನೀಡಲು ಮುಂದಾಗಿದ್ದಾರೆ. ರಾಸಾಯನಿಕ ಗೊಬ್ಬರಗಳ ಬಳಕೆ ಅಧಿಕವಾಗುತ್ತಿರುವ ಕಾರಣ ಮಣ್ಣು ತನ್ನ ಉತ್ಪಾದನಾ ಸಾಮರ್ಥ್ಯವನ್ನು ಕಳೆದುಕೊಳ್ಳುತ್ತಿದೆ. ಹೀಗಾಗಿ ಕೃಷಿ ವಿಶ್ವವಿದ್ಯಾಲಯವು ವಿಸ್ತರಣಾ ನಿರ್ದೇಶನಾಲಯದ ಮುಂದಾಳತ್ವದಲ್ಲಿ ರೈತರಿಗೆ ಮುಂಗಾರು ಹಂಗಾಮಿಗೆ ಸಮತೋಲನ ಪೋಷಕಾಂಶಗಳನ್ನು ಬಳಕೆ ಮಾಡುವ ವಿಧಾನವನ್ನು ಪ್ರಾತ್ಯಕ್ಷಿಕೆ ಮೂಲಕ ತಿಳಿಸಲು ನಿರ್ಧರಿಸಿದೆ. ಹಸಿರೆಲೆ ಗೊಬ್ಬರ, ಬೆಳೆಗಳ ಉಳುವಿಕೆಗಳು, ಹಸಿರೆಲೆ ಮತ್ತು ಸಾವಯವ ಪದಾರ್ಥಗಳನ್ನು ಮಣ್ಣಿಗೆ ಸೇರಿಸುವುದರಿಂದ ಭೂಮಿಯ ಫಲವತ್ತತೆಯ ಜೊತೆಗೆ ಆಹಾರ ಮತ್ತು ಉತ್ಪಾದನಾ ವೆಚ್ಚ ಕಡಿಮೆಯಾಗಲಿದೆ ಎಂದು ಸಲಹೆ ನೀಡಿದೆ. 2026-27 ಸಾಲಿನ ಮುಂಗಾರು ಹಂಗಾಮಿನಿಂದ ಯೂರಿಯಾ ರಸಗೊಬ್ಬರವನ್ನು ಮಿತವಾಗಿ ಬಳಸಲು ಕೃಷಿ ಇಲಾಖೆಯು ಹೊಸ ಮಾರ್ಗಸೂಚಿ ಜಾರಿಗೊಳಿಸಿದೆ ಎಂದು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಿ ಮಂಜುಳಾ ತಿಳಿಸಿದ್ದಾರೆ. ಹೊಸ ಮಾರ್ಗಸೂಚಿಯ ಅನ್ವಯ ಪ್ರತಿ ಎಕರೆಗೆ ತಿಂಗಳಿಗೆ ಬೆಳೆ ಆಧಾರಿತ ಶಿಫಾರಸಿನಂತೆ ಒಂದು ಚೀಲ ಯೂರಿಯಾ ರಸಗೊಬ್ಬರವನ್ನು ಮಾತ್ರ ವಿತರಿಸಲಾಗುತ್ತಿದೆ. ಬೆಳೆ ಬೆಳೆಯುವ ಮುನ್ನ ಕಡ್ಡಾಯವಾಗಿ ಮಣ್ಣಿನ ಪರೀಕ್ಷೆ ಮಾಡಿಸಿ ಆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ರಸಗೊಬ್ಬರ ಬಳಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಜಿಲ್ಲೆಯಲ್ಲಿ ಕಾಳಸಂತೆಯಲ್ಲಿ ಗೊಬ್ಬರ ಮಾರಾಟಕ್ಕೆ ಕಡಿವಾಣ ಹಾಕಲಾಗುವುದು ಎಂದು ತಿಳಿಸಿದ್ದಾರೆ. ಮೈಸೂರು ಜಿಲ್ಲಾಡಳಿತದ ವತಿಯಿಂದ ಇದೇ 21ರಂದು ಮೈಸೂರು ಅರಮನೆ ಆವರಣದಲ್ಲಿ 12ನೇ ಅಂತಾರಾಷ್ಟೀಯ ದಿನಾಚರಣೆಯನ್ನು ಆಚರಿಸಲಾಗುವುದು ಎಂದು ಅಪರ ಜಿಲ್ಲಾಧಿಕಾರಿ ಐಶ್ವರ್ಯ ಆರ್ ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಯೋಗವನ್ನು ಯೋಗ ದಿನಕ್ಕೆ ಮಾತ್ರ ಮೀಸಲಿಡದೆ ಪ್ರತಿದಿನ ಅಳವಡಿಸಿಕೊಳ್ಳಬೇಕು. ಜಿಲ್ಲೆಯ ವಿವಿಧ ಯೋಗ ಸಂಸ್ಥೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕರೆ ನೀಡಿದ್ದಾರೆ. ಕಾರ್ಯಕ್ರಮದಲ್ಲಿ ಯೋಗ ದಿನದ ಪೋಸ್ಟರ್ ಬಿಡುಗಡೆ ಮಾಡಲಾಯಿತು. ಇನ್ನು ಹವಾವರ್ತಮಾನ. ರಾಜ್ಯದಲ್ಲಿ ಮುಂಗಾರು ಮಳೆ ಚುರುಕಾಗಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಇಂದು ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಕರಾವಳಿ ಜಿಲ್ಲೆಗಳಾದ ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಇಂದು ಮತ್ತು ನಾಳೆ ಈ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ದಕ್ಷಿಣ ಹಾಗೂ ಉತ್ತರ ಒಳನಾಡು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಲಿದೆ ಎಂದು ಇಲಾಖೆ ಮುನ್ಸೂಚನೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯಸಭೆ ವಿಧಾನಪರಿಷತ್ ಚುನಾವಣೆ ನಾಮಪತ್ರ ಸಲ್ಲಿಸಲು ಇಂದು ಕೊನೆಯ ದಿನ. ನಾಳೆ ನಾಮಪತ್ರಗಳ ಪರಿಶೀಲನೆ. ನಗರಾಭಿವೃದ್ಧಿ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸಭೆ. ಶೀಘ್ರವೇ ಯೋಜನೆಗಳ ಅನುಷ್ಠಾನ ಪೂರ್ಣಗೊಳಿಸುವಂತೆ ಸೂಚನೆ. ತುಮಕೂರು ಜಿಲ್ಲಾಸ್ಪತ್ರೆ 18 ತಿಂಗಳಲ್ಲಿ ಸಾರ್ವಜನಿಕ ಸೇವೆಗೆ ಮುಕ್ತ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ಕಾಡಾನೆಗಳ ಉಪಟಳ, ಗ್ರಾಮಸ್ಥರಿಗೆ ಎಚ್ಚರಿಕೆಯಿಂದ ಇರುವಂತೆ ಅರಣ್ಯ ಇಲಾಖೆ ಸೂಚನೆ. ರಾಜ್ಯದ ಮುಂಗಾರು ಮಳೆ ಚುರುಕು, ಕರಾವಳಿ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಇಂದು ಮಂಜುನಾಥ್.
1: ನಮಸ್ತೆ ಗುರುಜಿ.
2: ನಮಸ್ತೆ ಗುರುಜಿ.
3: ನಮಸ್ತೆ, ಆವೋ ಬೈಠೋ. ಆಜ್ ಹಮ್ ಲೋಕೋಕ್ತಿಯೋ ಕೆ ಬಾರೆ ಮೇ ಕುಚ್ ಸೀಖೆಂಗೆ.
1: ಲೋಕೋಕ್ತಿಯ ಅಂದರೇನು?
2: ಲೋಕೋಕ್ತಿಯೋ ಅಂದರೆ ಗಾದೆಗಳಲ್ವಾ ಗುರುಜಿ? ಇಸ್ಸೆ ಅಂಗ್ರೇಜಿ ಮೇ ಪ್ರೋವರ್ಬ್ಸ್ ಕೆಹತೆ ಹೈ.
3: ಹಾಂ, ಠೀಕ್ ಹೈ. ಲೋಕೋಕ್ತಿ ಕಾ ಅರ್ಥ ಹೈ ಲೋಕ್ ಮೇ ಪ್ರಚಲಿತ ಉಕ್ತಿ. ಯಹ ಶಬ್ದ ಲೋಕ್ ಔರ್ ಉಕ್ತಿ ಶಬ್ದೋನ್ ಸೆ ಮಿಲ್ಕರ್ ಬನಾ ಹೈ. ಕಿಸಿ ಭಿ ಭಾಷಾ ಕೆ ಜ್ಞಾನ ಕೆ ಲಿಯೆ ಉಸ್ ಭಾಷಾ ಕೆ ವ್ಯಾಕರಣ ಕೋ ಜಾನನಾ ಅವಶ್ಯಕ ಹೋತಾ ಹೈ. ಇಸ್ಸೆ ಭಾಷಾ ಕಾ ಉಚಿತ್ ಪ್ರಯೋಗ ಕರ್ನಾ ಆತಾ ಹೈ. ಪಹಲೆ ಬಚ್ಚೆ ಪರಿವಾರ ಸೆ ಭಾಷಾ ಸೀಖತೆ ಹೈ. ಹಮಾರೆ ಸಂಸ್ಕೃತಿ ಮೇ ಬಡೆ ಲೋಕ್ ಬಾತ್ಚೀತ್ ಕರ್ತೆ ಸಮಯ ಸಾಮಾನ್ಯ ರೂಪ ಮೇ ಇನ್ ಕೋಕ್ತಿಯೋ ಕಾ ಪ್ರಯೋಗ ಕರ್ತೆ ಹೈ. ಇಸ್ ತರಹ ಸೆ ಬಚ್ಚೆ ಪಹಲೆ ಘರ್ ಮೇ ಬಾದ್ ಮೇ ಪಾಠಶಾಲಾ ಔರ್ ಸಮಾಜ ಸೆ ಸೀಖತೆ ಹೈ. ಇನ್ಕಾ ಪ್ರಯೋಗ ಸ್ವತಂತ್ರ ರೂಪ ಮೇ ಹೋತಾ ಹೈ. ವಾಕ್ಯೋ ಮೇ ಪ್ರಯೋಗ ಕರ್ನೆ ಪರ್ ಇನ್ಕಾ ರೂಪ ನಹಿ ಬದಲ್ತಾ.
2: ರೂಪ ನಹಿ ಬದಲ್ತಾ, ಇಸ್ಕಾ ಅರ್ಥ ಕ್ಯಾ ಹೈ ಗುರುಜಿ?
1: ಹಾಂ, ಮುಜೆ ಯಾದ್ ಹೈ, ಜೈಸೆ ಹಮ್ ಕನ್ನಡ ಭಾಷಾ ಮೇ ಕಹತೆ ಹೈ ವೈಸಾ ಹಿ ಹೋತಾ ಹೈ. ಜೈಸೆ ಕೈ ಕೆಸರಾದರೆ ಬಾಯಿ ಮೊಸರು, ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಇತ್ತದರಿ ಅತ್ತ ಪುಲಿ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು, ವೇದ ಸುಳ್ಳಾದರೂ ಗಾದೆ ಸುಳ್ಳಲ್ಲ, ಮಾತು ಬೆಳ್ಳಿ ಮೌನ ಬಂಗಾರ, ಅಲ್ಪ ವಿದ್ಯಾ ಮಹಾಗರ್ವಿ, ಕುರುಪಿ ಬಹು ಚೇಷ್ಟಿತ.
2: ಹಾಂ ಹಾಂ, ಗೊತ್ತಾಯ್ತು. ಚೋಟೆ ಮೂಫ್ ಬಡಿ ಬಾತ್ ಅಂದ್ರೆ ಯೋಗ್ಯತಾ ಸೆ ಅಧಿಕ ಬಾತೆ ಕರ್ನಾ, ಮೂಫ್ ಮೇ ರಾಮ ನಾಮ ಬಗಲ್ ಮೇ ಚೂರಿ, ಊಪರ್ ಸೆ ಸಜ್ಜನ್ತಾ ಭೀತರ್ ಸೆ ಕಪಟಿ, ಅಧ ಝಲ್ ಗಗರಿ ಚಲ್ ಕರ್ ಜಾಯೆ, ಅಯೋಗ್ಯ ವ್ಯಕ್ತಿ ಮೇ ಅಧಿಕ ಅಹಂಕಾರ.
3: ಹಾಂ, ಲೋಕೋಕ್ತಿಯಾ ನೀತಿಪೂರ್ವಕ ಶಿಕ್ಷಾಪ್ರದ ಏವಂ ವ್ಯಂಗ್ಯಪೂರ್ಣ ಹೋತಿ ಹೈ. ಇನ್ಕೆ ಪ್ರಯೋಗ ಸೆ ವಾಕ್ಯ ಅಧಿಕ ಪ್ರಭಾವಶಾಲಿ ಔರ್ ಭಾಷಾ ಚಮತ್ಕಾರಿಕ ಹೋ ಜಾತಿ ಹೈ.
1: ಗುರುಜಿ, ಅಬ್ ಮೈ ಕುಛ್ ಲೋಕೋಕ್ತಿಯಾ ಸುನಾತಾ ಹೂ ಜಿನ್ಹೇ ಮೈ ಪರೀಕ್ಷಾ ಕೆ ಲಿಯೆ ಅಭ್ಯಾಸ ಕಿಯಾ ಥಾ.
3: ಹಾಂ ಹಾಂ, ಜರೂರ್ ಸುನಾವೋ ಯಶಸ್.
1: ಭೋಯಾ ಪೇಡ್ ಬಬೂಲ್ ಕಾ ಆಮ್ ಕಹಾ ಸೆ ಹೋಯ್?
3: ಬೇವು ಬಿತ್ತಿ ಮಾವು ಪಡೆದಂತೆ, ಅಥವಾ ಬೇವಿನ ಬೀಜ ಹಾಕಿ ಮಾವನ ಹಣ್ಣನ ಬಯಸ್ದಾಗಾಯ್ತು.
1: ಹಾತಿ ಕೆ ದಾಂತ್ ದಿಖಾನೆ ಕೆ ಔರ್ ಖಾನೆ ಕೆ ಔರ್?
3: ಆನೆ ಹಲ್ಲು ತಿನ್ನಕ್ಕೆ ಬೇರೆ, ನೋಡುವ ದಂತನೆ ಬೇರೆ. ಘರ್ ಕಿ ಮುರ್ಗಿ ದಾಲ್ ಬರಾಬರ್.
2: ಇನ್ ಲೋಕೋಕ್ತಿಯೋ ಕಾ ಭಾವ ಕಹನೆ ಕಾ ಪ್ರಯತ್ನ ಮೈ ಕರೂಂಗಿ ಗುರುಜಿ.
3: ಹಾಂ, ಕ್ಯೂ ನಹಿ ಕರೋ.
2: ಭೂರೆ ಕಾರ್ಯ ಕಾ ಪರಿಣಾಮ ಭೂರಾ ಹೋತಾ ಹೈ, ಮನ್ ಮೇ ಕುಚ್ ಔರ್ ಬಾಹ್ರಿ ಕುಚ್ ಔರ್, ಪಾಸ್ ಕಿ ವಸ್ತು ಕಾ ಮಹತ್ವ ನ ಸಮಜ್ನ.
1: ಕನ್ನಡದಲ್ಲಿ ಹೇಳ್ತೀವಲ್ಲ ಹಾಗೆ ಅಲ್ವಾ?
2: ಗೊತ್ತಾಯ್ತಾ.
3: ಅಬ್ ಹಮ್ ಅರ್ಥ ಯಾನಿ ಭಾವ ಸಮಜ್ ಕರ್ ಕುಚ್ ಲೋಕೋಕ್ತಿಯೋ ಕಾ ಯಾದ ಕರ್ನೆ ಕಾ ಪ್ರಯತ್ನ ಕರೆಂಗೆ. ಜೈಸೆ ಆಪ್ಸಿ ಫೂಟ್ ಸೆ ಹಾನಿ ಹೋನಾ, ಘರ್ ಕಿ ಭೇದಿ ಲಂಕಾ ಢಾಯೆ, ಅಯೋಗ್ಯ ಶಾಸಕ ಕೆ ಕಾರಣ ಭ್ರಷ್ಟಾಚಾರ ಫೈಲ್ನಾ, ಅಂಧೇರ್ ನಗರಿ ಚೌಪಟ್ ರಾಜಾ, ಟಕೆ ಸೇರ್ ಭಾಜಿ ಟಕೆ ಸೇರ್ ಖಾಜಾ, ಮನ್ ಚಂಗಾ ತೋ ಕಟೌತಿ ಮೇ ಗಂಗಾ, ಮನ್ ಸಾಫ್ ಹೋತೋ ವಹಿ ಪೂಜಾ ಹೈ.
1: ಗುರುಜಿ, ನಾ ರಹೆಗಾ ಭಾಂಸ್ ನಾ ಬಜೆಗಿ ಭಾಂಸುರಿ, ಇಸ್ಕಾ ಅರ್ಥ ಸಮಸ್ಯಾ ಕಾ ಸಮಾಧಾನ ನಹಿ ಮಿಲ್ನಾ, ಠೀಕ್ ಹೈ ನಾ ಗುರುಜಿ?
2: ಹಾವು ಸಾಯಲ್ಲ ಕೋಲು ಮುರಿಯಲ್ಲ ಅಂತಾರಲ್ಲ ಹಾಗೆ, ತುಂಬಿದ ಕೊಡ ತುಳ್ಕಲ್ಲ. ಇದರರ್ಥ ಅಯೋಗ್ಯ ವ್ಯಕ್ತಿ ಮೇ ಅಧಿಕ ಅಹಂಕಾರ ಹೋತಾ ಹೈ, ಯಾನಿ ಅಯೋಗ್ಯ ವ್ಯಕ್ತಿ ಅಧಿಕ ಘಮಂಡ್ ದಿಖಾತಾ ಹೈ.
1: ಗುರುಜಿ, ಅಬ್ ಆಪ್ ಕುಚ್ ಜಾನೆ ಪಹಚಾನೆ ಲೋಕೋಕ್ತಿಯೋ ಕಾ ಪೂರ್ವಾರ್ಧ ಕಹಿಯೆ, ಹಮ್ ಉತ್ತರಾರ್ಧ ಯಾದ ಕರ್ನೆ ಕಾ ಪ್ರಯತ್ನ ಕರೆಂಗೆ.
3: ಕ್ಯೂ ನಹಿ, ಖೇಲ್ತೆ ಖೇಲ್ತೆ ಹಮ್ ಕುಚ್ ಔರ್ ಸೀಖೆಂಗೆ. ಆಪ್ ಭಲಾ ತೋ
2: ಜಗ್ ಬಲ, ಆಪ್ ಬಲಾ ತೋ ಹೋ ಜಗ್ ಬಲ,
3: ಆಪ್ ಭಲಾ ತೋ ಜಗ್ ಭಲ, ಆಪ್ ಭಲಾ ತೋ ಜಗ್ ಭಲ.

0: ಚಿರಾಗ್ ತಲೆ
1: ಅಂಧೇರ, ಚಿರಾಗ್ ತಲೆ ಅಂಧೇರ.
0: ಚಾರ್ ದಿನ ಕಿ ಚಾಂದನಿ
2: ಫಿರ್ ಅಂಧೇರಿ ರಾತ್, ಚಾರ್ ದಿನ ಕಿ ಚಾಂದನಿ ಫಿರ್ ಅಂಧೇರಿ ರಾತ್.
0: ಇಸ್ಕಾ ಅರ್ಥ ಕಮ್ ಸಮಯ ಮೇ ಅಧಿಕ ಸುಖ, ಸಹಜ ಪಕೆ ತೋ
1: ಸಹಜ ಪಕೆ ಸೋ ಮೀಠಾ ಹೋಯ್,
0: ಸಹಜ ಪಕೆ ಸೋ ಮೀಠಾ ಹೋಯ್. ಇಸ್ಕಾ ಅರ್ಥ ಸೋಚ ಸಮಝ ಕರ್ ಕಿಯೇ ಗಯೇ ಕಾರ್ಯೋ ಕಾ ಪರಿಣಾಮ ಅಚ್ಛಾ ಹೀ ಹೋತಾ ಹೈ.
1: ಗುರುಜಿ, ಮುಜೆ ಕುಚ್ ಸಂದೇಹ ಹೈ ಕಿ ಹಮ್ ಇನ್ ಲೋಕೋಕ್ತಿಯೋ ಕ್ಯೋ ಕೈಸೆ ಪ್ರಯೋಗ ಕರ್ ಸಕ್ತೆ ಹೈ.
0: ಕೌನ್ ಸಾ ಬತಾವೋ.
1: ಜೈಸೆ ಅಂಧೆ ಕಿ ಲಕಡಿ, ಆಂಖೆ ಚುರಾನಾ, ಅಂಗ ಅಂಗ ಮುಸ್ಕುರಾನಾ, ಉನ್ನೀಸ್ ಬೀಸ್ ಕಾ ಅಂತರ್, ನಾಕ್ ಪರ್ ಗುಸ್ಸಾ.
2: ಅರೆ ಯ ವೈಸಾ ನೈ ಹೈ, ಜೈಸಾ ಹಮ್ನೆ ಅಬ್ ತಕ್ ಸೀಖಾ ಹೈ ಗುರುಜಿ, ಯ ಸ್ವತಂತ್ರ ವಾಕ್ ನೈ ಹೈ.
0: ಹಾ ಶರಣ್ಯ ಟೀಕ್ ಕಹತಿ ಹೈ, ಇಸೆ ಹಿಂದಿ ಭಾಷಾ ಮೇ ಮುಹಾವರೆ ಕಹತೆ ಹೈ. ಮುಹಾವರೋ ಕಾ ಪ್ರಯೋಗ ವಾಕ್ಯೋ ಮೇ ಹೋತಾ ಹೈ, ಮುಹಾವರಾ ವಾಕ್ಯಾಂಶ ಹೋತೆ ಹೈ. ಇಸ್ಕೆ ಪ್ರಯೋಗ ಸೆ ವಾಕ್ಯ ಪ್ರಭಾವಶಾಲಿ ಹೋ ಜಾತೆ ಹೈ, ವಾಕ್ಯ ರೋಚಕ ಔರ್ ಚಮತ್ಕಾರಿ ಹೋ ಜಾತೆ ಹೈ. ಮುಹಾವರೆ ಶಬ್ದೋ ಕೆ ಲಾಕ್ಷಣಿಕ ಪ್ರಯೋಗ ಹೋತೆ ಹೈ, ಯೆ ಕಿಸಿ ವಾಕ್ಯ ಕೆ ಭೀತರ್ ಹೋತೆ ಹೈ. ಯದಿ ಮುಹಾವರಾ ವಾಕ್ಯ ಸೆ ನಿಕಾಲಾ ದಿಯಾ ಜಾಯ್ ತೋ ಉಸ್ಕಿ ಬಹುತ್ ಕುಚ್ ಶೋಭಾ ಜಾತಿ ಹೈ. ಮುಹಾವರೋ ಕೋ ವಾಕ್ಯೋ ಮೇ ಪ್ರಯೋಗ ಕರ್ನಾ ಚಾಹಿಯೇ. ಮುಹಾವರೆ ಸ್ವತಂತ್ರ ವಾಕ್ಯ ನಹೀ ಹೈ, ಯೆ ವಾಕ್ಯಾಂಶ ಹೈ. ಜೈಸೆ ಅಂಗ ಅಂಗ ಮುಸ್ಕುರಾನಾ, ಪುತ್ರಿ ಕಿ ಪ್ರಶಂಸಾ ಸುನ್ಕರ್ ಮಾತಾ ಪಿತಾ ಅಂಗ ಅಂಗ ಮುಸ್ಕುರಾಯೆ. ಇಸ್ಕಾ ಅರ್ಥ ಪ್ರಸನ್ನ ಹೋನಾ. ಅಂಧೆ ಕಿ ಲಕಡಿ, ತುಮ್ ಇಸ್ ಮುಹಾವರೆ ಕಾ ಪ್ರಯೋಗ ಕರೋ.
2: ಹಾಂ ಗುರುಜಿ, ಮೋಹನ್ ಮಾತಾ ಪಿತಾ ಕೆ ಲಿಯೇ ಅಂಧೆ ಕಿ ಲಕಡಿ ಕೆ ಸಮಾನ ಹೈ.
0: ಅಚ್ಛಾ ಯಶಸ್, ತುಮ್ ಕುಚ್ ಪ್ರಯೋಗ ಕರ್ನಾ ಚಾಹತೆ ಹೋ?
1: ಹಾಂ ಗುರುಜಿ, ಮೈಂ ಪ್ರಯೋಗ ಕರುಂಗಾ.
0: ಆಂಖೆ ಚುರಾನಾ, ಇಸ್ಕಾ ಅರ್ಥ ಬಚ್ ಕರ್ ರಹನಾ.
1: ಬಚ್ಚೆ ಅಧ್ಯಾಪಕ ಕೋ ದೇಖತೆ ಹೀ ಆಂಖೆ ಚುರಾ ಕರ್ ನಿಕಲ್ ಜಾತೆ ಹೈ.
0: ದೋನೋ ಬಹನೋ ಮೇ ಉನ್ನೀಸ್ ಬೀಸ್ ಕಾ ಅಂತರ್ ಹೈ. ಇಸ್ ವಾಕ್ಯ ಮೇ ಉನ್ನೀಸ್ ಬೀಸ್ ಕಾ ಅಂತರ್ ಕಾ ಅರ್ಥ ಕ್ಯಾ ಹೋಗಾ ಶರಣ್ಯ?
2: ಹಾಂ ಗುರುಜಿ, ಅಂತರ್ ಬಹುತ್ ಕಮ್, ಯಾನಿ ಬಹುತ್ ಕಮ್ ಅಂತರ್.
1: ಇನ್ ಮುಹಾವರೋ ಕೋ ಮೈಂ ಪಡೂ ಗುರುಜಿ?
0: ಹಾಂ ಹಾಂ ಜರೂರ್ ಪಢೋ.
1: ಗರ್ದನ್ ಝುಕಾನಾ ಯಾನಿ ಲಜ್ಜಿತ್ ಹೋನಾ, ಚಾರ್ ಸೋ ಬೀಸಿ ಕರ್ನಾ ಧೋಖಾ ದೇನಾ, ಗಲೆ ಕಾ ಹಾರ್ ಬಹುತ್ ಪ್ರಿಯ, ನಾಕ್ ಕಟ್ನಾ ಅಪಮಾನಿತ ಕರ್ನಾ, ಪೀಠ ದಿಖಾನಾ ಹಾರ್ ಕರ್ ಪೀಚೆ ಹಟನಾ.
0: ಹಾಂ ಪೀಠ ದಿಖಾನಾ ಹಾರ್ ಕರ್ ಪೀಚೆ ಹಟನಾ. ಹಿಂದಿ ಭಾಷಾ ಮೇ ಲಗ್ಭಗ್ ಏಕ್ ಹಜಾರ್ ಮುಹಾವರೆ ಹೈ, ಲೋಕೋಕ್ತಿಯೋ ಕೋ ಕಹಾವತ್ ಭೀ ಕಹತೆ ಹೈ. ಮುಹಾವರಾ ಏಕ್ ಅರಬಿ ಭಾಷಾ ಕೆ ಶಬ್ದ ಹೈ, ಇನ್ಹೇ ಅಂಗ್ರೇಜಿ ಮೇ ಈಡಿಯಮ್ ಕಹತೆ ಹೈ, ಸಂಸ್ಕೃತ ಭಾಷಾ ಮೇ ವಾಗ್ಧಾರಾ ಕಹತೆ ಹೈ. ಇನ್ ಮುಹಾವರೋ ಕೋ ಪಢೋ.
2: ಆಂಖೆ ಚಾರ್ ಹೋನಾ ಮತಲಬ್ ಆಮ್ನೆ ಸಾಮ್ನೆ ಹೋನಾ,
1: ಆಂಖೆ ಖುಲ್ನಾ ಮತಲಬ್ ಸಮಝನಾ,
2: ಕಾನ್ ಖೋಲ್ ಕರ್ ಸುನ್ನಾ ಮತಲಬ್ ಸಾವಧಾನ ರಹನಾ,
1: ನಾಕ್ ಪರ್ ಗುಸ್ಸಾ ತುರಂತ ಕ್ರೋಧಿತ ಹೋನಾ,
2: ಮುಂಹ ಚುಪಾನಾ ಲಜ್ಜಿತ ಹೋನಾ,
1: ದಾಂತೋನ್ ತಲೆ ಉಂಗ್ಲಿ ದಬಾನಾ ಚಕಿತ ಹೋನಾ,
2: ಸಿರ್ ಫಿರ್ ಜಾನಾ ಪಾಗಲ್ ಹೋನಾ,
1: ಸಿರ್ ಪರ್ ಭೂತ್ ಸವಾರ್ ಹೋನಾ ಧುನ್ ಸವಾರ್ ಹೋನಾ,
2: ಬಾತೋ ಬನಾನಾ ಬಹಾನಾ ಕರ್ನಾ,
0: ಬಾತಿ ಬನಾನಾ ಬಹಾನಾ ಕರ್ನಾ. ಇದೇ ರೀತಿ ಕನ್ನಡ ಇಂಗ್ಲಿಷ್ ಭಾಷೆಯ ಕೆಲವು ಗಾದೆಗಳು, ಪ್ರಾವರ್ಬ್ಸ್ ಮತ್ತು ಈಡಿಯಮ್ಸ್, ಈಡಿಯಮ್ಯಾಟಿಕ್ ಫ್ರೇಸಸ್, ಲೋಕೋಕ್ತಿಯ, ಮುಹಾವರೆ ಮುಂತಾದವುಗಳನ್ನು ಬರಗವಣಿಗೆಯ ಸ್ಪಷ್ಟತೆಗಾಗಿ ಲೇಖಕರು ಬಳಸ್ತಾರೆ. ಹಾಗೆ ಭಾಷೆಯ ಕಲಾತ್ಮತೆಗಾಗಿಯೂ ಕೂಡ ಅಥವಾ ಶೋಭೆಗಾಗಿ ಕೂಡ ಈ ಮುಹಾವರೆಗಳನ್ನು ಅಥವಾ ಲೋಕೋಕ್ತಿಗಳನ್ನು ಬಳಸ್ತಾರೆ. ಅಚ್ಚಾ ಬಚ್ಚೋ,

0: परा वाक्यांश होता है। इसका प्रयोग वाक्यों में होता है, जैसे मोहन माता पिता के लिए अंधे की लकड़ी के समान है।
1: आज हम इस विषय पर कुछ पाठ सीखा है, यशस और शरण्या। हम इस पाठ को यही समाप्त करेंगे।
0: धन्यवाद गुरुजी।
2: धन्यवाद गुरुजी।
3: ರಾಷ್ಟ್ರಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ ಕೇಳಿದಿರಿ.
4: ನಡೆಸಿಕೊಟ್ಟವರು ಇಂದು ಮಂಜುನಾಥ್, ಇವರೊಂದಿಗೆ ಭಾಗವಹಿಸಿದವರು ಶರಣ್ಯ ಬಿ ಎಸ್ ಹಾಗೂ ಯಶಸ್ ಭರದ್ವಾಜ್ ಎಂಬಿ.
5: ಬಾಲ್ಯ ವಿವಾಹವು ಹೆಣ್ಣು ಮಕ್ಕಳ ಜೀವನ, ಆರೋಗ್ಯ, ಸಮಾನತೆ ಮತ್ತು ಮುಕ್ತವಾದ ಆಯ್ಕೆಯ ಹಕ್ಕುಗಳನ್ನು ಉಲ್ಲಂಘಿಸುತ್ತದೆ. ಕಾನೂನಿನ ಪ್ರಕಾರ ಸರಿಯಾದ ವಯಸ್ಸಿಗೆ ವಿವಾಹವನ್ನು ಮಾಡುವುದರಿಂದ ಹೆಣ್ಣು ಮಕ್ಕಳ ಆರೋಗ್ಯ ಹಾಗೂ ಸಾಮಾಜಿಕ ಜೀವನವು ಉತ್ತಮವಾಗಿರುತ್ತದೆ. ಬಾಲ್ಯ ವಿವಾಹ ಒಂದು ಸಾಮಾಜಿಕ ಪಿಡುಗಾಗಿದ್ದು ಅದು ಶಿಕ್ಷಾರ್ಹ ಅಪರಾಧ.

ಆಕಾಶವಾಣಿ ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಪ್ರಸ್ತುತಿ ಬಿಕೆ ಸುಮತಿ, 6:30 ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ, ಇನ್ನು ಕೃಷಿರಂಗ ಕಾರ್ಯಕ್ರಮ 6:51 ರೈತರಿಗಾಗಿ ಲಭ್ಯವಿರುವ ಸ್ಟಾರ್ಟ್ಅಪ್ ಅವಕಾಶಗಳ ಕುರಿತಾಗಿ ಡಾ ಬಿ ನಾರಾಯಣ ಸ್ವಾಮಿ ಅವರೊಂದಿಗೆ ಸಂದರ್ಶನವಿದೆ. ಇವರೊಂದಿಗೆ ತಿಮ್ಮಪ್ಪ ಹೆಚ್ಗೌಡ. ಇದಾದ ಬಳಿಕ ಮಾಗಡಿ ತಾಲೂಕು ಹೇಳಿಗೆ ಹಳ್ಳಿಯ ಉಮೇಶ್ ಹಾಗೂ ಸಂಗಡಿಗರಿಂದ ಕೋಲಾಟದ ಪದಗಳು, ಸಿರಿಗಂಧ 7:45 ವರ್ಷಾ ಬಿ ಸುರೇಶ್ ಹಾಡಿರುವ ಭಾವಗೀತೆಗಳನ್ನು ಆಲಿಸಬಹುದು 9:15. ಇನ್ನು 9:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಅರ್ಚನಾ ರಾಯ್ ಅವರಿಂದ ಬಾನ್ಸರಿ ವಾದನ, ತಬಲಾ ಸಾಥ್ ಪೃಥ್ವೀಶ್ ಕುಂಬ್ಳೆ. 10:00 ವನಿತಾ ವಿಹಾರ, ಶಿಕ್ಷಣ ಅಂದು ಇಂದು ಜೀವನ ಮೌಲ್ಯಗಳನ್ನು ಒಳಗೊಂಡ ಶಿಕ್ಷಣ, ಈ ಕುರಿತಾಗಿ ಲೇಖಕಿ ಆಧ್ಯಾತ್ಮ ಚಿಂತಕಿ ಅರುಣಾ ಉದಯಭಾಸ್ಕರ್ ಅವರೊಂದಿಗೆ ಸಂದರ್ಶನವಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇನ್ನು ರಾತ್ರಿ 10:30 ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣ. ಇಂದಿನ ವಿಷಯ ಕಿಸಾನ್ ಸಶಕ್ತೀಕರಣ್. ಕಾರ್ಯಕ್ರಮ ಮೂಡಿ ಬರ್ತಾ ಇದೆ ರಾತ್ರಿ 10:30. ಈ ಎಲ್ಲ ಕಾರ್ಯಕ್ರಮಗಳನ್ನು ನೀವು ಕೇಳಬಹುದು ಇಂದಿನ ಸಂಜೆಯ ಪ್ರಸಾರದಲ್ಲಿ. ಆಕಾಶವಾಣಿ ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋ

ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ಈಗ ಸಮಯ 3:02. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ 5:30 ಆರಂಭ. ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

0: ಆದ ಕೂಡಲೇ ತನ್ನ ಮೇಲೆ ಕ್ರಿಮಿನಲ್ ಕೇಸ್ ಆಗಿದೆ ಅಂತ ತಿಳ್ಕೊಳ್ತಾರೆ. ಆದ್ರೆ ಅದು ತಪ್ಪು. ಯಾವಾಗ ಈ ದೂರು ದಾಖಲಾದ ಕೂಡಲೇ ಅದನ್ನ ಪೊಲೀಸ್ನವರು FIR ಮಾಡೋದಿಲ್ಲ. ಅದರ ಪ್ರಾಥಮಿಕ ಹಂತದಲ್ಲಿ ಪ್ರಕರಣದ ಗಂಭೀರತೆಯನ್ನು ಅರಿತುಕೊಂಡು FIR ಅನ್ನ ದಾಖಲು ಮಾಡಬಹುದು. ಆದರೆ ಇನ್ನೂ ಮುಂದಕ್ಕೆ ಹೋದ್ರೆ FIR ದಾಖಲಾದ ತಕ್ಷಣ ಅದು ಕ್ರಿಮಿನಲ್ ಪ್ರಕರಣ ಕೂಡ ಅಲ್ಲ. ಅಲ್ಲಿ ಕೆಲವು ಹಂತಗಳನ್ನು ದಾಟಬೇಕಾಗುತ್ತೆ. ಒಂದು ಏನಂದ್ರೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ ತಕ್ಷಣ ಗಂಭೀರತೆಯನ್ನು ನೋಡಿಕೊಂಡು FIR ದಾಖಲಾಗಿ ಇದು ತನಿಖೆ ಆರಂಭಿಕ ಹಂತ ಅಷ್ಟೇ.
1: ಬೇರೆ ಬೇರೆ ಹಂತಗಳಿವೆ.
0: ಹೌದು. ಎರಡನೇ ಹಂತ ತನಿಖೆ. ತನಿಖೆಯಲ್ಲಿ ಪೊಲೀಸರು ಸಾಕ್ಷಿ ಸಂಗ್ರಹಿಸಬೇಕು, ಸಾಕ್ಷಿಗಳ ಹೇಳಿಕೆ ಪಡ್ಕೊಳ್ಬೇಕು, ಸ್ಥಳದ ಮಹಜರನ್ನ ಅಥವಾ ತಪಾಸಣೆಯನ್ನು ಮಾಡಬೇಕು. ಅದಾದ ನಂತರ ವ್ಯಕ್ತಿಯನ್ನ ಕ್ರಿಮಿನಲ್ ಪ್ರಕರಣವನ್ನು ದಾಖಲಿಸುವಂತದ್ದು ಆ ನಂತರದ್ದು. ಅಂದ್ರೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ, ಇದು ಮುಗಿದ ನಂತರ ಪೊಲೀಸರು ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಸುವಂತದ್ದು.
1: ಅಲ್ಲಿಂದ
0: ಪ್ರಕರಣ ಕೋರ್ಟ್ಗೆ, ಅಲ್ಲಿಂದ ಕ್ರಿಮಿನಲ್ ಪ್ರಕರಣವಾಗಿ ಅದನ್ನ ಕೋರ್ಟ್ ಗಮನಿಸ್ತದೆ.
1: ಮತ್ತೆ
0: ಅದಾದ ನಂತರ ಸಂಜೆಯನ್ನು ತೆಗೊಳ್ಳುವಂಥದ್ದು. ಕೋರ್ಟ್ ಚಾರ್ಜ್ ಶೀಟ್ ನೋಡಿಕೊಂಡು ಪ್ರಕರಣವನ್ನು ಸ್ವೀಕರಿಸಬಹುದು. ಅದಕ್ಕೆ ಕಾಗ್ನಿಸೆನ್ಸ್ ತೆಗೆದುಕೊಳ್ಳುವುದು ಅನ್ನೋದು ಕಾನೂನಿನ ವ್ಯಾಪ್ತಿಯಲ್ಲಿ ಹೇಳುವಂತ ವ್ಯಕ್ತಿಗಳು. ಅಧಿಕೃತವಾಗಿ ಕ್ರಿಮಿನಲ್ ಪ್ರಕರಣ ಅಲ್ಲಿವರೆಗೆ ಅದು ಕ್ರಿಮಿನಲ್ ಪ್ರಕರಣ ಆಗಿರೋದಿಲ್ಲ, ಅಪರಾಧ ಅಂತ ಮಾತ್ರ ನಾವು ತೆಗೊಳ್ತೇವೆ. ಅದಾದ ನಂತರ ವಾರಂಟ್ ಅಥವಾ ಸಮನ್ಸ್ ಮೂಲಕ ಆರೋಪಿಗೆ ಹಾಜರಾಗಲು ಆದೇಶ ಕೋರ್ಟ್ ನೀಡುವಂತದ್ದು. ಅದು ಪೊಲೀಸರ ಮೂಲಕ ವಾರಂಟ್ ಅನ್ನ ಜಾರಿ ಮಾಡಬಹುದು
1: ಅಷ್ಟೇ,
0: ಅಥವಾ ಕೋರ್ಟ್ ನೇರವಾಗಿ ಮಾಡಬಹುದು.
1: ಇದು ಈ ಎಲ್ಲಾ ಹಂತಗಳನ್ನ ತಿಳ್ಕೊಂಡಿರಬೇಕು.
0: ಯಾವುದೇ ವ್ಯಕ್ತಿ ತನ್ನ ಮೇಲೆ ಪೊಲೀಸರು ಸ್ಟೇಷನ್ಗೆ ಬರಲಿಕ್ಕೆ ಕರೆದ್ರೆ ಖಂಡಿತವಾಗಿ ತಾವು ಒಬ್ಬ ವಕೀಲರ ಸಹಾಯ ಪಡ್ಕೊಂಡು ಅಥವಾ ನೇರವಾಗಿ ಹೋಗುವಂತದ್ದು ನಾವು ಬಹಳ ಉತ್ತಮ. ಯಾವುದೇ ಹೋಗದೇ ಇರಬಾರದು
1: ಅಷ್ಟೇ.
0: ಮತ್ತೆ ಅಲ್ಲಿ ದೂರು ನೀಡಿದ ಕೂಡಲೇ FIR ಆದ ಕೂಡಲೇ ಅದು ತಮ್ಮ ಮೇಲೆ ಪ್ರಕರಣ, ಕ್ರಿಮಿನಲ್ ಪ್ರಕರಣ ಅಂತ ಅಂದ್ಕೊಳ್ಳುವಂಥದ್ದು.
1: ಬೇರೆ ಬೇರೆ ಹಂತಗಳಿವೆ.
0: ಹೌದು ಹೌದು.
1: ಸಣ್ಣದಾಗಿ ತುಂಬಾ ಒಳ್ಳೆಯ ರೀತಿಯ ಮಾಹಿತಿಯನ್ನು ಕೊಟ್ಟಿದ್ದೀರಿ ವಕೀಲರಾದ ಕೃಷ್ಣಪ್ರಸಾದ್ ನಡಸಾರ್ ಅವರೇ. ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು.
0: ಧನ್ಯವಾದಗಳು ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: The Indian Navy invites online applications from unmarried male and female candidates for 10+2 BTech cadet entry scheme, permanent commission. Last date for submission is 18 June 2026. For more details, visit www.joinindiannavy.gov.in. The Indian Navy, combat ready, cohesive, Atmanirbhar, safeguarding seas for a viksit samriddh Bharat. Join Indian Navy.
2: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
4: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
5: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನೂ ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಮ್ಯೂಸಿಕಲಿಯೋಸ್ ಮ್ಯಾಜಿಕಲಿಯೋಸ್ 101.3 ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲನ್ನು ಟ್ಯೂನ್ ಮಾಡಿದ್ದೀರಿ. 3:36 ಹೊತ್ತಿನಲ್ಲಿ ಹೊಂ ಬಿಸಿಲು ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆಯಾಗಿದ್ದೀನಿ, ನಿಮ್ಮ ಆರ್ಜೆ ರಮ್ಯಾ. ಮೊದಲ ಪ್ರಶ್ನೆ ಕೇಳುವಂತಹ ಹೊತ್ತಾಗಿದೆ. ಪ್ರಶ್ನೆ ಹೀಗಿದೆ: ಕಣ್ಣುಗಳಿಲ್ಲದಿದ್ದರೂ ತನ್ನ ಇಡೀ ಚರ್ಮದ ಮೂಲಕವೇ ಬೆಳಕನ್ನು ನೋಡಬಲ್ಲ ಮತ್ತು ಗ್ರಹಿಸಬಲ್ಲ ಸಮುದ್ರ ಜೀವಿ ಯಾವುದು? ಕಣ್ಣುಗಳಿಲ್ಲದಿದ್ದರೂ

ತನ್ನ ಇಡೀ ಚರ್ಮದ ಮೂಲಕವೇ ಬೆಳಕನ್ನು ನೋಡಬಲ್ಲ ಮತ್ತು ಗ್ರಹಿಸಬಲ್ಲ ಸಮುದ್ರ ಜೀವಿ ಯಾವುದು? ಸರಿಯಾದ ಉತ್ತರ ತಲುಪಲಿ ನಮ್ಮ ವಾಟ್ಸಪ್ 9480901013 ನಮ್ಮ ನಂಬರ್, 9480901013 ನಮ್ಮ ವಾಟ್ಸಪ್ ನಂಬರು. ಬರಲಿ ನಿಮ್ಮ ಆನ್ಸರು ನಿಮ್ಮ ಮುದ್ದಾದ ಹೆಸರಿನ ಜೊತೆ.

ಪ್ರಶ್ನೆ ಕೇಳಿಯಾಗಿತ್ತು. ಕಣ್ಣುಗಳಿಲ್ಲದಿದ್ದರೂ ತನ್ನ ಇಡೀ ಚರ್ಮದ ಮೂಲಕವೇ ಬೆಳಕನ್ನ ನೋಡಬಲ್ಲ ಮತ್ತು ಗ್ರಹಿಸಬಲ್ಲ ಸಮುದ್ರ ಜೀವಿ ಯಾವುದು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಬಹಳಷ್ಟು ಜನ ಆಕ್ಟೋಪಸ್ ಅಂತ ಹೇಳಿ ಕೊಟ್ಟಿದ್ದೀರಿ. ಕಣ್ಣುಗಳಿದೆ ಆಕ್ಟೋಪಸ್ಗೆ. ಸರಿಯಾದ ಉತ್ತರವನ್ನ ಕಳಿಸ್ಕೊಟ್ಟಿದ್ರು ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ರಘುನಾರಾಯಣ್ ಬೆಂಗಳೂರಿನಿಂದ, ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ, ಅನಿಲಾ ಭೀಷಣವರ್ ಶಮನೆವಾಡಿ ಚಿಕ್ಕೋಡಿಯಿಂದ, ಹೊನ್ನೂರಲ್ಲಿ ಹನುಮಂತಪುರ ಜಗಳೂರು ತಾಲೂಕಿನಿಂದ ಚೇತನ್ ಅವರ ಉತ್ತರ ಕೂಡ ಸರಿಯಾಗಿತ್ತು. ಸರಿಯಾದ ಉತ್ತರ ಏನಾಗಿತ್ತು ಅಂದ್ರೆ ಬ್ರಿಟಲ್ ಸ್ಟಾರ್ ಅನ್ನುವಂಥ ಸಮುದ್ರ ಜೀವಿ ಕಣ್ಣುಗಳಿಲ್ಲದಿದ್ರು ಕೂಡ ತನ್ನ ಇಡೀ ಚರ್ಮದ ಮೂಲಕವೇ ಬೆಳಕನ್ನ ನೋಡುತ್ತೆ, ಗ್ರಹಿಸುತ್ತೆ ಈ ಒಂದು ಸಮುದ್ರ ಜೀವಿ ಬ್ರಿಟಲ್ ಸ್ಟಾರ್. ಓಕೆ, ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಕಳೆದ 450 ಮಿಲಿಯನ್ ವರ್ಷಗಳಿಂದ ಯಾವುದೇ ವಿಕಾಸಾತ್ಮಕ ಬದಲಾವಣೆ ಕಾಣದೆ ಇಂದಿಗೂ ಬದುಕಿರುವ ಜೀವಂತ ಪಳೆಯುಳಿಕೆ ಯಾವುದು? ಸಾಮಾನ್ಯವಾಗಿ ವಿಕಾಸಾತ್ಮಕ ಹಂತಗಳು ಅಂತಿರುತ್ತೆ, ಮಂಗನಿಂದ ಮಾನವ ಅಂತ ಹೇಳ್ತೀವಲ್ಲ, ಹಾಗೆ ಪ್ರತಿ ಜೀವಿ ಕೂಡ ಒಂದೊಂದು ಲೆಕ್ಕದಲ್ಲಿ ವಿಕಾಸವನ್ನು ಪಡಿತಾ ಹೋಗುತ್ತೆ. ಆದರೆ ಯಾವುದೇ ರೀತಿಯ ವಿಕಾಸಾತ್ಮಕ ಬದಲಾವಣೆ ಇಲ್ಲದೆ 450 ಮಿಲಿಯನ್ ವರ್ಷಗಳಿಂದ ಹಾಗೇ ಇರುವಂಥ ಜೀವಿ ಯಾವುದು? ಸರಿಯಾದ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. 9480901013 ನಮ್ಮ ನಂಬರ್.

0: ಪ್ರಶ್ನೆ ಕೇಳಿ ಆಗಿತ್ತು. ಕಳೆದ 450 ಮಿಲಿಯನ್ ವರ್ಷಗಳಿಂದ ಯಾವುದೇ ವಿಕಾಸಾತ್ಮಕ ಬದಲಾವಣೆ ಕಾಣದೆ ಇಂದಿಗೂ ಜೀವಂತವಾಗಿ ಇರುವಂಥ ಜೀವಂತ ಪಳೆಯುಳಿಕೆ ಯಾವುದು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಏನು ಉತ್ತರ ಆಗಿತ್ತು ಅದಕ್ಕೆ ಹೇಳ್ತೀನಿ ಒಂದು ಸ್ಮಾಲ್ ಬ್ರೇಕ್ನ ನಂತರ.
1: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ 0 ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in.
0: ನಾನು ಕೇಳಿದಂತಹ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ ಸುಮಿತ್ರಾ ಸಂಡೂರಿನಿಂದ, CN ಲಕ್ಷ್ಮಣ ಮಲ್ಲೇಶ್ವರಂನಿಂದ, ನೇತ್ರಾ ಕೆಂಗೇರಿಯಿಂದ, ಮಂಜುನಾಥ್ ಲಗ್ಗೆರೆಯಿಂದ, ಮೈತ್ರಿ ಶ್ರೀನಿವಾಸ್ ಪದ್ಮನಾಭನಗರದಿಂದ, ಗೋಪಾಲಕೃಷ್ಣ ಆರ್ ಗುತ್ತೂರಿನಿಂದ, ಆಶು ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ಮಂಜುನಾಥ್ ಇಂದಿರಗಿ ಬಿಳೆಬಾವಿಯಿಂದ, ಅನುಶ್ರೀ ಬಡಿಗೇರ ಕೊಕ್ಕನೂರ್ ಹರಿಹರಯಿಂದ, ಹರಿಹರನ್ ವಿಜ್ಞಾನನಗರದಿಂದ, SM ಶೋಭಾ ಹಾಸನ್ನಿಂದ, ಅರವಿಂದ ಚಾಲೀಕರ್ ತಾಂಬಾಯಿಂದ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ರು. ಸರಿಯಾದ ಉತ್ತರ ಏನಾಗಿತ್ತು? ಕಳೆದ 450 ಮಿಲಿಯನ್ ವರ್ಷಗಳಿಂದ ಯಾವುದೇ ವಿಕಾಸಾತ್ಮಕ ಬದಲಾವಣೆ ಕಾಣದೆ ಇಂದಿಗೂ ಬದುಕಿರುವಂತಹ ಜೀವಿ ಕುದುರೆ ಲಾಳ ಏಡಿ. ಕುದುರೆ ಲಾಳ ಏಡಿ ಈ ಒಂದು ಜೀವಿ ಯಾವುದೇ ವಿಕಾಸಾತ್ಮಕ ಬದಲಾವಣೆಯನ್ನ ಕಂಡಿಲ್ಲ. ಕುದುರೆ ಲಾಳ ಏಡಿ ಸರಿಯಾದ ಉತ್ತರ ಆಗಿತ್ತು. ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ನಾಲಿಗೆಯಿಂದ ವಾಸನೆ ದ್ರವ್ಯಗಳನ್ನು ಗುರುತಿಸುವಂಥ, ಗಾಳಿಯಲ್ಲಿನ ತೇವಾಂಶವನ್ನು ಅಳೆಯುವಂಥ ಸರೀಸೃಪ ಯಾವುದು? ನಾಲಿಗೆಯಿಂದ ವಾಸನೆಯ ದ್ರವ್ಯಗಳನ್ನು ಗುರುತಿಸುತ್ತೆ, ಗಾಳಿಯಲ್ಲಿನ ತೇವಾಂಶವನ್ನು ಅಳಿಯುತ್ತೆ, ಯಾವುದು ಈ ಸರೀಸೃಪ ಅನ್ನೋದು ನನ್ನ ಪ್ರಶ್ನೆ. ಸರಿಯಾದ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಮತ್ತೊಮ್ಮೆ, ನಾಲಿಗೆಯಿಂದ ಈ ಜೀವಿ ವಾಸನೆಯ ದ್ರವ್ಯಗಳನ್ನು ಗುರುತಿಸುತ್ತೆ, ಗಾಳಿಯಲ್ಲಿನ ತೇವಾಂಶವನ್ನು ಅಳಿಯುತ್ತೆ, ಯಾವುದು ಈ ಸರೀಸೃಪ? ಸರಿಯಾದ ಉತ್ತರ ಬರಲಿ 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ.

ನನ್ನ ಸಿಸ್ಟಮಲ್ಲಂತೂ ಸಿಕ್ಕಾಪಟ್ಟೆ ಹಾವುಗಳು ಹರಿದಾಡ್ತಾ ಇದೆ. ಬಹಳಷ್ಟು ಜನ ಹಾವು ಹಾವು ಹಾವುಗಳು ಅಂತ ಹೇಳಿ ಈ ಉತ್ತರ ಕಳಿಸಿದ್ರಿ, ಆದರೆ ಅದು ಸರಿಯಾದ ಉತ್ತರ ಆಗಿರಲಿಲ್ಲ. ಪ್ರಶ್ನೆ ಕೇಳಿಯಾಗಿತ್ತು, ನಾಲಿಗೆಯಿಂದ ವಾಸನೆ ದ್ರವ್ಯಗಳನ್ನು ಗುರುತಿಸುವ ಹಾಗೆ ಗಾಳಿಯಲ್ಲಿನ ತೇವಾಂಶವನ್ನು ಅಳೆಯುವಂಥ ಸರೀಸೃಪ ಯಾವುದು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದು ಈ ತನಕ 4 ಜನ. ಎನ್ ಆರ್ ಪ್ರಸಾದ್ ರಾಜಾಜಿ ನಗರದಿಂದ, ಸುಧಾಮೂರ್ತಿ ಕೆ ಹಳ್ಳಿಯಿಂದ, ಡೇವಿಡ್ ಮುನಿರಾಬಾದ್ನಿಂದ, ನೇತ್ರ ಕೆಂಗೇರಿಯಿಂದ. ಈ 4 ಜನರ ಉತ್ತರ ಸರಿಯಾಗಿತ್ತು. ಸರಿಯಾದ ಉತ್ತರ ಏನಾಗಿತ್ತು? ಕೊಮೊಡೋ ಡ್ರ್ಯಾಗನ್ ಅನ್ನುವಂಥ ಸರೀಸೃಪ. ಇದು ಹಲ್ಲಿಯ ಜಾತಿಗೆ ಸೇರಿದಂಥ ಅತಿ ದೊಡ್ಡ ಸರೀಸೃಪ. ನೋಡಿದ್ರೆ ಹಲ್ಲಿ ಅಂತ ಅನಿಸೋಲ್ಲ, ಆದರೆ ಹಲ್ಲಿ ಥರ ಕಾಣುತ್ತೆ, ಆದರೆ ಅದಕ್ಕಿಂತ ತುಂಬಾ ದೊಡ್ಡದಾಗಿರೋವಂಥದ್ದು. ಸೊ ಒಂದ್ಸಲ ಗೂಗಲ್ ಮಾಡಿ, ಕೊಮೊಡೋ ಡ್ರ್ಯಾಗನ್ ಅನ್ನುವಂಥದ್ದು ಹಲ್ಲಿಯ ಜಾತಿಗೆ ಸೇರಿದ ಅತಿ ದೊಡ್ಡ ಸರೀಸೃಪ. ನಾಲಿಗೆಯಿಂದ ವಾಸನೆಯ ದ್ರವ್ಯಗಳನ್ನು ಗುರುತಿಸುತ್ತೆ, ಗಾಳಿಯಲ್ಲಿನ ತೇವಾಂಶವನ್ನು ಅಳಿಯುತ್ತೆ. ಓಕೆ, ಇದಾಗಿತ್ತು ಇವತ್ತಿನ ಹೊಂಬಿಸಲು ಕಾರ್ಯಕ್ರಮ. ಮಾಹಿತಿ ಜೊತೆಗೆ ಒಂದಷ್ಟು ಮನರಂಜನೆ ನಿಮ್ಮದಾಯಿತು ಅಂತ ಭಾವಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಇವತ್ತಿನ ಮಳೆಗಾಲ ಶುರುವಾದ ಲೆಕ್ಕದಲ್ಲಿ ಆಗಿಬಿಟ್ಟಿದೆ. ಸೊ ಮುಂಗಾರಿನ ಈ ಹೊತ್ತಿನಲ್ಲಿ ತಂಪಾದ ಹಾಡುಗಳು ನಮ್ಮ ಮನಸ್ಸಿಗೆ ಖುಷಿಯನ್ನು ಕೊಡ್ತಾ ಇದೆ ಅಂತ ಹೇಳಿ ಸಂತೋಷ್ ಚಿತ್ರಕಾರ ಮೇಘನಾ ಧೃತಿ ಹೊಸಪೇಟೆಯಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ರು. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ.

ಸಮಯ 4:15 ಬ್ಯಾಂಗ್ಳೂರ್ ಯೂತ್ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆಯಾಗಿದ್ದೀನಿ, ನಿಮ್ಮ ಆರ್ಜೆ ರಮ್ಯಾ. ಈ ಹೊತ್ತಿನಲ್ಲಿ ನಮ್ಮ ಯುವಜನತೆಯ ಸಾಧನೆಯ ಬಗ್ಗೆ ಮಾತಾಡ್ತಾ ಸಾಗುವಂತ ಸಮಯ. ಆದ್ರೆ ಸಾಧನೆ ಮಾಡಬೇಕು ಅನ್ನೋದೇನೋ ಸಿಕ್ಕಾಪಟ್ಟೆ ತುಡಿತಾ ಇರುತ್ತೆ. ಇದೆಲ್ಲದಕ್ಕೂ ಪುಷ್ಟಿ ಕೊಡುವ ಹಾಗೆ ವಾತಾವರಣವಿದ್ರೆ ಸರಿ, ಆದ್ರೆ ಅದೆಲ್ಲವನ್ನ ಬಿಟ್ಟು ಒತ್ತಡ ಕೊಡುವಂತ ವಾತಾವರಣ ಮನೇಲಿ ಸೃಷ್ಟಿಯಾದ್ರೆ ಹೇಗಿರುತ್ತೆ? ಈ ಬಗ್ಗೆ ಚರ್ಚೆ ಮಾಡ್ತಾ ಸಾಗೋಣ. ಈ ಹೊತ್ತಿನಲ್ಲಿ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು, ಬ್ಯಾಂಗ್ಳೂರ್ ಯೂತ್ ಕಾರ್ಯಕ್ರಮ.

ಬ್ಯೂಟಿಫುಲ್ ಹಾಡುಗಳ ಜೊತೆ ಬ್ಯಾಂಗ್ಳೂರ್ ಯೂತ್ ಕಾರ್ಯಕ್ರಮದಲ್ಲಿ ನಾವು ಸಾಕ್ತಾ ಇದೀವಿ. ಸಾಧನೆಗೆ ಒತ್ತಡ ಅನ್ನೋದು ಹೇಗೆಲ್ಲ ಸಮಸ್ಯೆ ಮಾಡಬಹುದು ಅನ್ನೋದ್ರ ಬಗ್ಗೆ ಈ ಹೊತ್ತಲ್ಲಿ ಚರ್ಚೆ ಮಾಡೋಣ ಅಂತ ಅನ್ಕೊಂಡಿದ್ದೆ. ಎಷ್ಟೊಂದು ಒತ್ತಡಗಳಲ್ಲಿ ವಿಧಗಳಿದೆ ಗೊತ್ತಾ? ಭಾವನಾತ್ಮಕ ಒತ್ತಡಗಳು ನಮ್ಮನ್ನ ಕಾಡಬಹುದು, ಮಾನಸಿಕ ಒತ್ತಡಗಳು ಅಷ್ಟೇ ಅಲ್ಲ, ನಮ್ಮ ಕೌಟುಂಬಿಕ ಒತ್ತಡಗಳು ಕೂಡ ಸಾಧನೆಗೆ ನಮಗೆ ಎದುರಾಗುವಂಥದ್ದು. ಅದರಲ್ಲೂ ಯುವ ಜನತೆಗೆ ಕೌಟುಂಬಿಕ ಒತ್ತಡಗಳ ಪ್ರಮಾಣ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸಮಯ ಮೀರೋಗ್ತಾ ಇದೆ, ಅವ್ರ ಮುಂದೆ ಹೋದ್ರು, ನಾವಿನ್ನೂ ಇಲ್ಲೇ ಇದ್ದೀವಿ, ನೋಡು ಏನ್ ಮಾಡ್ತೀಯಾ, ಈ ಥರ ಎಲ್ಲ ಮನೆಯಿಂದ ಬರುವಂತಹ ಹೇಳಿಕೆಗಳು ಅವರಲ್ಲಿ ಒಂದ್ ರೀತಿ ಎಮೋಷನಲ್ ಸ್ಟ್ರೆಸ್ ನ ಕ್ರಿಯೇಟ್ ಮಾಡುತ್ತೆ. ಅಂತಹ ಒತ್ತಡಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಸಾಗೋಣ. ಟ್ಯೂನ್ ಮಾಡ್ಕೊಂಡು ಕೇಳ್ತಾರೆ, ಇದು FM Rainbow.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ OTP ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

ಯುವಜನತೆ ಎಲ್ಲೂ ಒಂದು ಲೆಕ್ಕದಲ್ಲಿ ಸಂಚಲನ ಮೂಡಿಸುವಂಥದ್ದು ಸಾಧನೆ ಮಾಡುವಂಥ ಸಮಯದಲ್ಲಿ ಅವ್ರಿಗೆ ಎದುರಾಗುವಂಥ ಒತ್ತಡಗಳು, ಅದೊಂದು ಲೆಕ್ಕದಲ್ಲಿ ಫಿಯರ್ ಆಫ್ ಫೇಲ್ಯೂರ್ ಅಂತ ಹೇಳ್ತಾವಲ್ಲ, ಸೋಲಿನ

ಭಯ ಅಂತ ಹೇಳಿ ಹಾಗೆ ತಪ್ಪುಗಳು ಅಥವಾ ಎಲ್ಲಿ ಸೋಲು ಎದುರಾಗ್ಬಿಡುತ್ತೆ ಅನ್ನುವಂಥ ಆತಂಕ ಕೂಡ ಅವ್ರಿಗೊಂದು ರೀತಿಯ ಒತ್ತಡವನ್ನು ಸೃಷ್ಟಿ ಮಾಡುವಂಥದ್ದು. ಅಷ್ಟೇ ಅಲ್ಲ, ಪರ್ಫೆಕ್ಟಾಗಿರಬೇಕು ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡ್ತೀವಲ್ಲ, ಸಂಪೂರ್ಣವಾಗಿ ಪರಿಪೂರ್ಣತೆ ನನ್ನಲ್ಲಿರಬೇಕು ಅಂತ ಈ ರೀತಿ ಪರಿಪೂರ್ಣತೆಯನ್ನು ಸಾಧಿಸೋದಕ್ಕೆ ಹೊರಟು ಹೊರಟು ಅದು ಕೂಡ ಒಂದು ಲೆಕ್ಕದಲ್ಲಿ ನಮಗೆ ಒತ್ತಡವನ್ನು ಕ್ರಿಯೇಟ್ ಮಾಡುತ್ತೆ. ಎಲ್ಲ ಕೆಲಸದಲ್ಲೂ ಎಲ್ಲ ಹಂತದಲ್ಲೂ ನಾನು ಪರ್ಫೆಕ್ಟಾಗಿರಬೇಕು ಅನ್ನುವಂಥದ್ದು ಕೂಡ ಒಂದು ರೀತಿ ನಮಗೆ ಅತಿಯಾದಂಥ ನಿರೀಕ್ಷೆ ಕೂಡ, ಪರಿಪೂರ್ಣತೆಯ ಹಂಬಲ ಕೂಡ ನಮ್ಮಲ್ಲೊಂದು ಒತ್ತಡವನ್ನು ತರುತ್ತೆ. ಹಾಗಾಗಿ ನಾವು ಮಕ್ಕಳನ್ನು ಬೆಳೆಸುವಂಥ ಈ ಹೊತ್ತಿನಲ್ಲಿ ಪರಿಪೂರ್ಣತೆ ಎಲ್ಲ ವಿಷಯದಲ್ಲೂ ಇರಬೇಕು, ಹೀಗೆ ಇರಬೇಕು, ಹೀಗೆ ಮಾಡಬೇಕು ಅನ್ನೋಂಥ ಹೇರಿಕೆ ಇಲ್ಲ ಅಂದಾಗ ಎಲ್ಲೂ ಒಂದು ಕಡೆ ಅಡ್ಜಸ್ಟ್ಮೆಂಟ್ ನೇಚರ್ ಅನ್ನುವಂಥದ್ದು, ಹೊಂದಾಣಿಕೆಯ ಪ್ರವೃತ್ತಿ ಅನ್ನುವಂಥದ್ದು ಮಕ್ಕಳಲ್ಲಿ ಬೆಳೀತಾ ಹೋದ ಹಾಗೆ ಯುವಜನತೆ ಸಾಧನೆಯ ಹೊತ್ತಿನಲ್ಲಿ ಈ ಪರಿಪೂರ್ಣತೆಯ ಹಂಬಲವನ್ನು ತೊರೆದು ಸಾಧನೆ ಮಾಡುವಾಗ ಒಂದಷ್ಟು ವಿಚಾರದಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಮುಂದೆ ಹೋಗ್ತಾರೆ. ಅಷ್ಟೇ ಅಲ್ಲ, ಇನ್ನೂ ಕೆಲವು ಯುವಜನತೆ ಖಿನ್ನತೆಯ ಭಯದಲ್ಲಿ ಕೂಡ ಬಳಲ್ತಾ ಇರ್ತಾರೆ. ನನಗಿಂತ ಮುಂದೆ ನನ್ನ ಫ್ರೆಂಡ್ ಹೋಗ್ಬಿಟ್ಟ, ನಾನು ಸಾಧನೆ ಮಾಡೋದಕ್ಕಾಗ್ತಾ ಇಲ್ಲ, ಓ ನನ್ನಿಂದ ಆಗೋದೇ ಇಲ್ಲ ಅನ್ನುವಂಥ ಮಾನಸಿಕ ಒತ್ತಡ ಕೂಡ ಅವರ ಮೇಲೆ ಬೀರ್ತಾ ಇರುತ್ತೆ. ಇದೆಲ್ಲದರ ಜೊತೆಗೆ ಬಾಹ್ಯ ಒತ್ತಡವನ್ನು ಮರೆಯೋದು ಹೇಗೆ? ನಮ್ಮ ಕುಟುಂಬ ಏನು ಸುಮ್ಮನೆ ಇರುತ್ತಾ? ಪೋಷಕರು, ಸ್ನೇಹಿತರು, ಸಮಾಜ ಇವರೆಲ್ಲರ ಅಪೇಕ್ಷೆಗಳನ್ನು ಪೂರೈಸಬೇಕು ಅನ್ನುವಂಥ ಹಂಬಲ ಇದೆಯಲ್ಲ, ಅದು ಕೂಡ ಬಾಹ್ಯ ಒತ್ತಡವನ್ನು ಕೊಡುವಂಥದ್ದು. ಹಾಗಾಗಿ ಈ ಎಲ್ಲ ಒತ್ತಡಗಳಿಂದ ಆಚೆ ಬಂದಾಗ ಮಾತ್ರ ನಾವು ಸಾಧನೆಯನ್ನು ಸಾಧಿಸೋದಕ್ಕೆ ಯುವಜನತೆಗೆ ದಾರಿ ಮಾಡಿಕೊಟ್ಟ ಹಾಗೆ ಆಗತ್ತೆ.

ಪ್ರಾಚೀನತೆಗೆ ಸಾಧನೆಯ ಹಾದಿಯಲ್ಲಿ ಎದುರಾಗುವಂತಹ ಒತ್ತಡಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ, ಯಾವುದೇ ರೀತಿಯಲ್ಲಿ ಒತ್ತಡ ಇದ್ರೂ ಯುವಜನತೆಯ ಸಾಧನೆಗೆ ಅದು ಮಾರಕ ಉಂಟು ಮಾಡುತ್ತೆ. ಫ್ಯಾಮಿಲಿ ಇರ್ಬೋದು, ರಿಲೇಟಿವ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಇವರೆಲ್ಲರೂ ಕೂಡ ಒಂದು ರೀತಿ ಫ್ರೀ ಹ್ಯಾಂಡ್ ಅಂತ ಹೇಳ್ತಾರಲ್ಲ, ಹಾಗೆ ಬಿಟ್ಬಿಡ್ಬೇಕು ಯುವಜನತೆನ. ಇಲ್ಲ ಅಂತ ಹೇಳಿದ್ರೆ ಅವ್ರಿಗೊಂದು ರೀತಿ ಇರಿಟೇಷನ್ ಶುರುವಾಗತ್ತೆ, ಅದರಿಂದ ಅವರಿಗೆ ಪೀಸ್ ಆಫ್ ಮೈಂಡ್ ಸಿಗೋದ್ರ ಬದಲು ಪೀಸಸ್ ಆಫ್ ಮೈಂಡ್ ಆಗ್ಬಿಡುತ್ತೆ. ಅದು ಹೌದು, ನಾವು ಒಂದು ರೀತಿ ಮನಃಶಾಂತಿ ಕೊಡೋದ್ರ ಬದಲು ಮನಸ್ಸನ್ನು ನುಚ್ಚು ನೂರು ಮಾಡುವಂಥ ಕೆಲಸ ಮಾಡಿದಾಗತ್ತೆ ಒತ್ತಡಗಳನ್ನು ಹಾಕೋದ್ರಿಂದ. ಸೊ ಯಾವತ್ತಿಗೂ ಕೂಡ ಅವರನ್ನು ಫ್ರೀಯಾಗಿ ಬಿಟ್ಟು ಅವ್ರು ಮಾಡುವಂಥ ಕೆಲಸದ ಕಡೆ ಅವರು ಕಾನ್ಸಂಟ್ರೇಟ್ ಮಾಡೋದಕ್ಕೆ ನಾವು ಸಹಕಾರಿಯಾಗಬೇಕು ಅಂತ ಹೇಳಿ ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹೌದಲ್ವೇ, ನಾವು ಯಾವತ್ತಿಗೂ ಅವರನ್ನು ಸ್ವಾತಂತ್ರ್ಯದಿಂದ ಬಿಟ್ಟು ಅವರ ಹಾದಿಯನ್ನು ಗಮನಿಸಬೇಕೇ ಹೊರತು ಅವರನ್ನು ಕಟ್ಟಾಕಿ ಒತ್ತಡಗಳನ್ನು ಹೇರಿ ಸಾಧನೆಗೆ ಅಡ್ಡಿ ಮಾಡುವಂಥ ಕೆಲಸ ಖಂಡಿತ ಮಾಡಬಾರದು.

0: ಹೌದು, ಎಂದೂ ನಾನು ಮುಂದೆ ಇರಬೇಕು ಅನ್ನುವಂಥ ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಬೇರೆಯವ್ರ ಜೊತೆಗೆ ಕಂಪ್ಯಾರಿಸನ್ ಮಾಡ್ಕೊಳ್ಳೋವಂಥದ್ದು, ಹೋಲಿಸಿಕೊಂಡು ನೋಡುವಂಥದ್ದು ಕೂಡ ಒಂದು ರೀತಿಯ ಒತ್ತಡವನ್ನು ಸೃಷ್ಟಿ ಮಾಡುವಂಥದ್ದು ಅಷ್ಟೇನಾ? ಈ ಸಮಯದೊಳಗೆ ನಾನು ಅಂದ್ಕೊಂಡಿದ್ದಂಥ ಕೆಲಸನ ಸಾಧಿಸಿಬಿಡಬೇಕು, ಸಾಧನೆಯ ತುತ್ತ ತುದಿಯನ್ನು ನಾನು ಏರೇ ಬಿಡಬೇಕು ಅನ್ನುವಂಥ ಸಮಯದ ನಿರ್ವಹಣೆ ಮಾಡುವಂಥ ಕೆಲಸ ಇದೆಯಲ್ಲ, ಅದು ಕೂಡ ಒಂದು ಲೆಕ್ಕದಲ್ಲಿ ಒತ್ತಡವನ್ನು ಸೃಷ್ಟಿ ಮಾಡುವಂಥದ್ದು. ಇದೆಲ್ಲವೂ ಕೂಡ ಅತಿಯಾಯಿತು ಅಂತ ಹೇಳಿದ್ರೆ, ಧನಾತ್ಮಕವಾಗಿತ್ತು ಅಂತ ಹೇಳಿದ್ರೆ ಸಾಧನೆಗೆ ಅದು ಪೂರಕವಾಗಿರುತ್ತೆ. ಅತಿಯಾಗಿ ಅದೇ ಮಾನಸಿಕ ಒತ್ತಡವನ್ನು ಸೃಷ್ಟಿ ಮಾಡಿತು ಅಂತ ಹೇಳಿದ್ರೆ ಒಂದು ಲೆಕ್ಕದಲ್ಲಿ ಸಾಧನೆಯ ಪ್ರಗತಿಯನ್ನು ಮತ್ತಷ್ಟು ಕುಂಠಿತಗೊಳಿಸುತ್ತೆ. ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಯುವಜನತೆಯ ಒತ್ತಡಗಳನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಪರಿಹಾರವಾದ ಸಲಹೆ ಸೂಚನೆಗಳನ್ನು ನೀಡಿದಾಗ ಒತ್ತಡದಿಂದ ಅವರು ಹೊರಬರುವುದಕ್ಕೆ ಅನುಕೂಲವಾಗುತ್ತೆ ಅಂತ ಹೇಳಿ ಪಿಳ್ಳೇಗೌಡ ನಾಗಮಣಿ KGFನಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದರೆ, ಜಗತ್ತಿನಲ್ಲಿ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಿಂದ ಒತ್ತಡ ತರಬಾರದು, ಅವರಿಗೆ ಫ್ರೀಯಾಗಿ ಓದೋದಕ್ಕೆ ಬಿಡಬೇಕು, ಹಲವಾರು ಚಟುವಟಿಕೆಗಳನ್ನು ಮಾಡೋದಕ್ಕೆ ಬಿಡಬೇಕು, ಯಾವುದೇ ರೀತಿಯಿಂದ ತಂದೆ ತಾಯಿಗಳು ಬೇರೆ ಮಕ್ಕಳಿಗೆ ಹೋಲಿಸುವಂಥ ಕೆಲಸ ಮಾಡಬಾರ್ದು, ಮಕ್ಕಳಿಗೆ ಜವಾಬ್ದಾರಿಗಳನ್ನು ಕೊಟ್ಟು ಅವರಿಗೆ ನಿರ್ವಹಿಸೋದಕ್ಕೆ ಸ್ವತಂತ್ರವನ್ನು ಕೊಡಬೇಕು ಅಂತ ಹೇಳಿ ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ರಾಮಸಾಗರದಿಂದ BM ವಿಶ್ವನಾಥ್ ಅವರು ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕೆ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಬ್ಯಾಂಗ್ಳೂರು ಯೂತ್ ಕಾರ್ಯಕ್ರಮವನ್ನು ಮುಗಿಸ್ತಾ ಸದ್ಯಕ್ಕೆ ನಾನು ಕೂಡ ಸ್ಟುಡಿಯೋಯಿಂದ ಹೊರಡ್ತಾ ಇದ್ದೀನಿ. ಮತ್ತೆ ನಿಮ್ಮನ್ನು ಆದಷ್ಟು ಬೇಗ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಮಿಸ್ ಮಾಡದೆ ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ FM ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಇಷ್ಟು ಹೊತ್ತು ನಾನು ನಿಮ್ಮ ಜೊತೆಯಾಗಿದ್ದೆ, ನಿಮ್ಮ RJ ರಮ್ಯಾ.
1: Express my love to you this way.

0: ಇದುವರೆಗೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ ನಿಲಯದ ಸಂಜೆ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಪ್ರಿಯ ಶ್ರೋತೃ ಬಂಧುಗಳ ಶುಭ ಸಂಜೆಯ ಆತ್ಮೀಯ ನಮಸ್ಕಾರಗಳು. ಸಮಯ ಈಗ 5:37.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
0: ಈಗ ಸವಿಗಾನ ಮಧುರ ಗೀತೆಗಳ ಗಾಯನ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೇಳಿ ಒಂದೇ ಹಾಡನ್ನು ಇಬ್ಬರು ಗಾಯಕರು ಹಾಡಿರುವ ಕೆಲವು ಚಿತ್ರಗಳಿಂದಾದ ಗೀತೆಗಳನ್ನು. ಆರಂಭದಲ್ಲಿ ಹಾಲುಂಡ ತವರು ಚಿತ್ರದ 2 ಗೀತೆಗಳನ್ನು ಆಲಿಸಿ ಹಾಡಿದ್ದಾರೆ ಕ್ರಮವಾಗಿ ಚಿತ್ರ ಮತ್ತು SP ಬಾಲಸುಬ್ರಹ್ಮಣ್ಯಂ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
3: ಕೆಳವರೇ, ಈಗ ಮುಂಜಾನೆ ಮಂಜು ಚಿತ್ರದ ಎರಡು ಗೀತೆಗಳನ್ನು ಆಲಿಸಿ. ಹಾಡಿದ್ದಾರೆ ಚಿತ್ರ ಮತ್ತು SP ಬಾಲಸುಬ್ರಹ್ಮಣ್ಯಂ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಷನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
3: ಕೆಳಗುರಿ, ಈಗ ಅಮೃತ ವರ್ಷಿಣಿ ಚಿತ್ರದ ಗೀತೆಯನ್ನು ಆಲಿಸಿ. ಹಾಡಿದ್ದಾರೆ ಕ್ರಮವಾಗಿ ಚಿತ್ರ ಹಾಗೂ ಗಂಗಾಧರ್.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
3: ಕೆಳಗುರಿ ಸವಿಗಾನ ಮಧುರ ಗೀತೆಗಳ ಗಾಯನ ಕಾರ್ಯಕ್ರಮದಲ್ಲಿ ತಾವು ಒಂದೇ ಹಾಡನ್ನು ಇಬ್ಬರು ಗಾಯಕರು ಹಾಡಿರುವ ಕೆಲವು ವಿಶಿಷ್ಟವಾದ ಗೀತೆಗಳನ್ನು ಕೇಳ್ತಾ ಇದ್ರಿ. ಇನ್ನು ಮುಂದೆ ಕೇಳಿ, ಮೇಘಮಾಲೆ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಕ್ರಮವಾಗಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಚಿತ್ರಾ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
3: ಈಗ ವಾರೆ ವಾ ಚಿತ್ರದ ಗೀತೆಯನ್ನು ಕೇಳಿ. ಹಾಡಿದ್ದಾರೆ ಶಂಕರ್ ಮಹಾದೇವನ್ ಮತ್ತು ಫರಾತ್ ಅಭಿಮಂದವಾಲಾ.

ಇಳುವರಿ ಈಗ ಕಾರ್ಯಕ್ರಮ ಕೊನೆಯಲ್ಲಿ ಗಲಾಟೆ ಚಿತ್ರದ ಗೀತೆಯನ್ನು ಕೇಳಿ ಹಾಡಿದ್ದಾರೆ ಕ್ರಮವಾಗಿ ಅನುರಾಧ ಭಟ್, ಸಂತೋಷ್ ಮತ್ತು ಸೋನು ನಿಗಮ್.

0: ಕೆಳಗರೆ, ಇದುವರೆಗೆ ಸವಿಗಾನ ಮಧುರ ಗೀತೆಗಳ ಗಾಯನ ಕಾರ್ಯಕ್ರಮದಲ್ಲಿ ಒಂದೇ ಹಾಡನ್ನು ವಿವಿಧ ಕಲಾವಿದರು ಹಾಡಿರುವ ಕೆಲವು ಗೀತೆಗಳನ್ನು ಆಲಿಸಿದ್ರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಈಗ 6 ಗಂಟೆ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಕೆಳಗರೆ, ಈಗ ಕಾರ್ಯಕ್ರಮಗಳ ಪರಿಚಯ. ಇಂದು ಸಂಜೆ 6:10 ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. 6:30 ಜಿಲ್ಲಾ ವಾರ್ತಾಪತ್ರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. 6:51 ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಮುಂಗಾರು ಹಂಗಾಮಿನ ಸಿದ್ಧತೆ ಕುರಿತು ವಿಜಯಪುರದ ಕೃಷಿ ಮಹಾವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ PS ಪತ್ತಾರ್ ಅವರೊಂದಿಗೆ ಸಂದರ್ಶನವಿದೆ. ಇವರನ್ನು ಸಂದರ್ಶಿಸುತ್ತಾರೆ ಸಿದ್ರಾ N ಸಾಳುಂಕೆ.

ಏಳು ಗಂಟೆ 45 ನಿಮಿಷಕ್ಕೆ ಚಿತ್ರಗೀತೆಗಳ ಕಾರ್ಯಕ್ರಮ, ರಾತ್ರಿ 8 ಗಂಟೆಗೆ ಸವಿಗಾನ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 8:30 ನಿಮಿಷಕ್ಕೆ ಪುಷ್ಪಹಾರ ಹಿಂದಿ ಚಿತ್ರಗೀತೆಗಳನ್ನು ಆಲಿಸುವಿರಿ, 9:15 ನಿಮಿಷಕ್ಕೆ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮ, 9:30 ನಿಮಿಷಕ್ಕೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅರ್ಚನಾ ರಾಯ್ ಅವರಿಂದ ಬಾನ್ಸುರಿ ವಾದನ ಪ್ರಸಾರವಾಗಲಿದೆ. ರಾತ್ರಿ 10 ಗಂಟೆಗೆ ಗೀತಚಂದ್ರಿಕೆ ಮೆಲೋಡಿ ಟೈಮ್ಸ್ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. 10:35 ನಿಮಿಷಕ್ಕೆ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮ.

ಇನ್ನು ನಾಳೆ ಬೆಳಿಗ್ಗೆ 6 ಗಂಟೆಗೆ ಕಾರ್ಯಕ್ರಮಗಳ ಪರಿಚಯ, 6:10 ವಂದನ ಭಕ್ತಿಗೀತೆಗಳನ್ನು ಆಲಿಸಲಿದ್ದೀರಿ. ಚಿಂತನ ಬೆಂಗಳೂರು ಕೇಂದ್ರದಿಂದ 6:30 ಪ್ರಸಾರವಾಗಲಿದೆ. ರೈತರಿಗೆ ಸಲಹೆಗಳು 6:35, 6:40 ಜನಪದ ಸಂಗೀತ ಕಾರ್ಯಕ್ರಮ. ನಾಳೆ ಬೆಳಗ್ಗೆ 7:15 ವಾರಕ್ಕೊಂದು ಕಥೆ ವಿಶೇಷ ಕಥಾ ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. 7:45, 8:30 ಹಾಗೂ ಬೆಳಗ್ಗೆ 9:30 ನಿಲಯದಿಂದ ಚಿತ್ರಗೀತೆಗಳ ಕಾರ್ಯಕ್ರಮವಿದೆ. ನಾಳೆ ಬೆಳಗ್ಗೆ 9:00 ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮದ ಮರುಪ್ರಸಾರ, ನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸಲಿದ್ದೀರಿ. ನಾಳೆ ಮಧ್ಯಾಹ್ನ 12:00 ಪ್ರದೇಶ ಸಮಾಚಾರ, 12:05 ವನಿತಾ ವಿಹಾರ. ಮಹಿಳಾ ಕಾರ್ಯಕ್ರಮದಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ವಿಶೇಷ ಸಂಗೀತ ರೂಪಕ ಪ್ರಕೃತಿ ಮಾತೆ ಪ್ರಾಣದಾತೆ ಪ್ರಸ್ತುತಿ ಮೈಸೂರಿನ ಕುವೆಂಪು ನಗರದ

ಶಾರದ ಕಲಾ ಕೇಂದ್ರ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ ಇದು. 12:30 ಆರೋಗ್ಯ ಸಂಚಿಕೆಯಲ್ಲಿ ಬ್ರೈನ್ ಟ್ಯೂಮರ್ ಅಂದರೇನು, ಲಕ್ಷಣಗಳು ಮತ್ತು ಚಿಕಿತ್ಸೆ, ಈ ಕುರಿತು ಡಾಕ್ಟರ್ ವಿಜಯ್ ಮಹಾಂತೇಶ್ ಪೂಜಾರಿ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಮಂಜುಳಾ ಪುರಾಣಿಕ್. ನಂತರ ಬಾಣಂತಿ ಹಾಗೂ ನವಜಾತ ಶಿಶುಗಳ ಆರೈಕೆ, ಈ ಕುರಿತು ಡಾಕ್ಟರ್ ಶಾಂತಲಾ ಹರ್ಲೇಕರ್ ಇವರು ಮಾತನಾಡುತ್ತಾರೆ. ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ ಇದು. 11:00 ನಾಳೆ ಪ್ರಗತಿ ಪಥ, ಇದರಲ್ಲಿ ಪ್ರಧಾನಮಂತ್ರಿ ಕಲಾ ಉತ್ಸವ ಯೋಜನೆ ಕುರಿತು ಮಾಹಿತಿ ಇದೆ. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ ಇದು. ಕಿಳುಗುರೆ ಇದುವರೆಗೆ ನಿಲಯದಿಂದ ಇಂದು ಸಂಜೆ ರಾತ್ರಿ ಹಾಗೂ ನಾಳೆ ಮಧ್ಯಾಹ್ನದವರೆಗಿನ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಂಡಿರಿ.

0: Inter-block meeting was held in New Delhi this afternoon. Various opposition party leaders attended the meeting. It included Congress President Mallikarjun Kharge, Senior Congress Leader Rahul Gandhi and Samajwadi Party Chief Akhilesh Yadav, among others. Some opposition parties, including Aam Aadmi Party and DMK, distanced themselves from the meeting. Later, addressing the media, Congress President Mallikarjun Kharge said it was agreed that all parties of the India bloc would meet every 2 months and next meeting is scheduled to take place at Hyderabad in Telangana in August. Reacting to the meeting, the BJP claimed that the India bloc lacks credibility among the people. Akashvani is celebrating 90 years of exemplary service today. Akashvani brings forth a voice that echoes through generations, carrying the nation's stories, values and aspirations to listeners across the country. Reports of Akashvani's 90th anniversary are also pouring in from several states and UTs. And India recorded the biggest ever victory in Test cricket, defeating Afghanistan by an innings and 300 runs on the third day of the one-off test in New Chandigarh today. After declaring the first innings at 564-8, India bowled out Afghanistan 452 in the first innings and 112 in the second innings after enforcing the follow-on, sealing the match inside 3 days. And that is the end of this news bulletin.
1: ಆಕಾಶವಾಣಿ ವಿಜಯಪುರ. ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.
2: ಅಣ್ಣ ನೋಡ, ಭಾರತೀಯಕ್ಕ ಹಂಗೆ ಕೂತಾವಡಲಿ?
3: ಏ ಹೌದಲ್ಲ, ಕರೀರ್ ಕರಿ ಕಡಿ ಒಂದು ಸ್ವಲ್ಪ.
2: ಏ ಭಾರತೀಯಕ್ಕ, ಏ ಭಾರತೀಯಕ್ಕ,
4: ಏ ಸಂಜೆ ಮುಂಜಾನೆ ಬರೀ ಭಾರತೀಯಕ್ಕ ಭಾರತೀಯಕ್ಕ ತಳಿ ಏನು ಕಂಪಿತ್ರಪ್ಪ ನಿಮ್ಗೆ ಎಲ್ಲರಿಗೆ?
2: ಅಲ್ಲ ಖಾಲಿ ಕುಂತಿಲ್ಲ, ಅದಕ್ಕೆ ಒದ್ರಿದೇವ.
4: ಮತ್ತೇನು ಮಾಡಂದು, ಯಾಕೆ ಒದ್ರಿದಿ ಹೇಳಿ?
5: ಬಾಯ್ಲಕ್ಕ ಬಾಯ್ಲಿ, ಮೂರೇ ಜನ ಆಗಿದ್ದೇವ ನಮ್ಮ ಜೋಡಿ. ನೀವು ಬೇಕು ಕೂಡಿದ್ರೆ ನಾಲ್ಕು ಜನ ಸುದ್ದಾಕಿವಲ್ಲ, ಅದ್ರ ಸಮ ಕರೆದೇವ್ ನಿನಗೆ.
4: ಎಲ್ಲಿ ಸಿನಿಮಾಗೆ ನಮ್ಗೆ ಹೋಗುನೇನು ಹ್ಯಾಂಗ?
5: ಎಲ್ಲಿ ಸಿನಿಮಾ ತಂದೇವ? ಈಗ ಮಳೆಯೋದು ಆಗೈತಿ, ಏನ್ರಿ ಬೆಳಿ ಏನ್ರಿ ಬೆಳಿಬೇಕಲ್ಲ, ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಕತ್ತಿ ಬಾ.
4: ಏ ನಂದೇನು ಕೇಳ್ತಿ ಬಿಡ್ರ, ಕೋಡಿಗಳ ವೈದ
2: ಅಲ್ಲ ಇಲ್ಲಿ ಮಲ್ಲಣ್ಣನ ಮನಾರ ಹೊಲ ಇದ್ದವನ. ಅವನೀಗ ಮಳೆ ಆಗೈತಲ್ಲ, ಬಿತ್ತಾಕ ಚಲೋ ಮಾಡತ್ತ ನೀನ, ಅದಕ್ಕ ಏನ್ ಬಿತ್ತಬೇಕು ಹೆಂಗ ಅಂತ ಡಿಸ್ಕಸ್ ಮಾಡಾಕಿದ್ದೇವಳ.
5: ಏ ಮಲ್ಲಣ್ಣ ಅದು ಬರೇ ತೊಗರಿ ಕಬ್ಬ ಇಂಥದ ಬೆಳಿತಾನಪ್ಪ, ಅವಂಗೇನು ಒರೆ ಇನ್ಕಮ್ ಆದಾಯ ಬಂದ್ರ ಸಾಕಲ್ಲ ಅವಂಗ.
4: ಮತ್ ಇದು ಬಿಟ್ಟು ಇನ್ನೇನಾಯ್ತು, ನಾವ್ ದಿನನಿತ್ಯ ಏನ್ ತಿಂತೀವಿ ಅದ ಬೆಳಿಬೇಕಲ್ಲ.
5: ದಿನನಿತ್ಯ ಬೆಳಿಬೆ ಅಂತ ಬೆಳೆಗಳನ್ನ ನಾ ಹೇಳ್ಬೇಕಂತೇಳಿ ಅಂದಿನಿ. ಮತ್ತ ಸಿರಿಧಾನ್ಯ ಬೆಳಿಬೇಕು, ತೊಗರಿನೂ ಅವು ಬೆಳಿಬೇಕು, ವಾಣಿಜ್ಯ ಬೆಳೆಗಳ. ಆದ್ರ ಸಿರಿಧಾನ್ಯ ಒಳಗ್ ಬೆಳೆದ್ರ ನಮ್ಗ ಊದ್ಲ ಅರ್ಕ ಇವೆಲ್ಲ ಸಿಗ್ತಾವ, ಸಾವಿ ಇವೆಲ್ಲ ಇರ್ತಾವ. ಇವು ಎಲ್ಲಾ ನಾವ್ ಬೆಳೆದೇವ ಅಂದ್ರ ಇವ ನಮಗ ಆಹಾರ ಆಕತಿಲ್ಲ ಮುಂದ, ಇದರಿಂದ ನಮ್ಮ ಆರೋಗ್ಯನೂ ಅಭಿವೃದ್ಧಿ ಆಕತಿ.
4: ಅಲ್ಲೋ ನೀವು ಹೇಳೋಕತ್ತಿದ್ದು ಬರೋಬ್ಬರಿ ಐತಿ. ಈ ಸಿರಿಧಾನ್ಯಕ್ಕ ನಾವು ಬೆಳೆದಕ್ಕ ಪರಕ್ ಏನೈತಿ ಅಯ್ಯಪ್ಪ?
3: ಏನು ಪರಕ್ ಬೀಳ್ತಾನಂದ್ರೆ ಇದೇನು ಗೊತ್ತಿಲ್ಲ ನಿನಗೆ. ಅಂದಂಗೆ ದಯಾನಂದನವರು ಅದಾರಲ್ಲ ನಮ್ಮ ಊರಾಗ, ಅವ್ರಿಗೆ ಭಾಳ ಮಾಹಿತಿ ಐತೆ, ಕೇಳು ನಾನು ಒಂದು ಸ್ವಲ್ಪ.
2: ಅಲ್ಲ ಈಗ ನಾವು ಸಾಮಾನ್ಯವಾಗಿ ಮಾರ್ಕೆಟಲ್ಲಿ ನೋಡ್ತೀವಿ ಇತ್ತೀಚೆಗೆ ಸಿರಿಧಾನ್ಯಗಳ ಪದಾರ್ಥಗಳು ನೋಡಾಕ್ತೀವಿ ಗೊತ್ತಾ? ಇತ್ತೀಚೆಗೆ ನಮ್ಮ ದೇಶ ಶುಗರ್ ಹಬ್ಬ ಆಗ್ತದೆ,
3: ಡಯಾಬಿಟಿಸ್
2: ಬಹಳ ಜನರಿಗೆ ಐತಿ. ಹಿಂಗಾಗಿ ನಾವು ಸಾಮಾನ್ಯವಾಗಿ ಅಂಗಡಿ ನೋಡ್ತೀವಿ ಈಗ. ಅಲ್ಲ
5: ಮತ್ತೆ ಅದೊಂದು ಹೇಳಿನ, ಈ ಸಿರಿಧಾನ್ಯಗಳನ್ನ ನಾವು ಸಂಸ್ಕರಣೆ ಮಾಡ್ಕೊಂಡ ಒಂದು ನಾವು ನಮ್ಮದೇ ಒಂದು ಬ್ರ್ಯಾಂಡ್ ಮಾಡ್ಕೊಂಡು ಪ್ಯಾಕೆಟ್ ಗಟ್ಟಲೆ ಮಾರಿದ್ರೆ ಅದಕ್ಕೆ ಆದಾಯನೂ ಬರ್ತೈತಿ, ಅದರಿಂದ ಗ್ರಾಹಕರಿಗೆ ಒಳ್ಳೆ ಆರೋಗ್ಯವನ್ನು ಕೊಟ್ಟಂಗಾಕತಿ.
2: ಅಂದಂಗೆ ನೀವು ಹೇಳ್ದಂಗೆ ಮೌಲ್ಯವರ್ಧನ ಅಂತಂದ್ರೆ ನೆನಪಾತ್ ನನಗೆ, ನೀವು ದಯಾನಂದ್ ಅಂತ ಹೇಳಿದ್ರಲ್ಲ ಹೆಸರು. ದಯಾನಂದ್ ಈಗ ಹೋಗ್ತಾರೆ ಹಿಂದ್ರೆ, ಈ ಟೈಮ್ ಇದೇ ಟೈಮಿಗೆ ಹೋಗ್ತಿರ್ತಾರೆ ಡೈಲಿ ಅವರು, ಇಟ್ಟ ನೋಡು ನಿಂದ್ರೆ ಬರ್ತಾರೆ.
4: ಕೇಳ್ರಪ್ಪ ಕೇಳ್ರಿ, ಯಾಕಂದ್ರೆ ಆ ಸಕ್ರಿ ರೋಗ ಭಾಳ ಬರಾಕತ್ತೈತಿ ನೀ ಹೇಳ್ದಂಗೆ. ಅವ್ರು ಯಾರ ಅಂದಿಲ್ಲ, ಎಟ್ಟೊತ್ತಿಗೆ ಭೇಟಿ ಆಗ್ತಾರ ತಮ್ಮ?
2: ನಮ್ಮ ದೋಸ್ತ ದಯಾನಂದ್ ಇಲ್ಲನ?
4: ಅವನಾ? ಏ ಚಲೋ ಆಯ್ತು ಬಿಡು,
5: ಹೊಂಟಾರ ನೋಡು ದಯಾನಂದನ ಅವ್ರು, ಹೊಂಟಾರ ನೋಡು. ಕರಿ ಕರಿ,
2: ಏ ದಯಾನಂದ ಅವ್ರ, ಏ ದಯಾನಂದ ಅವ್ರ.
6: ಹಾ ಹೇಳ್ರಿ ಸರ.
2: ಏ ಬರ್ರಿ ಬರ್ರಿ, ಕರೆಕ್ಟ್ ಟೈಮಿಗೆ ಬಂದ್ರಿ, ನಾವು ಡಿಸ್ಕಷನ್ ಮಾಡಾಕತ್ತಿದ್ದೇವೆ ಸಿರಿಧಾನ್ಯಗಳ ಬಗ್ಗೆ.
6: ಅದ ಸರ್, ಯಾಕೆ ಗುಂಪು ಕೂಡಿರಲ್ಲ, ಏನ್ ಸಮಾಚಾರ ಅಂತ ನಾನು ಗಾಬರಿಂದ ಬಂದಿನಿ ಸರ್.
5: ಏ ನಿಮ್ಮ ಮಾತು ಕೇಳ್ಬೇಕಂತೇಳಿ ಕೂತೇವ್ರಿ ನಾವೆಲ್ಲ ಈಗ.
6: ಹೌದ್ರಿ ಸರ್.
5: ಈಗ ನಾವು ಸಿರಿಧಾನ್ಯಗಳ ಬೆಳಿಬೇಕಂತೇಳಿ ಅನ್ಕೊಂಡೇವಿ, ಅದನ್ನ ಯಾವ ರೀತಿ ಬೆಳಿಬೇಕು, ಅದು ಮುಂದೆ ನಮ್ಗೆ ಹೆಂಗ ಅದನ್ನ ರಾಶಿ ಮಾಡ್ಬೇಕು, ಅದ್ರ ಬಗ್ಗೆ ನಮ್ಗೆ ಒಂದು ಸ್ವಲ್ಪ ಮಾಹಿತಿ ಇಲ್ಲ, ಅದ್ರ ಬಗ್ಗೆ ಸ್ವಲ್ಪ ನಮಗೆ ಹೇಳ್ತೀರೇನು?
6: ಆಯ್ತು ಸರ್, ನಂದ ತಿಳಿದ ಮಟ್ಟಿಗೆ ನಾನು ಅಂಕರ್ ಹೇಳ್ತೀನಿ. ಸರ್, ಸಿರಿಧಾನ್ಯಗಳಂದ್ರೆ ಸಿರಿ ಅಂದರೆ ಎಲ್ಲರಿಗೂ ಗೊತ್ತಿದೆ, ಸಿರಿಧಾನ್ಯಗಳ ಹೆಸರಲ್ಲಿ ಇದೆ, ಅಪಾರ ಸಂಪತ್ತು ಪೋಷಕಾಂಶಗಳನ್ನು ಉಳ್ಳುವಂತಹ ಧಾನ್ಯಗಳು ಸರ್. ನಮ್ಮ ಹಿಂದೆ ಪೂರ್ವಜರೆಲ್ಲ ಇದನ್ನೆಲ್ಲ ಬೆಳೆದ ಕೇಶಿಂದ ಇದರಿಂದ ತಿಂದು ಆರೋಗ್ಯವಾಗಿದ್ದರು ಎಲ್ಲರೂ. ಈಗಂತರೂ ಎಲ್ಲರಿಗೂ ರೋಗ ಬರ್ತಾ ಇದೆ ಸರ್, ಪ್ರತಿಯೊಬ್ಬರಿಗೂ ಚಿಕ್ಕ ಮಕ್ಕಳಿಂದ ದೊಡ್ಡ ಮಕ್ಕಳವರೆಗೂ ರೋಗಗಳು ಬರ್ತಾ ಇದ್ದಾವೆ. ಸೊ ಅದಕ್ಕೆ ಸಿರಿಧಾನ್ಯದಿಂದ ತೃಣಧಾನ್ಯಗಳಂತ ಕರೀತಾರೆ, ಕಿರುಧಾನ್ಯ ತೃಣಧಾನ್ಯಗಳಂತ ಕರೀತಾರೆ ಸರ್. ಇದರಲ್ಲಿ ಪೋಷಕಾಂಶ ಎಚ್ಚೆತ್ತವಾಗಿದೆ,

0: ಸೊ ಅದಕ್ಕೆ ಇದರಲ್ಲಿ 5 ತರ ಒಂದು 3 ತರ ಕಾಳುಗಳು ಬರ್ತವೆ ಸರ್. ಒಂದು ಪಂಚರತ್ನ ಸಿರಿಧಾನ್ಯಗಳು. ಪಂಚರತ್ನ ಸಿರಿಧಾನ್ಯಗಳಂದೆ ಇದು ನವನೆ ಅರ್ಕ ಓದ್ಲು ಸಾಮೆ ಕೊರ್ಲೆ ಅಂದ್ರೆ ಇದರಲ್ಲಿ ಅಪಾರವಾದ ನಾರಿನಾಂಶಗಳು ಇದಾವೆ ಸರ್.
1: ಅಲ್ಲ ಏನೇ ಇನ್ನೂ ಹೇಳಿದಲ್ಲ, ಇದು ಯಾವ ಪಂಚಗಳು ಹೇಳ್ರಿ ನೋಡಿ, ಇನ್ನೊಮ್ಮೆ ಹೇಳು.
0: ಅದೇ ಸರ್, ನವನೆ ಅರ್ಕ ಓದ್ಲು ಸಾಮೆ ಕೊರ್ಲೆ ಅಂತೇಳಿ.
1: ಓಹೋ, ಇವು ಯಾವ್ದಕ್ಕೆ ಯೂಸ್ ಆಗ್ತವೆ ಏನು ಗೊತ್ತದೇನ್ರಿ? ಏನು ಉಪಯೋಗ ಯಾವ?
0: ಹಾಂ ಸರ್, ಖಂಡಿತ ಸರ್. ಇದರಲ್ಲಿ ಅಂದರೆ ಈಗ ರೋಗ ಬಂದವರಿಗೆ, ಸೊ ನವನೆ ರೋಗ ಅಂದರೆ ನವನೆಯಿಂದ ನರಗಳ ಸಂಬಂಧಪಟ್ಟಂಥ ಕಾಯಿಲೆಗಳಿಗೆ ನಿವಾರಣೆ ಆಗುತ್ತೆ ಸರ್. ಎಕ್ಸಾಂಪಲ್ ಅಂದರೆ ನಾನೇ, ಸೊ ನಾನು ಯಾಕೆ ಬೆಳೆದಿನಪ್ಪ ಅಂತಂದರೆ ಈ ಸಿರಿಧಾನ್ಯಗಳಂದ ಮೊದಲು ನಮಗೆ ಒಂದು ನಾನು ನೌಕರಿ ಮಾಡ್ತಿದ್ದೆ ಸರ್, ಇಂಜಿನಿಯರಿಂಗ್. ನಾನು ಬಿ ಇ ಗ್ರ್ಯಾಜುಯೇಟೆಡ್. ಸೊ ನನಗೆ ಒಂದು ಸ್ಪೈನಲ್ ಕಾರ್ಡ್ ಇಂಜುರಿ ಆಗುತ್ತೆ ಹೈಸ್ಕೂಲ್ನಲ್ಲಿ. ಸೊ ಅದನ್ನು ನಾನು ನೆಗ್ಲೆಕ್ಟ್ ಮಾಡಿದ್ದೆ. ಪ್ರತಿಯೊಬ್ಬರಿಗೆ ಮನೆಯಲ್ಲಿ ಹೇಳಿಲ್ಲ, ಹೇಳದ ಕಾರಣ ಅದು ಸರತ್ನೇ ತೋರಿಸೋಲಿಲ್ಲ. ಅದರಂತ ತಕ್ಷಣ ನಂದು ಜಾಬ್ ಮಾಡೋ ಟೈಮ್ನಲ್ಲಿ ಸ್ವಲ್ಪ ಜಾಸ್ತಿ ನೋವಾಗುತ್ತೆ ಸರ್, ಆರಾಮ್ ತಪ್ಪುತ್ತೆ. ಅದಾದ್ಮೇಲೆ ದವಾಖಾನೆ ಎಲ್ಲ ಕಡೆ ತೋರಿಸಿದ, ಅಲೋಪತಿ ಆಯಿತು, ಆಯುರ್ವೇದಿಕ್ ಆಯಿತು, ಎಲ್ಲ ಕಡೆ ತೋರಿಸಿದ ಸತ ಕಡಿಮೆ ಆಗಲಿಲ್ಲ. ಸೊ ನಂಗೊಬ್ಬರು ಸಿರಿಧಾನ ಸಂತ ಖಾದರ್ ಸರ್ ಭೇಟಿ ಆಗ್ತಾರೆ ಸರ್, ಅವರು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ, ಅವ್ರಿಗೋಗಿ ಭೇಟಿ ಆದೆ. ಸೊ ಅದರಿಂದ ನಾನು ಸಿರಿಧಾನ್ಯಗಳಿಂದೇ ಒಂದು ಉತ್ತಮ ಆಹಾರ ಸೇವನೆ ಮಾಡಿದ್ರಿಂದ ನಮ್ಮ ರೋಗ ಮುಕ್ತಿ ಆಗಬತ್ತ ತಿಳ್ಕೊಂಡು, ಸೊ ಅದರಿಂದ ನಾನು ಆರಾಮಾದೆ ಸರ್. ಮತ್ತು ಇನ್ನೊಂದು ನಂಬಿಕೆ ಏನು ಬಂತಪ್ಪ ಅಂದರೆ, ಈ ಕೊರೋನಾ ಟೈಮ್ನಲ್ಲಿ ಜಾಸ್ತಿ ಎಲ್ಲರಿಗೂ ಕೊರೋನಾ ಜಾಸ್ತಿ ಇತ್ತು ಸೆಕೆಂಡ್ ವೇವ್ನಲ್ಲಿ. ಸೊ ನಮ್ಮ ಪ್ರತಿಯೊಬ್ಬರು ನಮ್ಮ ಮನೆಯಲ್ಲಿ ಎಲ್ಲರಿಗೂ ರೋಗ ಬಂತು, ನನಗೆ ಮಾತ್ರ ಬರಲಿಲ್ಲ. ಸೊ ಇದ್ರ ಮೇಲೆ ಒಂದು ವಿಶ್ವಾಸ ಬಂತು ಸರ್. ಯಾಕಪ್ಪ ಅಂದರೆ ಇಮ್ಯುನಿಟಿ ಪವರ್ ಜಾಸ್ತಿ ಇತ್ತಪ್ಪ ಅಂದರೆ, ಸೊ ನಮಗೇನೂ ಆಗೋದಿಲ್ಲ, ಬಂದು ಹೋಗಿದ್ದು ರೋಗನೂ ಗೊತ್ತಾಗೋದಿಲ್ಲ ಅಂತೇಳಿ ಇದ್ರ ಮೇಲೆ ತುಂಬ ವಿಶ್ವಾಸ ಬಂದು, ಇದ್ರ ಮೇಲೆ ಮತ್ತು ಕಾಳಜಿ ವಹಿಸುವಂಥ ಕೇಶಿಂದ, ಸೊ ಇದ್ದಂತಹ ಉದ್ಯೋಗವನ್ನು ಬಿಟ್ಟು ಕೇಶಿಂದ ನಾನು ಕೃಷಿಗೆ ಬಂದಿದ್ದೀನಿ ಸರ್. ಅದಕ್ಕೆ ನಾನು ಸಿರಿಧಾನ್ಯಗಳು ಬೆಳೆಸುತ್ತಿದ್ದೀನಿ ಸರ್.
2: ಈಗ ನೀವು ಹೇಳ್ದಂಗೆ ಇದು ಏನು ಹೆಸರುಗಳು ಹೇಳಿದ್ರೆ, ಅಕುರ್ನಿಗ ನಮ್ಮ ಅಣ್ಣರು ಇವರೆಲ್ಲ ಆಕಾರು ಬೆಳಿಬೇಕಂತಾರೆ, ಅದು ಅದ್ರ ಬಗ್ಗೆ ಸ್ವಲ್ಪ ಹೇಳ್ರಿ, ಯಾವ ಥರ ಏನಂತ?
0: ಅದೇ ಸರ್, ಇದಕ್ಕೆ 1 ಎಕರೆಗೆ 4 ಕೆಜಿ ಬೇಕಾಗುತ್ತೆ. ನವನೆ ನಮ್ಮ ಭಾಗದಲ್ಲಿ ಬಿಜಾಪುರದಲ್ಲಿ ಜಾಸ್ತಿ ನವನೆ, ಕೊರ್ಲೆ, ಸಾಮೆ, ಊದ್ಲು ಇವು ಯಥೇಚ್ಛವಾಗಿ ಬೆಳಿಬೋದು ಸರ್.
2: ಯಾವ ಟೈಮಿಗೆ ಬೆಳಿಬೇಕಂತೀರಿ ಕುರ್ನ?
0: ಮುಂಗಾರಿಗೂ ಬೆಳಿಬೋದು ಸರ್, ಹಿಂಗಾರಿಗೂ ಬೆಳಿಬೋದು.
3: ಅಕ್ಕ ನೋಡಲ್ಲಿ ಅಣ್ಣಾರು ಹೇಳತ್ತಾರಲ್ಲ, ಮುಂಗಾರಿ ನಿನ್ನ ಹೊಲದಾಗೂ 1 ಎಕರೆ ಬೆಳಿಬೇಕು ನೋಡಿಗೆ ಅಣ್ಣಾರ, ಅದು ಬೆಳಿಬೇಕಂದ್ರೆ ಯಾವ ರೀತಿ ಆದ್ರೆ ಸಾಲದಿಂದ ಸಾಲಿಗೆ ಮತ್ತು ಬೀಜದಿಂದ ಅಂತರ ಬಗ್ಗೆ ಒಂದು ಸ್ವಲ್ಪ ಹೇಳಿಬಿಡ್ರಿಲ್ಲ ನಮಗೆ.
0: ಸರ್ ಏನಿಲ್ಲ ಸರ್, ಇವಕ್ಕೆ ಬಿತ್ತಬೇಕಪ್ಪ ಅಂದರೆ ಎತ್ತಿನಲ್ಲಿ ಬಿತ್ತಬೇಕಾಗುತ್ತೆ ಸರ್. ಸೊ ಅದಕ್ಕೆ ನಾವು ಪೂರ್ವಜ ಅಂದರೆ ಈಗಿನ ಭಾಗದಲ್ಲಿ ಮತ್ತು ಎತ್ತುಗಳ ಸಂತತಿಯನ್ನು ಹೆಚ್ಚಿಗೆ ಮಾಡ್ದಂಗೆ ಆಗುತ್ತೆ. ಎತ್ತಿನ ಮೂಲಕವಾಗಿ ಬಿತ್ತಬೇಕಾಗುತ್ತೆ ಸರ್. ಸಾಲಿನ ಸಾಲಿನ ನಂತರ ಅಂದರೆ ಎತ್ತುಗಳ ಕೈಯಲ್ಲೇ ಅವರು ಬಿತ್ತು ಕೊಡ್ತಾರೆ ಸರ್ ನಮ್ಮಲ್ಲಿ ಬಾಡಿಗೆಯಿಂದ. ಸೊ ಯಾವತ್ತೂ ಸ್ವಲ್ಪ ದಟ್ಟವಾಗಿ ಬಿತ್ತಬಾರ್ದು ಸರ್, ಅಳಕಾಗಿ ಬಿತ್ತದ್ರಿಂದ ಸೊ ನಮ್ಗೆ ಇಳುವರಿ ಎಚ್ಚೆತ್ತ ಪಡ್ಕೋಬಹುದು ಅಂತ.
3: ಅಡು ಬಿತ್ತಬಾರ್ದು ಅಂತಾರೆ
0: ಇಲ್ಲ ಸರ್.
1: ನೋಡಪ್ಪ ಚಕ್ಕಡಿ ಇವೆಲ್ಲ ಎಲ್ಲ ನೀವು ಬ್ಯಾಡ ಬ್ಯಾಡ ಅಂತಿದ್ರಿ, ಎತ್ತುಗಳದು ಬೇಕಂತ ಅವ್ರು, ಯಾಕೆ ಗೊತ್ತೈತ್ರಿ ಈಗ ರೀ?
3: ಹೌದೌದು ನೋಡೋಣ, ಇನ್ನ ಮೇಲೆ ಟ್ರ್ಯಾಕ್ಟರ್ ಇದೆ ಬಂತಂದಿದ್ದು, ನೀನು 2 ಎತ್ತುಗಳನ್ನ ತರ್ತೀನಿ ನೋಡೋಣ.
4: ಏ ಇದ್ದಿದ್ದ ಎತ್ತುಗಳು ಮಾರ್ತಿ ಮತ್ತೆ ಟ್ರ್ಯಾಕ್ಟರ್ ತರ್ತೀನಿ ಮತ್ತೆ ಎತ್ತುಗಳು ತರ್ತೀನಿ ಅಂತ ಹೇಳ್ತೀವಿ. ಉಲ್ಟಾಪ್ಲ
3: ಅಣ್ಣಾರು ಹೇಳಿದ್ರಲ್ಲ, ಅದಕ್ಕೆ ಎತ್ತುಗಳು ಬೇಕಂದ್ರೆ ಇನ್ನ ಮೇಲೆ ಎತ್ತುಗಳು ತರ್ತೀನಿ. ಈಗ ಉಳಿದ ಈ ಟ್ರ್ಯಾಕ್ಟರ್ ಹಚ್ಚಿಬಿಡ್ತೀನಿ ಅಂದ್ರೆ ಮತ್ತೆ ಎದಕ್ಕೆ ಅವಶ್ಯಕತೆ ಇಲ್ಲ, ಅಷ್ಟೇ ಬಳಸ್ತೀನಿ. ಎತ್ತುಗಳು ಮೇನ್ ಬೇಕು ನೋಡುವ ನಮಗೀಗ.
4: ಮತ್ತೆ ನೋಡಪ್ಪ, ನೀ ಹೇಳ್ದಂಗೆ ಟ್ರ್ಯಾಕ್ಟರ್ ಹೊಲ್ದಾಗ ಹೋದ್ರೆ ನೆಲನೂ ಬಿಗಿ ಆಗಂಗಿಲ್ಲೇನು ಗಟ್ಟಿ ಆಗಂಗಿಲ್ಲೇನಪ್ಪ, ನೀ ಹೇಳ್ದಂಗೆ ಎತ್ತುಗಳದಿಂದ ಬಿತ್ತಬೇಕು. ಹೌದಿಲ್ರಿ?
0: ಹೌದ್ರಿ.
2: ಅಲ್ಲ ಸಿರಿಧಾನ್ಯಗಳ ಮಹತ್ವ ಬಹಳ ಚಂದ ಹೇಳ್ಕೊಂಡ್ರಲ್ಲ ದಯಾನಂದ.
1: ನೋಡು ಬೆಳೆ ಬೆಳೆದಾರವರು
3: ಮಂಜು, ಈಗ ಏನ್ ಮಾಡೋನು, ಇನ್ನೊಂದ್ಸರಿ ಅಣ್ಣಾರ ನಮ್ಮ ದಿನ ಕರ್ಕೊಂಡ ನಮ್ಮ ಮನ್ಯಾಗ ಎಲ್ಲಾರನು ಕುಂದ್ರಸೋನಂತ, ಕುಂದ್ರಿಸಿ ಅವರಿಂದ ಒಂದ್ ಸ್ವಲ್ಪ ಈ ಸಿರಿಧಾನ್ಯಗಳ ಬಗ್ಗೆ ಮಾಹಿತಿ ಹೇಳ್ಕೊತ ಹೋಗೋಣಂತ. ಅಂದ್ರೆ ಎಲ್ಲರಿಗೂ ಇದ್ರ ಬಗ್ಗೆ ಜಾಗೃತಿ ಮೂಡ್ತಂದ್ರ ಸಿರಿಧಾನ್ಯಗಳನ್ನ ಬೆಳೆಸಿ ಉಳಿಸಿ ಮತ್ತೆ ಅದನ್ನ ನಾವು ಬಳಸಾಕತ್ತೇವ ಅಂದ್ರ ನಮ್ಮ ಆರೋಗ್ಯದ ಜೊತೆಗೆ ಮತ್ತೀಗ ಅದು ಸಾವಯವದಾಗ ಬೆಳಿತಾರಲ್ಲ, ಅದ್ರ ಭೂಮಿ ಆರೋಗ್ಯನೂ ಚಲೋ ಆಕತಿ. ಅದಕ್ಕಾಗಿ ಇವತ್ತು ಸಾಯಂಕಾಲ ನಮ್ಮ ಮನ್ಯಾಗ ಕೊಡೋಣಂತ, ಎಲ್ಲಾರನ್ನೂ ಅಲ್ಲೇ ಕರೆಸಿಬಿಡ್ ನೋಡಿ.
2: ಆಯ್ತಾಯ್ತು,
4: ಹಂಗ ಮಾಡ್ತೀನಿ, ಅಕ್ಕನ ಬೆಳೆದವ್ರು ಎಲ್ಲ ಕರ್ಕೊಂಡ್ಬರ್ತೀನಿ, ಕುಂದ್ರಿಸಿ ಎಲ್ಲ ಕೇಳ್ಬಿಡೋಣಂತ.
2: ಆಯ್ತು, ಮಾತು ಅಂಕರ್ ಹೇಳಿದೀವಿ, ಒಂದು ಸ್ವಲ್ಪ ತಿಳ್ಕೊಂಡಿವಿ ಸಿರಿಧಾನ್ಯ ಬಗ್ಗೆ. ಇಲ್ಲೇ ಚಾದ ಅಂಗಡಿಗೆ ಚಾ ಹೇಳ್ಬಿಡು ಸ್ವಲ್ಪ.
3: ಮಂಜು ಚಾ ಹೇಳ್ತೀನಂತ, ದಯಾನಂದ ಕರ್ಕೊಂಡು ಅಲ್ಲೇ ಬಂದ್ಬಿಡು, ಅವ್ರಿಗೆ ಹೇಳ್ಬಿಡಿ ಇವತ್ತು ಸಂಜೆಳೆ ನಮ್ಮ ಒಣಗಿ ಅಲ್ಲಿ ಲಕ್ಕನ್ ಕುಡಿಯತ್ಲ, ಅಲ್ಲಿ 6 ಗಂಟೆಗೆ ಬಂದ್ಬಿಡತ್ತೇಳು, ಅಲ್ಲಿ ಒಂದು ಇವತ್ತು ಫಂಕ್ಷನ್ ಮಾಡಿಬಿಡು ನೋಡು.
2: ಆಯ್ತಾಯ್ತು,
4: ನನಗಿಟ್ಟು ಬೆಲ್ಲ ಚಾ ಹೇಳಪ್ಪ, ಒಂದಿಟ್ಟು ಜಾಸ್ತಿನೇ ಹೇಳು.
3: ಹ್ಞೂ ಆಯ್ತಳವ, ನೀವು ಕುಡಕ್ಕೆ ಮನೆಗೆ ತೊಗೊಂಡು ಹೋಗ್ತೈತು ಆದ್ರೆ
4: ಉತ್ಸಾಹ ಇದು ಮನೆಗೆ ಹಂಗೆ ಹೋಯ್ತಿ, 2 ಕಪ್ ಹೆಚ್ಚಿಗೆ ಹೇಳು.
2: ಆಯ್ತು ನೋಡ್ರಿ, ನೋಡ್ರಿ ಹೋಗಿ ನೋಡ್ರಿ.
5: ಇದುವರೆಗೆ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
2: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಮಹಾಂತೇಶ್ ಕೋತಿನ್, ಶ್ರೀಸೆಲ್ ಚಿಂತಾಮಣಿ, ಭಾರತಿ ಸುನುಗಾರ್, ಸಿದ್ರಾಯ್ ಸಾಳುಂಕೆ ಹಾಗೂ ದಯಾನಂದ ನಾಗರಾಳ್.
5: ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
6: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
7: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
6: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.

0: ಓ, ಹಾಗಾದ್ರೆ ಫೀಸು ಆ ಬುಕ್ಸು.
1: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
2: ನಿಮ್ಮ ಶಾಲೆ ಕಾಲೇಜುಗಳಲ್ಲಿ ಸಿಗುವ ಸೌಲಭ್ಯಗಳ ಬಗ್ಗೆ ಜನರಿಗೆ ತಿಳಿಸಬೇಕೆ? ನಿಮ್ಮ ಅಂಗಡಿ, ಸೂಪರ್ ಮಾರ್ಕೆಟ್, ಶೋರೂಮ್ಗಳ ವಿಶೇಷ ಸೌಲಭ್ಯಗಳ ಬಗ್ಗೆ ಜನರಿಗೆ ವಿವರ ನೀಡಬೇಕೆ? ನಿಮ್ಮ ಸಭೆ ಸಮಾರಂಭಗಳ ವಿವರ ಎಲ್ಲರಿಗೂ ಹೇಳಬೇಕೆ?
3: ಇಂದೇ ವಿಜಯಪುರ ಆಕಾಶವಾಣಿಯಲ್ಲಿ ಜಾಹೀರಾತು ನೀಡಿ. ವಿವರಗಳಿಗೆ ಸಂಪರ್ಕಿಸಿ ಕಚೇರಿ ಅವಧಿಯಲ್ಲಿ. ದೂರವಾಣಿ ಸಂಖ್ಯೆ 270311. ನಮ್ಮ ಮೇಲ್ ಐಡಿ vijayapuraakashavani@gmail.com.
4: ಕೇಳುವರೆ, ಈಗ ಸಮಯ 6:20 ಆಗುತ್ತಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

0: ವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕ ಸಾಧನಾ ಶರ್ಮಾ. ಇದಾನಿಂ ಮುಖ್ಯಾ ವಾರ್ತಾ. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಉಕ್ತಂ ಯತ್ ಅಂತ್ಯೋದಯಸ್ಯ ಭಾವನೆಯಾ ಪ್ರೇರಿತಾಣಾಂ ನಿರ್ಧನ ಜನಾನಾಂ ಕಲ್ಯಾಣಂ ಏವ ಗತ ದ್ವಾದಶ ವರ್ಷೇಷು ಶಾಸನಸ್ಯ ನೀತಿ ನಿರ್ಮಾಣಸ್ಯ ಆಧಾರಃ. ಪಶ್ಚಿಮ ಬಂಗಾಳ ರಾಜ್ಯ ಆಯುಷ್ಮಾನ್ ಪ್ರಧಾನಮಂತ್ರಿ ಭಾರತ ಜನ ಆರೋಗ್ಯ ಯೋಜನಾ ಪ್ರವರ್ತಿಷ್ಯತೆ. ದಿಲ್ಲಿ ಉಚ್ಚ ನ್ಯಾಯಾಲಯೇನ ಸಿಬಿಎಸ್ಇ ಬೋರ್ಡ್ ಇತ್ಯಸ್ಯ ದ್ವಾದಶ ಕಕ್ಷಾಯಾಃ ಉತ್ತರ ಪುಸ್ತಿಕಾನಾಂ ಅಂಕಿತ ಮೂಲ್ಯಾಂಕನ ಪ್ರಣಾಳಿ ವಿಷಯೆ ಅನಿಯಮಿತತಾ ಸಂದರ್ಭೇ ಕೇಂದ್ರ ಸರ್ವಕಾರಾಯ ತಥಾ ಸಿಬಿಎಸ್ಇ ಬೋರ್ಡ್ ಇತ್ಯಸ್ಮೈ ಸೂಚನಾ ಪತ್ರಂ ಪ್ರದತ್ತಂ. ಭಾರತೇನ ಪಶ್ಚಿಮ ಏಷ್ಯಾ ಕ್ಷೇತ್ರೇ ಪುನಃ ಪ್ರವೃತ್ತಾನಾಂ ಆಕ್ರಮಣಾನಾಂ ವಿಷಯೆ ಗಭೀರ ಚಿಂತಾ ಪ್ರಕಟಿತಾ. ಆಕಾಶವಾಣಿ ಸೇವಾಯಾಃ ನವತಿ ವರ್ಷ ಪ್ರಪೂರಣಂ. ಅಪಿ ಚ ಕ್ರಿಕೆಟ್ ಕ್ರೀಡಾಯಾಂ ಭಾರತದಲಂ ಅಫ್ಘಾನಿಸ್ತಾನದಲಂ ಏಕೇನ ವಾರೇಣೈವ ತ್ರಿಶತಾಧಿಕೈಃ ಧಾವನಾಂಕೈಃ ಪರಾಜಿತ್ಯ ಸ್ವಸ್ಯ ಬೃಹತ್ತಮಂ ಪಂಚದಿವಸೀಯ ವಿಜಯಂ ಅಭಿಲೇಖಿತವತ್. ಇದಾನೀಂ ವಾರ್ತಃ ವಿಸ್ತರೇಣ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಅವದತ್ ಯತ್ ಅಂತ್ಯೋದಯಸ್ಯ ಭಾವನೆಯಾ ಪ್ರೇರಿತಾನಾಂ ದರಿದ್ರಜನಾನಾಂ ಕಲ್ಯಾಣಂ ಏವ ಗತ ದ್ವಾದಶ ವರ್ಷೇಷು ಶಾಸನಸ್ಯ ನೀತಿ ನಿರ್ಮಾಣಸ್ಯ ಆಧಾರಃ ಅಭವತ್. ತೇನ ಉಕ್ತಂ ಯತ್ ಅಸ್ಮಿನ್ ಕಾಲೇ ಭಾರತ ದೇಶಃ ಬಹೂನಿ ಪರಿವರ್ತನಾನಿ ಅನುಭೂತವತ್. ಯೇಷಾಂ ಕೇಂದ್ರೇ ನಿರ್ಧನಾಃ ವಂಚಿತಾಶ್ಚ ಜನಾಃ ಆಸನ್. ಪ್ರಧಾನಮಂತ್ರಿ ಅವದತ್ ಯತ್ ಜನಧನ ಯೋಜನಾ ಪ್ರತ್ಯಕ್ಷ ಲಾಭ ಹಸ್ತಾಂತರಣಂ ಸ್ವಚ್ಛ ಭಾರತ ಅಭಿಯಾನಂ ಪಿಎಂ ಆವಾಸ ಯೋಜನಾ ಜಲ ಜೀವನ ಮಿಷನ್ ಇತಿ ತಥಾ ಆಯುಷ್ಮಾನ್ ಭಾರತ ಯೋಜನಾ ಇತ್ಯಾದೀನಾಂ ಮುಖ್ಯೋದ್ದೇಶ್ಯಂ ಅಸ್ತಿ ಯತ್ ಜನಾನಾಂ ಕೃತೆ ಗೌರವಪೂರ್ಣಂ ಜೀವನಂ ಅವಸರಾಣಾಂ ಸುನಿಶ್ಚಯಂ ಕರ್ತುಂ ಅಪಿ ಆಸೀತ್. ನಿರ್ಧನ ಜನಾನಾಂ ಜೀವನಸ್ತರೆ ಸಸ್ಯ ಉನ್ನಯನೆ ಪ್ರೌದ್ಯೋಗಿಕ್ಯಾಃ ಅಪಿ ಮಹತ್ವಪೂರ್ಣ ಭೂಮಿಕಾ ಅಭವತ್.
1: पिछले 11 साल में देश में 25 करोड़ लोगों ने गरीबी को हराया है, गरीबी को परास्त किया है और गरीबी से बाहर निकल करके 25 करोड़ का एक बहुत बड़ा समूह नियो मिडिल क्लास के रूप में आज देश के अंदर बहुत बड़ी भूमिका अदा कर रहा है. इस नियो मिडिल क्लास की अपनी एस्पिरेशंस हैं, अपने सपने हैं.
0: अद्य आरभ्य ಪಶ್ಚಿಮ ಬಂಗಾಳ ರಾಜ್ಯ ಆಯುಷ್ಮಾನ್ ಪ್ರಧಾನಮಂತ್ರಿ ಭಾರತ ಜನ ಆರೋಗ್ಯ ಯೋಜನಾ ಪ್ರವರ್ತಿಷ್ಯತೆ. ಏತೇನ ಸಾ ಯೋಜನಾ ಸಂಪೂರ್ಣೇಪಿ ದೇಶೇ ಕಾರ್ಯಾನ್ವಿತ ಭವಿಷ್ಯತಿ. ಸ್ವಾಸ್ಥ್ಯ ಸೇವಾ ವಿಸ್ತಾರ ದಿಶಿ ಮಹತ್ವಪೂರ್ಣಂ ಪದಂ ಇದಂ. ರಾಜ್ಯ ಸರ್ವಕಾರ ಅದ್ಯ ಆಯುಷ್ಮಾನ್ ಭಾರತ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನಾಯಾಃ ಕಾರ್ಯಾನ್ವಯನಾರ್ಥಂ ರಾಷ್ಟ್ರೀಯ ಸ್ವಾಸ್ಥ್ಯ ಪ್ರಾಧಿಕರಣೇನ ಸಹ ದಿಲ್ಲಿ ನಗರೆ ಸಂಧಿ ಪತ್ರೆ ಹಸ್ತಾಕ್ಷರಂ ಕರಿಷ್ಯತಿ. ಅಸ್ಮಿನ್ ಅವಸರೆ ಕೇಂದ್ರೀಯ ಸ್ವಾಸ್ಥ್ಯ ಮಂತ್ರಿ ಜೆಪಿ ನಡ್ಡಾ ತಥಾ ಪಶ್ಚಿಮ ಬಂಗಾಳಸ್ಯ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಉಪಸ್ಥಿತೌ ಭವಿಷ್ಯತಃ. ದಿಲ್ಲಿ ಉಚ್ಚ ನ್ಯಾಯಾಲಯೇನ ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಾ ಬೋರ್ಡ್ ಇತ್ಯಸ್ಯ ದ್ವಾದಶ ಕಕ್ಷಾಯಾಃ ಉತ್ತರ ಪುಸ್ತಿಕಾನಾಂ ಅಂಕಿತ ಮೂಲ್ಯಾಂಕನ

0: नव जून षोडशोत्तर द्विसहस्रतमे वर्षे प्रधानमन्त्रिणा नरेन्द्र मोदिना प्रारब्धः। अस्य उद्देश्यं गर्भवतीनां महिलानां कृते निःशुल्कं गुणवत्तायुक्तं तथा प्रसवपूर्व स्वास्थ्य सेवानां प्रदानम् अस्ति। अस्मिन् अवसरे केन्द्रीय स्वास्थ्य मंत्री जेपी नड्डा 570 रूप्यकस्य स्मारक मुद्रां 5 रूप्यकस्य डाकपत्रं च प्रसारयिष्यति। विश्व महासागर दिवसस्य अवसरे पर्यावरण राज्य मंत्री कीर्ति वर्धन सिंह जनान महासागर संरक्षणस्य समुद्री जीव रक्षणस्य च संकल्पं कर्तुं आहूतवान्। सः अवदत् यत् महासागराः विश्वस्य राष्ट्राणि परम्पराश्च परस्परं संयोजयन्ति। भावी परम्पराणां कृते स्वच्छ जलस्य स्वस्थ पर्यावरणस्य च संरक्षणार्थं सर्वैः सहकार्यं करणीयम् इति तेन उक्तम्। क्रिकेट क्रीडायां भारतस्य ऐतिहासिकः विजयः। क्रिकेट क्रीडायां भारतदलं अफगानिस्तान दलं एकया एव पर्यायया 300+ धावनांकैः पराजित्य स्वस्य बृहत्तमं पञ्चदिवसीय विजयं अभिलेखितवत् इति वार्ताः।
1: आकाशवाणी धारवाड।
2: ಆಕಾಶವಾಣಿ ಕೊಪ್ಪಳ ಜಿಲ್ಲೆ ವಾರ್ತಾಪತ್ರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಫಿಟ್ ಇಂಡಿಯಾ ಖೇಲೋ ಇಂಡಿಯಾ ಉಪಕ್ರಮದ ಭಾಗವಾಗಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಕೊಪ್ಪಳ ಜಿಲ್ಲಾ ಸ್ವಿಮ್ಮಿಂಗ್ ಕ್ಲಬ್ ಸಹಯೋಗದಲ್ಲಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಈಜು ಸ್ಪರ್ಧೆ ಜರುಗಿತು. ಕೊಪ್ಪಳದ ಆರಕ್ಷಕ ವೃತ್ತ ನಿರೀಕ್ಷಕ ಸುರೇಶ್ ಈಜು ಸ್ಪರ್ಧೆಗೆ ಚಾಲನೆ ನೀಡಿ ಮಾತನಾಡಿ, ಯುವಜನರ ದೈಹಿಕ ಹಾಗೂ ಮಾನಸಿಕ ಸುದೃಢತೆಗೆ ಕ್ರೀಡೆಗಳು ಸಹಕಾರಿ, ಪಠ್ಯದಷ್ಟೇ ಪಠ್ಯೇತರ ಚಟುವಟಿಕೆಗಳು ಮುಖ್ಯ ಎಂದರು. ಅಧ್ಯಕ್ಷತೆ ವಹಿಸಿದ್ದ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ವಿಠಲ್ ಜಾಬ್ಗೌಡರ್ ಮಾತನಾಡಿ, ಈಜು ಸ್ಪರ್ಧೆಯಲ್ಲಿ ಅಂತಾರಾಷ್ಟೀಯ ಮಟ್ಟದ ಈಜುಪಟುಗಳಾದ ಅಸ್ಮಿತಾ ಚಂದ್ರು ಹಾಗೂ ವೃತ್ತಿ ಅಗರ್ವಾಲ್ ಉತ್ತಮ ಸಾಧನೆ ಮಾಡಿದ್ದಾರೆ, ಇತರೆ ಯುವ ಈಜುಪಟುಗಳಿಗೆ ಅವರು ಮಾದರಿ ಎಂದರು. ರಾಷ್ಟೀಯ ಆರೋಗ್ಯ ಮಿಷನ್ ಯೋಜನೆ ಅಡಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆಕರ್ಷಣೆಯ ಮುಖವಾಡ ಕಳಚುವುದು, ನಿಕೋಟಿನ್ ಮತ್ತು ತಂಬಾಕು ವ್ಯಸನದಿಂದ ದೂರವಿರುವುದು ಎಂಬ ಧ್ಯೇಯದೊಂದಿಗೆ ಆಯೋಜಿಸಿದ್ದ ವಿಶ್ವ ತಂಬಾಕು ಮುಕ್ತ ದಿನಾಚರಣೆಗೆ ಜಿಲ್ಲಾ ಹಿರಿಯ ಸಿವಿಲ್ ನ್ಯಾಯಾಧೀಶ ಮಹಂತೇಶ್ ದರ್ಗದ್ ಚಾಲನೆ ನೀಡಿದರು. ದದೇಗಲ್ ರಾಜೀವ್ ಗಾಂಧಿ ಗ್ರಾಮೀಣ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಯುವಜನ ಜಾಗೃತಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ತಂಬಾಕು ಸೇವನೆ ಹಾಗೂ ಧೂಮಪಾನ ಆರೋಗ್ಯ ಮತ್ತು ಸಮಾಜದ ಮೇಲೆ ದುಷ್ಪರಿಣಾಮ ಬೀರುತ್ತದೆ, ತಂಬಾಕು ವ್ಯಸನಮುಕ್ತ ಸಮಾಜ ನಿರ್ಮಾಣಕ್ಕೆ ಯುವಜನತೆ ಬದ್ಧರಾಗಬೇಕು ಎಂದರು. ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾ ಎಚ್ ನಂದಕುಮಾರ್ ಮಾತನಾಡಿ, ವಿಶ್ವ ಆರೋಗ್ಯ ಸಂಸ್ಥೆಯ ಆಶಯದಂತೆ ತಂಬಾಕು ಹಾಗೂ ನಿಕೋಟಿನ್ ಉದ್ಯಮ ಯುವಜನರನ್ನು ಆಕರ್ಷಿಸಲು ಉತ್ಪನ್ನಗಳನ್ನು ಸುವಾಸನೆ ಭರಿತ ವರ್ಣರಂಜಿತ ಪ್ಯಾಕೇಜಿಂಗ್ ಮತ್ತು ಸಾಮಾಜಿಕ ಮಾಧ್ಯಮವನ್ನು ಪ್ರಚಾರಕ್ಕಾಗಿ ಹೇಗೆ ಬಳಸುತ್ತದೆ ಎಂಬುದನ್ನು ಬಹಿರಂಗಪಡಿಸಲು 2026 ಆಚರಣೆಯ ಧ್ಯೇಯ ನಿಗದಿಯಾಗಿದೆ ಎಂದು ನುಡಿದರು. ತಂಬಾಕು ಸೇವನೆಯಿಂದ ಮತ್ತು ಧೂಮಪಾನದಿಂದ ಬಾಯಿಯ ಕ್ಯಾನ್ಸರ್, ಹೃದಯ ಸಂಬಂಧಿ ಮತ್ತು ಶ್ವಾಸಕೋಶ ಕಾಯಿಲೆಯಿಂದ ಬಾಧಿತರಾಗುತ್ತೇವೆ ಎಂದು ಅವರು ತಿಳಿಸಿದರು. ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ ವ್ಯಾಪ್ತಿಯ 2ನೇ ಆವೃತ್ತಿಯಲ್ಲಿ ಕೊಪ್ಪಳ ನಗರದಲ್ಲಿ ವಾಸವಾಗಿರುವ ಸ್ವಂತ ಮನೆ ಹಾಗೂ ನಿವೇಶನರಹಿತ ಕುಟುಂಬಗಳಿಗೆ ಅರ್ಜಿ ಸಲ್ಲಿಸಲು ಮತ್ತೊಮ್ಮೆ ಅವಕಾಶ ಕಲ್ಪಿಸಲಾಗಿದೆ. ಫಲಾನುಭವಿಗಳ ಸಮೀಕ್ಷೆ ಮತ್ತು ಅರ್ಜಿ ಸಲ್ಲಿಕೆ ಅವಧಿಯನ್ನು ಈ ತಿಂಗಳ 30ರವರೆಗೆ ವಿಸ್ತರಿಸಲಾಗಿದೆ. ಅರ್ಹ ಫಲಾನುಭವಿಗಳು ರಾಜೀವ್ ಗಾಂಧಿ ವಸತಿ ನಿಗಮದ ಆನ್ಲೈನ್ ತಂತ್ರಾಂಶದಲ್ಲಿ ಅರ್ಜಿ ಸಲ್ಲಿಸಿ ಸ್ವೀಕೃತಿ ಪತ್ರದೊಂದಿಗೆ ಅಗತ್ಯ ದಾಖಲಾತಿಗಳನ್ನು ಸಂಬಂಧಿತ ಕಚೇರಿಗೆ ಸಲ್ಲಿಸುವಂತೆ ಕೊಪ್ಪಳ ನಗರಸಭೆ ಪೌರಾಯುಕ್ತರು ತಿಳಿಸಿದ್ದಾರೆ. ರೈತರು ಡಿಎಪಿ ಬದಲಿಗೆ ಸಂಯುಕ್ತ ರಸಗೊಬ್ಬರ ಬಳಕೆ ಮಾಡುವಂತೆ ಜಂಟಿ ಕೃಷಿ ನಿರ್ದೇಶಕ ಜಿಡಿ ಕೃಷ್ಣಮೂರ್ತಿ ಸಲಹೆ ನೀಡಿದ್ದಾರೆ. ಆಧುನಿಕ ಕೃಷಿಯಲ್ಲಿ ರೈತರು ಸಾವಯವ ಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡಿ ಕೃತಕ ರಾಸಾಯನಿಕ ಗೊಬ್ಬರಗಳನ್ನು ಶಿಫಾರಸು ಪ್ರಮಾಣಕ್ಕಿಂತ ಹೆಚ್ಚಾಗಿ ಬಳಸುತ್ತಿರುವುದು ಕೃಷಿ ಉತ್ಪಾದನೆ ಹಾಗೂ ಪರಿಸರದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತಿದೆ, ಇದು ಗಂಭೀರವಾಗಿ ಪರಿಗಣಿಸಬೇಕಾದ ವಿಷಯ ಎಂದರು. ಜಿಲ್ಲೆಯಲ್ಲಿ ಮುಂಗಾರು ಆರಂಭವಾಗಿದ್ದು ಕೃಷಿ ಚಟುವಟಿಕೆಗಳು ಹಾಗೂ ಬಿತ್ತನೆ ಕಾರ್ಯ ಭರದಿಂದ ಸಾಗಿದೆ. ರೈತರ ಅನುಕೂಲಕ್ಕಾಗಿ ಅಗತ್ಯ ಪ್ರಮಾಣದ ರಸಗೊಬ್ಬರಗಳನ್ನು ವಿವಿಧ ದಾಸ್ತಾನು ಮಳಿಗೆಗಳಲ್ಲಿ

0: ದಾಸ್ತಾನು ಮಾಡಲಾಗಿದ್ದು, ರೈತರು ಒಂದೇ ಬಗೆಯ ರಸಗೊಬ್ಬರಕ್ಕೆ ಅಥವಾ ಒಂದೇ ಸಂಸ್ಥೆಯ ಉತ್ಪನ್ನಗಳಿಗೆ ಆದ್ಯತೆ ನೀಡದೆ ಪರ್ಯಾಯ ಗೊಬ್ಬರಗಳನ್ನು ಬಳಕೆ ಮಾಡಲು ಅವರು ಸಲಹೆ ನೀಡಿದರು. ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಂತೆ ರಸಗೊಬ್ಬರ ವಿತರಣೆಯಲ್ಲಿ ಪಾರದರ್ಶಕತೆ ತರಲು ನೈಜ ರೈತರಿಗೆ ಮಾತ್ರ ಸಬ್ಸಿಡಿ ಸಹಿತ ರಸಗೊಬ್ಬರ ತಲುಪಿಸಲು ರೈತರ ಎಫ್ಐಡಿ ಕಡ್ಡಾಯವಾಗಿರುತ್ತದೆ. ಕೃಷಿ ಇಲಾಖೆ ಅಭಿವೃದ್ಧಿಪಡಿಸಿರುವ ಕೆ ಕಿಸಾನ್ ಹೊಸ ತಂತ್ರಾಂಶದ ಮೂಲಕವೇ ಇನ್ನು ಮುಂದೆ ರಸಗೊಬ್ಬರ ವಿತರಣೆ ನಡೆಯಲಿದೆ ಎಂದು ಅವರು ಸ್ಪಷ್ಟಪಡಿಸಿದರು. ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಹಯೋಗದಲ್ಲಿ ಕೊಪ್ಪಳ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದಲ್ಲಿ ಮುಂಗಾರು ಬೀಜೋತ್ಸವ ಕಾರ್ಯಕ್ರಮ ನಡೆಯಿತು. ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕ ಡಾ ಎಆರ್ ಕುರುಬರ್ ಮತ್ತು ವ್ಯವಸ್ಥಾಪನಾ ಮಂಡಳಿ ಸದಸ್ಯ ತಿಮ್ಮಣ್ಣ ಚವಡಿ ಹಾಗೂ ಕೊಪ್ಪಳ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದ ವಿಸ್ತರಣಾ ಮುಂದಾಳು ಡಾ ಪಿಆರ್ ಬದರಿ ಪ್ರಸಾದ್ ನೇತೃತ್ವದಲ್ಲಿ ಬೀಜೋತ್ಸವ ಜರುಗಿತು. ಕುಕನೂರು ತಾಲೂಕು ಕೃಷಿಕ ಸಮಾಜದ ನಿರ್ದೇಶಕ ಪ್ರಕಾಶ್ ಮೇಟಿ, ಪ್ರಗತಿಪರ ರೈತರಾದ ಮುದುಕಪ್ಪ ದೇವರ್, ಜೀವಂತಗೌಡ, ಗವಿಸಿದ್ದಪ್ಪ, ಶರಣೇಗೌಡ ಹಾಗೂ ಹನುಮಂತಪ್ಪ ಪಾಲ್ಗೊಂಡಿದ್ದರು. ಇದುವರೆಗೆ ಕೊಪ್ಪಳ ಜಿಲ್ಲೆ ವಾರ್ತಾಪತ್ರ ಕೇಳಿದಿರಿ. ಬರೆದವರು ರಾಜಾಸಾಬ್ ಮುಲ್ಲಾರ್. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಆಕಾಶವಾಣಿ ವಿಜಯಪುರ ಕೇಳುಗರೆ, ಇಂದು ಸಂಜೆ 6:51 ಕಿಸಾನ್ ಮಣಿ ಕಾರ್ಯಕ್ರಮದಲ್ಲಿ ಮುಂಗಾರು ಹಂಗಾಮಿನ ಸಿದ್ಧತೆ ಕುರಿತು ವಿಜಯಪುರದ ಕೃಷಿ ಮಹಾವಿದ್ಯಾಲಯದ ಬೇಸಾಯಶಾಸ್ತ್ರದ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಪಿಎಸ್ ಪತ್ತಾರ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಸಿದ್ರಾಯನ್ ಸಾಳುಂಕೆ. ಇನ್ನು ನಾಳೆ ಸಂಜೆ 5:00 ನಿಲಯದಿಂದ ಚಿತ್ರಗೀತೆಗಳನ್ನು ಆಲಿಸಲಿದ್ದೀರಿ. 5:30 ಆರೋಗ್ಯ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ದೇಹದಾನ ಈ ಕುರಿತು ವಿಶೇಷ ಸಂದರ್ಶನ ಭಾಗವಹಿಸುತ್ತಾರೆ ಡಾಕ್ಟರ್ ಸಂಧ್ಯಾ ಯಾದಗಿರಿ. ನಾಳಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಸಂಜೆ 6:51 ಸಾವಯವ ಮತ್ತು ಸಮಗ್ರ ಕೃಷಿಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ತಿಕೋಟಾ ಪಟ್ಟಣದ ಹಿರಿಯ ರೈತರಾದ ಸಿದ್ದಪ್ಪ ಶಿವಲಿಂಗಪ್ಪ ಭೋಸಗೊಂಡ್ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಕೆಳೂರಿಗೆ ಸಮಯ 6:37 ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕೆಲವು ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ ಬಿತ್ತರಗೊಳ್ಳಲಿದೆ.

0: ಆಕಾಶವಾಣಿ ಈಗ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ.
1: ನನ್ಗೊಬ್ಬ ಹಠಮಾರಿ ಪಕ್ಕದ ಮನೆಯವನಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ 0 ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in.
2: ಅಕ್ಕ ನೋಡು,
3: ಹ್ಯಾಪಿ ಬರ್ತ್ಡೇ ಬ್ರೋ,
2: ತೋರ್ಸು. ವಾ, ನನ್ನ ಇಷ್ಟದ ಕಲರ್.
3: ಯಾವಾಗ್ಲೂ ಶಾಪಿಂಗ್.
2: ನನ್ ಗೊತ್ತು ಅಮ್ಮ, ನಮ್ಮದು ಖರ್ಚು ಮಾಡೋ ವಯಸ್ಸಲ್ವಾ, ರೈಟ್?
4: ಸೇವಿಂಗ್ ಮಾಡೋ ವಯಸ್ಸು ಕೂಡ.
5: ನನ್ ಗೊತ್ತು ಅಪ್ಪ, ಸೇವ್ ಮಾಡಿ ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡಿ ಮೊತ್ತದ ಮೇಲೆ ಬಡ್ಡಿ ಸಿಗುತ್ತೆ, ಅದನ್ನ ಮರು ಹೂಡಿಕೆ ಮಾಡಿದ್ರೆ ಬಡ್ಡಿ ಸಿಗ್ತಾ ಇರುತ್ತೆ.
6: ನನ್ಗೆ ಗೊತ್ತಲ್ವಾ,
5: ಆರ್‌ಬಿಐ ಹೇಳುತ್ತೆ,
7: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 FM ರೈನ್ಬೋ 101.3 MHz, ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಈಡಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ.
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ ಮಾನಿನಿ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಆಯುಷ್ಮಾನ್ ಯೋಜನೆಗಳಿಗೆ ಒಳಪಟ್ಟ ಖಾಸಗಿ ಆಸ್ಪತ್ರೆಗಳು ಹಣ ಪಡೆದರೆ ಅನುಮತಿ ರದ್ದು, ಆರೋಗ್ಯ ಸಚಿವ ಯುಟಿ ಖಾದರ್. ಪಬ್ ಕ್ಲಬ್ಗಳಿಗೆ ಅಪ್ರಾಪ್ತ ವಯಸ್ಕರ ಪ್ರವೇಶ ನಿಷೇಧ, ವಯಸ್ಸಿನ ಪರಿಶೀಲನೆಗೆ ನೋಟಿಸ್ ಜಾರಿ ಮಾಡುವಂತೆ ಅಧಿಕಾರಿಗಳಿಗೆ ಗೃಹ ಸಚಿವರ ನಿರ್ದೇಶನ. ಭಾರತದ ಅಭಿವೃದ್ಧಿಗೆ ಯುವಜನತೆ ಶ್ರಮಿಸುವಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕರೆ. ಸುಮಲತಾ ಅಂಬರೀಷ್ಗೆ ಮುಂದಿನ ದಿನಗಳಲ್ಲಿ ಪಕ್ಷದಲ್ಲಿ ಸೂಕ್ತ ಸ್ಥಾನಮಾನ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸ್ಪಷ್ಟನೆ. ರಾಜ್ಯದಲ್ಲಿ ಮುಂದಿನ 6 ದಿನ ಭಾರೀ ಮಳೆ, ಕರಾವಳಿ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ. ಆಯುಷ್ಮಾನ್ ಸೇರಿದಂತೆ ಸರ್ಕಾರಿ ಯೋಜನೆಗಳಿಗೆ ಒಳಪಟ್ಟ ಖಾಸಗಿ ಆಸ್ಪತ್ರೆಗಳು ಜನಸಾಮಾನ್ಯರಿಗೆ ನೀಡಿರುವ ಸೌಕರ್ಯಗಳನ್ನು ನೀಡದೆ ನಿಯಮ ಉಲ್ಲಂಘಿಸಿದರೆ ಅನುಮತಿ ರದ್ದುಪಡಿಸಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವ ಯುಟಿ ಖಾದರ್ ಸ್ಪಷ್ಟಪಡಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯಡಿ ಬಿಪಿಎಲ್ ಕಾರ್ಡ್ ಹೊಂದಿರುವ ರೋಗಿಗಳಿಂದ ಖಾಸಗಿ ಆಸ್ಪತ್ರೆಗಳು ಹಣ ಪಡೆಯಬಾರದು. ಒಂದು ವೇಳೆ ಹೆಚ್ಚುವರಿ ಶುಲ್ಕ ಪಡೆದರೆ ಆರೋಗ್ಯ ಮಿತ್ರರು ಈ ಬಗ್ಗೆ ಗಮನ ಹರಿಸಿ ಮೇಲಿನ ಅಧಿಕಾರಿಗಳ ಮೂಲಕ ಉಚಿತ ಚಿಕಿತ್ಸೆಗೆ ಕ್ರಮ ವಹಿಸಬೇಕು ಎಂದು ಸೂಚಿಸಿದ್ದಾರೆ. ಇದೇ ವೇಳೆ ಸರ್ಕಾರಿ ವೈದ್ಯರ ಕೊರತೆಯ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆದಿದ್ದು, ವೈದ್ಯರನ್ನು ಸರ್ಕಾರಿ ಸೇವೆಯತ್ತ ಆಕರ್ಷಿಸಲು ಹೊಸ ರೂಪುರೇಷೆಗಳನ್ನು ಸಿದ್ಧಪಡಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಹಳ್ಳಿ ಹಾಗೂ ಗುಡ್ಡಗಾಡು ಪ್ರದೇಶಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಸರ್ಕಾರಿ ವೈದ್ಯರ ವೇತನವನ್ನು ಹೆಚ್ಚಿಸಲು ಇಲಾಖೆ ನಿರ್ಧರಿಸಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಅಪ್ರಾಪ್ತ ವಯಸ್ಕರ ಪ್ರವೇಶವನ್ನು ಕಟ್ಟುನಿಟ್ಟಾಗಿ ತಡೆಯಲು ಮತ್ತು ಮದ್ಯ ಸರಬರಾಜು ಮಾಡುವುದನ್ನು ನಿಷೇಧಿಸಲು ಬೆಂಗಳೂರಿನ ಎಲ್ಲಾ ಪಬ್ಗಳು, ಬಾರ್ಗಳು, ಕ್ಲಬ್ಗಳು ಹಾಗೂ ಮದ್ಯ ಸರಬರಾಜು ಮಾಡುವ ಇತರೆ ಸಂಸ್ಥೆಗಳಿಗೆ ನೋಟಿಸ್ ಜಾರಿ ಮಾಡುವಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹಿರಿಯ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಇತ್ತೀಚೆಗೆ ನಡೆಸಿದ ಸಂಶೋಧನೆಯಲ್ಲಿ ನಗರದ ಪ್ರತಿ 3 ಹದಿಹರೆಯದವರಲ್ಲಿ ಓರ್ವ ಮದ್ಯ ಅಥವಾ ತಂಬಾಕು ಬಳಕೆಯಿಂದಾಗಿ ಆರೋಗ್ಯ ಸಮಸ್ಯೆ ಎದುರಿಸುವ ಅಪಾಯದಲ್ಲಿದ್ದಾರೆ. ಈ ಅಧ್ಯಯನದ ಹಿನ್ನೆಲೆಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ವಯಸ್ಸಿನ ಪರಿಶೀಲನಾ ನಿಯಮಗಳನ್ನು ಜಾರಿಗೆ ತರಬೇಕು ಎಂದು ಆದೇಶ ನೀಡಿದ್ದಾರೆ. ಗುರುತಿನ ಚೀಟಿ ಇಲ್ಲವಾದರೆ ಪ್ರವೇಶ ನೀಡಬಾರದು. ನಿಯಮ ಉಲ್ಲಂಘಿಸಿದರೆ ಕಠಿಣ ಕ್ರಮ. ಸಿಸಿಟಿವಿ ನಿಯಮ ಪಾಲನೆ ಮಾಡುವಂತೆ ಸೂಚಿಸಿದ್ದಾರೆ. ಈ ನಿಟ್ಟಿನಲ್ಲಿ ಪೋಷಕರು, ಶಿಕ್ಷಕರು, ನಾಗರಿಕರು ಮತ್ತು ವಾಣಿಜ್ಯ ಸಂಸ್ಥೆಗಳ ಮಾಲೀಕರು ಪೊಲೀಸರೊಂದಿಗೆ ಸಹಕರಿಸುವಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಹಲವು ಸವಾಲುಗಳು ಎದುರಾಗಿದ್ದರೂ ಭಾರತ ವಿಶ್ವದ ಅತಿ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ. ಮುಂದಿನ ದಿನಗಳಲ್ಲಿ ಭಾರತ ವಿಶ್ವದ ಪ್ರಮುಖ ಉತ್ಪಾದನಾ ಕೇಂದ್ರವಾಗಲಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಬಾಗಲಕೋಟೆ ನಗರದ ಬಿವಿವಿ ಸಂಘದ ಎಸ್ ನಿಜಲಿಂಗಪ್ಪ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಇಂದು ನಡೆದ 17 ಪದವಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದ ಅವರು, ಮಧ್ಯಪ್ರಾಚ್ಯ ಸಂಘರ್ಷ, ರಷ್ಯಾ ಉಕ್ರೇನ್ ಯುದ್ಧ ಸೇರಿದಂತೆ ಹಲವು ಜಾಗತಿಕ ಸಮಸ್ಯೆಗಳ ನಡುವೆಯೂ ಭಾರತದ ಆರ್ಥಿಕತೆ ದೃಢವಾಗಿ ಬೆಳೆಯುತ್ತಿದೆ ಎಂದು ಹೇಳಿದ್ದಾರೆ. 2047 ವೇಳೆಗೆ ಭಾರತವನ್ನು ವಿಕಸಿತ ರಾಷ್ಟ್ರವನ್ನಾಗಿ ರೂಪಿಸುವ ಗುರಿ ಹೊಂದಲಾಗಿದ್ದು, ಯುವಜನತೆ ರಾಷ್ಟ್ರದ ಅಭಿವೃದ್ಧಿಗೂ ಕೊಡುಗೆ ನೀಡಬೇಕು ಎಂದು ಸಚಿವ ಪ್ರಹ್ಲಾದ್ ಜೋಶಿ ಕರೆ ನೀಡಿದ್ದಾರೆ.

0: India is the fastest growing economy of the world. I am not telling because of the huge vastness of this country. There are some issues, there are some problems, but in spite of the Middle East problem, in spite of the Iran, US, Ukraine, Russia, India's economy is going fast, and nobody is, no petrol outlet is right one in spite of these problems, and there are many countries which are happening. So, friends, I would like to end, I would like to tell, you can record my words, 21st century is India century, that century belongs to India.
1: 2028ರ ವಿಧಾನಸಭಾ ಚುನಾವಣೆ ಗೆಲ್ಲುವುದು ನಿಮ್ಮ ಗುರಿಯಾಗಿರಲಿ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಾರ್ಯಕರ್ತರಿಗೆ ಕರೆ ನೀಡಿದ್ದಾರೆ. ಮಾಜಿ ಶಾಸಕ ಮಂಜುನಾಥ್ ಹಾಗೂ ಮೈಸೂರು ಕಾಂಗ್ರೆಸ್ ಮುಖಂಡ ಲಕ್ಷ್ಮಣ್ ಅವರ ನೇತೃತ್ವದಲ್ಲಿ ಹುಣಸೂರು ಕಾಂಗ್ರೆಸ್ ಮುಖಂಡರು ಕುಮಾರ ಪಾರ್ಕ್ ಸರ್ಕಾರಿ ಅತಿಥಿಗೃಹದಲ್ಲಿ ಅಭಿನಂದಿಸಿದ ಸಂದರ್ಭದಲ್ಲಿ ಶಿವಕುಮಾರ್ ಈ ವಿಷಯ ತಿಳಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಮೈ ಮರೆಯದಂತೆ ಕಾರ್ಯಕರ್ತರಿಗೆ ಸಲಹೆ ನೀಡಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ವೇಳೆ ಎಚ್ಚರಿಕೆಯಿಂದ ಇದ್ದು ಮತಗಳನ್ನು ಕಾಪಾಡಿಕೊಳ್ಳುವಂತೆ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ರಾಜ್ಯಸಭೆ ಹಾಗೂ ವಿಧಾನ ಪರಿಷತ್ ಚುನಾವಣೆಗೆ ಸಮರ್ಥ ಅಭ್ಯರ್ಥಿಗಳನ್ನೇ ಪಕ್ಷದ ವರಿಷ್ಠರು ಆಯ್ಕೆ ಮಾಡಿದ್ದು ಕಾರ್ಯಕರ್ತರಿಗೆ ಸಂತಸ ತಂದಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸುಮಲತಾ ಅಂಬರೀಶ್ ಅವರಿಗೆ ಮುಂದಿನ ದಿನಗಳಲ್ಲಿ ಪಕ್ಷದಲ್ಲಿ ಸೂಕ್ತ ಸ್ಥಾನಮಾನ ನೀಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯಸಭೆಗೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಅವರ ಹೆಸರನ್ನು ಪ್ರಸ್ತಾಪ ಮಾಡದಿರುವ ಕುರಿತ ಪ್ರಶ್ನೆಗೆ ಉತ್ತರಿಸಿದ ಬಿವೈ ವಿಜಯೇಂದ್ರ, ದೇವೇಗೌಡರ ಬಗ್ಗೆ ಅಪಾರ ಗೌರವವಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಖಾತೆ ಹಂಚಿಕೆ ಸವಾಲಾಗಿದೆ ಎಂದು ವ್ಯಂಗ್ಯವಾಡಿದ್ದಾರೆ. ಎಚ್ಡಿ ದೇವೇಗೌಡ ಅವರನ್ನು ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡದಿರುವ ಕುರಿತು ಕಾಂಗ್ರೆಸ್ ನಾಯಕರ ಹೇಳಿಕೆಗೆ ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ಡಿ ಕುಮಾರಸ್ವಾಮಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜೆಡಿಎಸ್ ಬಗ್ಗೆ ಮಾತನಾಡುವ ಮೊದಲು ಕಾಂಗ್ರೆಸ್ನ ಹಿಂದಿನ ಕಾರ್ಯಗಳನ್ನು ನೆನಪಿಸಿಕೊಳ್ಳಿ ಎಂದು ಹೇಳಿದ್ದಾರೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕರ್ನಾಟಕವನ್ನು ಎಟಿಎಂ ಆಗಿ ಪರಿವರ್ತಿಸಿದ್ದಾರೆ ಎಂದು ದೂರಿದ್ದಾರೆ. ಚುನಾವಣಾ ಲಾಭಕ್ಕಾಗಿ ದೇವೇಗೌಡರ ಹೆಸರನ್ನು ರಾಜಕೀಯಗೊಳಿಸುವುದು ಸರಿಯಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಮೊದಲ ಹಂತದ ನೂತನ 13 ಸಚಿವರಿಗೆ ಕೊಠಡಿಗಳನ್ನು ಹಂಚಿಕೆ ಮಾಡಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಆದೇಶ ಹೊರಡಿಸಿದೆ. ಕುಮಾರಕೃಪಾ ಅತಿಥಿ ಗೃಹ ಇನ್ನು ಮುಂದೆ ಮುಖ್ಯಮಂತ್ರಿಗಳ ಗೃಹ ಕಚೇರಿಯಾಗಿರಲಿದೆ. ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ 4 ಕೊಠಡಿಗಳನ್ನು ಹಂಚಿಕೆ ಮಾಡಲಾಗಿದೆ. ಈ ಹಿಂದೆ ಉಪ ಮುಖ್ಯಮಂತ್ರಿಯಾಗಿದ್ದಾಗ ಡಿಕೆ ಶಿವಕುಮಾರ್ ಅವರಿಗೆ ನೀಡಲಾಗಿದ್ದ ಕೊಠಡಿಯನ್ನೇ ನೀಡಲಾಗಿದೆ. ಇನ್ನು ಹವಾವರ್ತಮಾನ. ರಾಜ್ಯದಲ್ಲಿ ನೈಋತ್ಯ ಮುಂಗಾರು ಚುರುಕುಗೊಂಡಿದ್ದು ಮುಂದಿನ 6 ದಿನಗಳ ಕಾಲ ರಾಜ್ಯಾದ್ಯಂತ ವ್ಯಾಪಕ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ವಿಶೇಷವಾಗಿ ಕರಾವಳಿ ಜಿಲ್ಲೆಗಳು ಮತ್ತು ದಕ್ಷಿಣ ಒಳನಾಡಿನ ಕೆಲವು ಭಾಗಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದ್ದು ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಉತ್ತರ ಒಳನಾಡಿನ ಬೆಳಗಾವಿ, ಧಾರವಾಡ, ಗದಗ ಜಿಲ್ಲೆಗಳಲ್ಲಿ ಇಂದು ಮತ್ತು ನಾಳೆ ಬಿರುಗಾಳಿ ಸಹಿತ ಭಾರೀ ಮಳೆಯಾಗುವ ನಿರೀಕ್ಷೆ ಇದೆ. ಬೆಂಗಳೂರಿನಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಇಲಾಖೆ ತಿಳಿಸಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ರಾಜ್ಯಸಭೆ ಚುನಾವಣೆಗೆ ಭಾರತೀಯ ಜನತಾ ಪಕ್ಷ ಧಾರವಾಡದ ಎಂ ನಾಗರಾಜ್ ಅವರ ಹೆಸರನ್ನು ಸೂಚಿಸಿರುವ ಪಕ್ಷದ ನಿರ್ಧಾರವನ್ನು ಮುಕ್ತವಾಗಿ ಸ್ವಾಗತಿಸುವುದಾಗಿ ಸಂಸದ ಈರಣ್ಣ ಕಡಾಡಿ ಬೆಳಗಾವಿಯಲ್ಲಿ ತಿಳಿಸಿದ್ದಾರೆ. ವಿಶೇಷ ಘಟಕ ಯೋಜನೆ SCP ಹಾಗೂ ಗಿರಿಜನ ಉಪಯೋಜನೆ TSP-ಯಡಿಯಲ್ಲಿ ಮಂಜೂರಾಗಿರುವ ಅನುದಾನವನ್ನು 100% ಬಳಸುವಂತೆ ಯಾದಗಿರಿ ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಮ ಪಾಂಡ್ವೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಪೂರ್ವ ಮುಂಗಾರು ಆರಂಭದ ಬೆನ್ನಲ್ಲೇ ಕೃಷಿ ಆಧಾರಿತ ಬೆಳೆಗಳ ಉತ್ತಮ ಇಳುವರಿ ಹಾಗೂ ಮಣ್ಣಿನ ಫಲವತ್ತತೆ ಕಾಪಾಡಲು ಸಂಯುಕ್ತ ರಾಸಾಯನಿಕ ರಸಗೊಬ್ಬರಗಳನ್ನು ಬಳಕೆ ಮಾಡುವಂತೆ ಉಡುಪಿ ಜಿಲ್ಲಾ ಕೃಷಿ ಇಲಾಖೆ ಶಿಫಾರಸು ಮಾಡಿದೆ. ಹಾವೇರಿ ಜಿಲ್ಲೆಯ ಎಲ್ಲಾ ನ್ಯಾಯಾಲಯಗಳಲ್ಲಿ 11 ಜುಲೈ ರಾಷ್ಟೀಯ ಲೋಕ ಅದಾಲತ್ ಜರುಗಲಿದೆ ಎಂದು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ನ್ಯಾಯಾಧೀಶರಾದ ಶೈಲಜಾ HV ತಿಳಿಸಿದ್ದಾರೆ. ಪರಿಸರವನ್ನು ಸಂರಕ್ಷಿಸುವುದು ಮತ್ತು ಸ್ವಚ್ಛವಾಗಿಡುವುದು ಕೇವಲ ಒಂದು ದಿನದ ಕೆಲಸವಲ್ಲ, ಅದು ಜೀವನದ ಅವಿಭಾಜ್ಯ ಅಂಗವಾಗಿದೆ ಎಂದು

0: ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಆಯುಕ್ತೆ ಬಿಫೌಜಿಯಾ ತರನ್ನುಂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ತಿಳಿಸಿದ್ದಾರೆ. ಘನತ್ಯಾಜ್ಯ ವಿಲೇವಾರಿ 2026ರಲ್ಲಿನ ನಿಯಮಗಳನ್ನು ಸಂಪೂರ್ಣವಾಗಿ ಅರಿತು ಜಿಲ್ಲೆಯಲ್ಲಿನ ಘನತ್ಯಾಜ್ಯ ಸಮಸ್ಯೆಯನ್ನು ಸಮರ್ಥವಾಗಿ ನಿಭಾಯಿಸುವಂತೆ ಎಲ್ಲ ನಗರ ಸ್ಥಳೀಯ ಸಂಸ್ಥೆಯ ಅಧಿಕಾರಿಗಳಿಗೆ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಸೂಚಿಸಿದ್ದಾರೆ. ಪತ್ರಿಕಾ ಛಾಯಾಗ್ರಹಣ ಕ್ಷೇತ್ರದಲ್ಲಿ ಕಳೆದ 25 ವರ್ಷಗಳಿಂದ ನಿರಂತರ ಸೇವೆ ಸಲ್ಲಿಸುತ್ತಿರುವ ಬೆಳಗಾವಿಯ ಹಿರಿಯ ಪತ್ರಿಕಾ ಛಾಯಾಗ್ರಾಹಕ ಪಿಕೆ ಬಡಿಗೇರ ಕರ್ನಾಟಕ ಛಾಯಾರತ್ನ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಯುಷ್ಮಾನ್ ಯೋಜನೆಗಳಿಗೆ ಒಳಪಟ್ಟ ಖಾಸಗಿ ಆಸ್ಪತ್ರೆಗಳು ಹಣ ಪಡೆದರೆ ಅನುಮತಿ ರದ್ದು, ಆರೋಗ್ಯ ಸಚಿವ ಯುಟಿ ಖಾದರ್. ಪಬ್ ಕ್ಲಬ್ಗಳಿಗೆ ಅಪ್ರಾಪ್ತ ವಯಸ್ಕರ ಪ್ರವೇಶ ನಿಷೇಧ, ವಯಸ್ಸಿನ ಪರಿಶೀಲನೆಗೆ ನೋಟಿಸ್ ಜಾರಿ ಮಾಡುವಂತೆ ಅಧಿಕಾರಿಗಳಿಗೆ ಗೃಹ ಸಚಿವರ ನಿರ್ದೇಶನ. ಭಾರತದ ಅಭಿವೃದ್ಧಿಗೆ ಯುವಜನತೆ ಶ್ರಮಿಸುವಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕರೆ. ಸುಮಲತಾ ಅಂಬರೀಷ್ಗೆ ಮುಂದಿನ ದಿನಗಳಲ್ಲಿ ಪಕ್ಷದಲ್ಲಿ ಸೂಕ್ತ ಸ್ಥಾನಮಾನ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸ್ಪಷ್ಟನೆ. ರಾಜ್ಯದಲ್ಲಿ ಮುಂದಿನ 6 ದಿನ ಭಾರಿ ಮಳೆ, ಕರಾವಳಿ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35ಕ್ಕೆ.
1: ಅಜ್ಜಾಯ್ದು ಯಾವ ಗಿಡ?
2: ಟ್ಯಾಂಜರೀನ್, ತುಂಬಾ ಹಸಿಯಾಗಿರುತ್ತೆ. ಕೇಳಬೇಡಿ, ಫ್ರೀ ಫಾರಿನ್ ಟ್ರಿಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈಗಲೇ ಮಾಡ್ತೇನೆ
1: ಅಜ್ಜ. ನಿಲ್ಲಿ, ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ.
2: ಯಾಕೆ?
1: ಇದು SMS ಸ್ಕ್ಯಾಮ್. ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕದೀತಾರೆ.
2: ಓ ಥ್ಯಾಂಕ್ಸ್ ಕಪ್ಪು, ಮಜಾವಾದೆ. ತಗೋ ನಿಮ್ಮ ಜಾಣತನಕ್ಕೆ ಪ್ರತಿಫಲ.
3: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
4: ದುಡಿಮೆಯ ದೇವರು ದುಡಿಮೆ ತವರೂರು.
5: ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದಾಗ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಷನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ನ್ಯಾಯ ಬಂತು ಜೊತೆಗಿರುವಾಗ ಕಾಂಚಾಣದ ಚಿಂತೆ ಏಕೆ, ಕಾಂಚಾಣದ ಚಿಂತೆ ಏಕೆ? ದಿನವೂ ಕಾನೂನಿನ ಸಲಹೆ ಬಿಡುವುದೇ ಇಲ್ಲ ನಿಮ್ಮ ಜೊತೆ.
4: 1987 ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನ ನ್ಯಾಯಬಂಧು ಆಪ್ ಹಾಗೂ ಡಬ್ಲ್ಯೂ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಪ್ರೊಬೋನೋ ಡ್ಯಾಶ್ ಡಿ

0: oj.in ಇಲ್ಲಿ ಪಡೆಯಬಹುದು.
1: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
5: ಸಾಯಿ ಬಾಲ್.
6: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
7: ತಜ್ಞವಾಣಿ.

ಇಂದಿನ ಕಾರ್ಯಕ್ರಮದಲ್ಲಿ ಮುಂಗಾರು ಹಂಗಾಮಿನ ಸಿದ್ಧತೆ ಕುರಿತು ವಿಜಯಪುರದ ಕೃಷಿ ಮಹಾವಿದ್ಯಾಲಯದ ಬೇಸಾಯಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಪಿ ಎಸ್ ಪತ್ತಾರ್ ಅವರೊಂದಿಗೆ ಸಂದರ್ಶನ.

0: ಇಂದಿನ ಕಾರ್ಯಕ್ರಮದಲ್ಲಿ ಮುಂಗಾರು ಹಂಗಾಮಿನ ಸಿದ್ಧತೆ ಕುರಿತು ವಿಜಯಪುರದ ಕೃಷಿ ಮಹಾವಿದ್ಯಾಲಯದ ಬೇಸಾಯಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಪಿಎಸ್ ಪತ್ತಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಿದ್ರಾಯನ್ ಸಾಳುಂಕೆ.
1: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಆತ್ಮೀಯರೇ, ಇವತ್ತು ನಾವು ವಿಜಯಪುರದ ಕೃಷಿ ಮಹಾವಿದ್ಯಾಲಯದಲ್ಲಿದ್ದೀವಿ. ನಮ್ಮ ಜೊತೆ ಡಾಕ್ಟರ್ ಪಿ ಎಸ್ ಪತ್ತಾರ್ ಅವರು ಅದಾರ. ಇವರು ಬೇಸಾಯಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇವ್ರ ಜೊತೆ ಮಾತಾಡಿ ಈ ಮುಂಗಾರು ಹಂಗಾಮಿನ ಸಿದ್ಧತೆ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳೋಣಂತ. ಡಾಕ್ಟರ್ ಪಿ ಎಸ್ ಪತ್ತಾರ್ ಅವರೇ, ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮತ್ತು ನಮಸ್ಕಾರ.
2: ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ಪಿ ಎಸ್ ಪತ್ತಾರ್ ಅವರಿಂದ ನಮಸ್ಕಾರ.
1: ಸರ್, ಈಗ ಮುಂಗಾರು ಹಂಗಾಮು ಪ್ರಾರಂಭ ಹಂತದಲ್ಲಿದೆ. ಈಗ ನಮ್ಮ ರೈತರು ಈ ಭೂಮಿಯನ್ನು ಯಾವ ರೀತಿ ಹದ ಮಾಡಿಕೊಂಡು ಯಾವ ರೀತಿ ಈ ಭೂಮಿಯಲ್ಲಿ ಯಾವ್ಯಾವ ಚಟುವಟಿಕೆಗಳನ್ನು ಕೈಗೊಳ್ಬೇಕಂತ ತಾವು ಹೇಳ್ತೀರಿ?
2: ಮುಖ್ಯವಾಗಿ ಈ ನಮ್ಮ ವಿಜಯಪುರ, ಬಾಗಲಕೋಟು ಮತ್ತು ಬೆಳಗಾವಿ ಜಿಲ್ಲೆ ಕೆಲವೊಂದು ಭಾಗದಲ್ಲಿ ಭಾಗಶಃ ಈ ಒಣಬೇಸಾಯ ಪ್ರದೇಶದಲ್ಲಿ ನಮ್ಮ ರೈತ ಬಾಂಧವರು ಬೆಳೆಯುವಂಥ ಕೆಲವೊಂದು ಬೆಳೆಗಳ ಒಂದು ತಯಾರಿಕೆ ಅಥವಾ ಬಿತ್ತುವ ಪೂರ್ವದಲ್ಲಿ ಯಾವ್ಯಾವ ಚಟುವಟಿಕೆಗಳನ್ನು ನಮ್ಮ ರೈತರು ಕೈಗೊಳ್ಳಬೇಕನ್ನೋದ್ರ ಬಗ್ಗೆ ಒಂದಿಷ್ಟು ವಿವರವಾದ ಒಂದು ಮಾಹಿತಿಯನ್ನು ಕೊಡ್ತೀನಿ. ಈಗ ಒಣಬೇಸಾಯ ಮುಖ್ಯವಾಗಿ ಯಾಕಂದರೆ ನೀರಾವರಿಯಲ್ಲಿ ರೈತರು ಸ್ವಲ್ಪ ಹೆಚ್ಚಿಗೆ ಅದರ ಬಗ್ಗೆ ಏನೋ ನಿರ್ವಹಣೆ ಮಾಡುವಂಥದ್ದಿರಲಿ, ಬೆಳೆಗಳ ಆಯ್ಕೆ ಇರ್ಬೋದು, ಆ ಬೆಳೆಗೆ ಖರ್ಚು ಮಾಡುವಂಥ ಒಂದು ದುಡ್ಡಿನ ವ್ಯವಸ್ಥೆ ಇರ್ಬೋದು, ಸ್ವಲ್ಪ ಹೆಚ್ಚಿಗೆ ಅವರು ಅದರ ಬಗ್ಗೆ ಒಲವು ತೋರಿಸ್ತಾರೆ. ಮತ್ತು ನಾವು ಒಣಬೇಸಾಯದಲ್ಲಿ ಖರ್ಚು ಮಾಡಲಿಕ್ಕೆ ಅಷ್ಟೊಂದು ರೈತರಿಗೆ ಒಲವು ತೋರಿಸ್ಲಿಕ್ಕೆ ಹೇಳೋದಿಲ್ಲ. ಯಾಕಂತಂದರೆ ಇದು ಒಂದು ರೀತಿಯಿಂದ ಒಣಬೇಸಾಯ ಕೃಷಿ ಅಂತಂದರೆ ಒಂದು ರೀತಿ ವಾತಾವರಣ ಜೊತೆಗೆ ನಮ್ಮ ರೈತರು ಜೂಜಾಟ ಆಡೋದಂಗೆ ಅನ್ನಿಸ್ತದೆ. ಯಾಕಂದರೆ ಯಾವುದೇ ಒಂದು ಬೆಳೆ ಆ ಒಂದು ಬೆಳವಣಿಗೆ ಸರಿಯಾಗಿ ಬರಬೇಕಾಗಿತ್ತಪ್ಪ ಅಂತಂದರೆ ಈ ಒಂದು ಮಳೆಯ ಒಂದು ಪ್ರಮಾಣ ಹಾಗೂ ಮಳೆ ಯಾವ ರೀತಿಯಿಂದ ಇದು ಡಿಸ್ಟ್ರಿಬ್ಯೂಷನ್ ಅಂತೀವಿ ನಾವು, ಅಂದರೆ ಹಂತ ಹಂತವಾಗಿ ಮಳೆ ಸರಿಯಾಗಿ ಬಂತಪ್ಪ ಅಂತಂದರೆ ನಮ್ಮ ಒಣಬೇಸಾಯ ಬೆಳೆಗೆ ಭಾಳಷ್ಟು ಅನುಕೂಲ ಆಗುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ಈ ವರ್ಷ ಬಹುಶಃ ನೀವೆಲ್ಲ ಬೇರೆ ಬೇರೆ ಏನು ಮಾಧ್ಯಮಗಳಲ್ಲಿ ಕೇಳಿರ್ಬೋದು, ಈ ವರ್ಷ ಈ ಒಂದು ಮಾರುತಗಳೇನದಲ್ಲ ಯಾವುದು ಈ ಮಳೆ ಮಾರುತಗಳು ಸ್ವಲ್ಪ ವ್ಯತಿರಿಕ್ತವಾಗಿ ಅಂದರೆ ಪ್ರತಿ ವರ್ಷ ಬರುವಂಥ ಮಳೆ ಪ್ರಮಾಣಕ್ಕಿಂತ ಈ ವರ್ಷ ಶೇಕಡಾವಾರು ಕಡಿಮೆ ಮಳೆ ಆಗ್ತದೆ ಅನ್ನುವಂಥದ್ದು ಭಾರತ ಹವಾಮಾನ ಇಲಾಖೆಯವರು ಹೇಳಿದಂಥ ಒಂದು ವಿಷಯ ಅದ. ಇದನ್ನೆಲ್ಲ ನೀವು ಮೀಡಿಯಾಗಳಲ್ಲಿ ಅಂದರೆ ಈ ನ್ಯೂಸ್ ಚಾನೆಲ್ಗಳಲ್ಲಿ ಅಥವಾ ಪೇಪರ್ಗಳಲ್ಲಿ ಎಲ್ಲ ಒಂದು ಮಾಧ್ಯಮಗಳ ಮುಖಾಂತರ ತಿಳ್ಕೊಂಡಿದ್ದೀರಿ. ಸೊ ಈ ಒಂದು ಸಂದರ್ಭದಲ್ಲಿ ನಮ್ಮ ರೈತರು ಯಾವ ರೀತಿಯಿಂದ ಈ ಭೂಮಿ ತಯಾರಿಕೆ ಇರ್ಬೋದು ಅಥವಾ ಬೆಳೆಗಳ ಆಯ್ಕೆ ಇರ್ಬೋದು ಯಾವ ರೀತಿಯಿಂದ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದಿಷ್ಟು ವಿವರವಾದಂಥ ಮಾಹಿತಿಯನ್ನು ಕೊಡಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಈಗ ಮುಖ್ಯವಾಗಿ ಈಗಾಗಲೇ ನಮ್ಮ ರೈತರು ಈ ಹಿಂಗಾರಿ ಬೆಳೆ ತಕ್ಕೊಂಡು ಭೂಮಿ ಸಿದ್ಧತೆ ಮಾಡಿದ್ದಾರೆ. ಕೆಲವೊಬ್ಬರು ಭೂಮಿಯನ್ನು ಟ್ಯಾಕ್ಟರ್ದಿಂದ ಹರಿಗಿದ್ದು ಉದಾಹರಣೆಗಳಾದವು, ಕೆಲವೊಬ್ಬರು ಈ ನೇಗಿಲಿ ಮುಖಾಂತರ ಭೂಮಿ ತಯಾರಿಕೆ ಮಾಡಿದಂಥವರು ಅದೇರಿ. ಇನ್ನು ಈ ರೀತಿ ಭೂಮಿ ತಯಾರಿ ಮಾಡಿದ ನಂತರ ಸೊ ಬಹುಶಃ ಅದಕ್ಕೆ ಏನು ಕೆಲವೊಂದು ಹಿಂದಿನ ಬೆಳೆಗಳ ಉಳಿಕೆಗಳಿರ್ತಾವಲ್ಲ, ಕೋಲಿ ಇರ್ಬೋದು ಅಥವಾ ಅದರ ದಂಟಿರ್ಬೋದು, ಅದನ್ನು ಭಾಗಶಃ ರೈತರು ಅದನ್ನು ಗೋಳೆ ಮಾಡಿ ಸುಡುವಂಥ ಒಂದು ಪದ್ಧತಿ ಇರ್ತದೆ. ಅದಕ್ಕೆ ದಯಮಾಡಿ ನಾನು ನಮ್ಮ ರೈತ ಬಾಂಧವರಲ್ಲಿ ವಿನಂತಿಸಿಕೊಳ್ಳೋದೇನಪ್ಪ ಅಂತಂದ್ರೆ ಈಗಾಗಲೇ ಭೂಮಿ ಏನು ತಯಾರು ಮಾಡಿರಿ, ಮುಂದೆ ಅಕಸ್ಮಾತ್ ನೀವೇನಾದರೂ ರೋಟರ್ ಅನ್ನುವಂಥ ಒಂದು ಏನು ಉಪಕರಣ ಐತಿ, ಆ ಟ್ಯಾಕ್ಟರ್ ಚಾಲಿತ ರೋಟೋವೇಟರ್ ಅಂತ ಕರಿತೀವಿ, ಅದರ ಮುಖಾಂತರ ನಾವೇನಾದರೂ ಆ ಬೆಳೆ ಉಳಿಕೆಗಳನ್ನು ಪುಡಿ ಮಾಡಿ ಭೂಮಿಗೆ ಸೇರಿಸಿದ್ದಾತಪ್ಪ ಅಂತಂದರೆ ಭೂಮಿಯ ಒಂದು ಫಲವತ್ತತೆ ಜಾಸ್ತಿ ಆಗ್ತದೆ. ಇದು ಮೊದಲನೇ ಕೆಲಸ. ಎರಡನೇದ್ದು ಈಗ ಕೆಲವೊಂದು ಬದುಗುಂಟ ಕೆಲವೊಂದು ಗಿಡಗಂಟು ಇರ್ತಾವೆ ಅಥವಾ ಕೆಲವೊಂದು ಮುಳ್ಳಿನ ಗಿಡಗಳು ಇರ್ತಾವೆ, ಅವನ್ನೂ ಸಹಿತ ಸ್ವಚ್ಛತೆ ಮಾಡುವಂಥ ಕಾರ್ಯ ನಮ್ಮ ರೈತರು ಮಾಡ್ತಿದ್ದಾರೆ. ಇನ್ನು ಈಗೇನು ನಾವು ಗಳೆ ಹೊಡೆದೀವಿ, ಯಾಕಂದರೆ ಈ ವರ್ಷ ಸ್ವಲ್ಪ ಮಳೆ ಆಗುವಂಥ ಪ್ರಮಾಣ ಕಡಿಮೆ ಅಂಥೇಳಿ ಭಾರತ ಹವಾಮಾನ ಇಲಾಖೆ ಹೇಳಿರೋದ್ರಿಂದ ಆದಷ್ಟು ಈ ಮಳೆ ನೀರನ್ನು ಈಗೇನಾಗುವಂಥ ಮಳೆ ನೀರನ್ನು ಭೂಮಿಯಲ್ಲಿ ಶೇಖರಣೆ ಮಾಡಿ ಇಡುವಂಥ ಕೆಲಸ ನಾವು ಮಾಡಬೇಕಾಗತ್ತೆ. ಅಂದರೆ ಭೂಮಿ ಹಂಗೆ ಸಾಪ್ ಬಿಡು ಬದಲಿ ಗಳೆ ಹೊಡೆದು ಬಿಟ್ಟಿವಪ್ಪ ಅಂತಂದ್ರೆ ಮುಖ್ಯವಾಗಿ ಈಗೇನು ರೆಂಟೆ ಅಂತೀವಿ ನಾವು, ಅಂದರೆ ನೇಗಿಲಿ ಹೊಡೆದು ಇಟ್ಟಿವಪ್ಪ ಅಂತಂದರೆ ಈ ಪ್ರತಿ ನೇಗಿಲಿ ಸಾಲು ಆ ಒಂದು ಮಳೆ ನೀರನ್ನು ಭೂಮಿಯಲ್ಲಿ ಶೇಖರಣೆ ಮಾಡುವಂಥ ಕೆಲಸ ಮಾಡ್ತದೆ. ಅಕಸ್ಮಾತ್ ಭೂಮಿ ಸಾಪ್ ಇತ್ತಪ್ಪ ಅಂತಂದ್ರೆ ಆದಂಥ ಮಳೆ ನೀರು ಹರಿದು ಹೋಗ್ಬಿಡ್ತದೆ. ಸೊ ಅದಕ್ಕೆ ದಯಮಾಡಿ ನಮ್ಮ ರೈತರಲ್ಲಿ ಒಂದು ವಿನಂತಿ ಏನಪ್ಪ ಅಂತಂದ್ರೆ

0: ಮುಖ್ಯವಾಗಿ ಈ ವರ್ಷ ಮಳೆ ಒಂದು ಪ್ರಮಾಣ ಕಡಿಮೆ ಇರೋದರಿಂದ ಈ ಮಳೆ ನೀರನ್ನು ಭೂಮಿಯಲ್ಲಿ ಶೇಖರಣೆ ಮಾಡಿಟ್ಕೊಳ್ಳೋದು ಭಾಳ ಮುಖ್ಯ. ಇದು ಒಂದನೇದ್ದು. ಎರಡನೇದ್ದು, ಅಕಸ್ಮಾತ್ ನಾವೇನಾದರೂ ಈ ಒಂದು ಮುಂಗಾರಿ ಒಳಗೆ ನಾವು ಬೆಳೆ ಬಿತ್ತುವುದಿಲ್ಲ, ಮುಂಗಾರಿ ಒಳಗೆ ಭೂಮಿ ಹಂಗೆ ಪಡ ಅಂದರೆ ಖಾಲಿ ಬಿಟ್ಟು ಹಿಂಗಾರಿ ಒಳಗೆ ನಾವು ಬೆಳೆ ಬಿತ್ತುವುದಾತಪ್ಪ ಅಂತಂದರೆ ದಯಮಾಡಿ ಹೊಲವನ್ನು ಸಾಪ್ ಮಾಡಿ ಬಿಡಬೇಡ್ರಿ. ಅದನ್ನು ಹಂಗೆ ಹೆಂಟಿ ಇದ್ದಂಥ ಹೊಲಗಳನ್ನು ಬಿಟ್ಟರಪ್ಪ ಅಂತಂದ್ರೆ ಈ ಪ್ರತಿಯೊಂದು ಮಡಿಕೆ ಸಾಲು ನಮ್ಮ ಮಳೆ ನೀರನ್ನು ಶೇಖರಣೆ ಮಾಡುವಂಥ ಕೆಲಸ ಮಾಡ್ತದೆ. ಸೊ ಅದಕ್ಕೆ ಒಂದು ಚೌಕ್ ಮಡಿ ಅಂತ ಕಂತೀವಿ. ಚೌಕ್ ಮಡಿ ಅಂತ ಅನ್ನುವಂಥ ಒಂದು ತಾಂತ್ರಿಕತೆ ಮುಖ್ಯವಾಗಿ ಇದು ನಮ್ಮ ಬಿಜಾಪುರ ಇದು ಒಣಬೇಸಾಯ ಸಂಶೋಧನಾ ಕೇಂದ್ರದಿಂದ ಭಾಳಷ್ಟು ಇದ್ರ ಬಗ್ಗೆ ಸಂಶೋಧನೆ ಮಾಡಿ ಈ ಚೌಕ್ ಮಡಿ ಅಂದರೆ 5 ಮೀಟ್ರು 5 ಮೀಟ್ರು ಅಂದರೆ ಚೌಕ್ ಆಕಾರದಿಂದ ಮಡಿಗಳನ್ನು ಮಾಡಿಕೆಯಿಂದ ನಾವು ಬಿಟ್ಟಿವಪ್ಪ ಅಂತಂದರೆ ಮುಂದೆ ನಮಗೆ ಈಗ ಮುಂಗಾರಿ ಒಳಗಾಗುವಂಥ ಮಳೆ ನೀರನ್ನು ಶೇಖರಣೆ ಮಾಡಿಕೊಂಡು ಈಗ ಹಿಂಗಾರಿ ಒಳಗೆ ಬಿತ್ತುವಂಥ ಬೆಳೆಗೆ ಭಾಳಷ್ಟು ಅನುಕೂಲ ಆಗುತ್ತೆ. ಸೊ ಅದಕ್ಕೆ ನಾವು ಚೌಕ್ ಮಡಿ ಮಾಡಿ ಭೂಮಿಯನ್ನು ತಯಾರು ಮಾಡಿಡುವುದು ಭಾಳ ಸೂಕ್ತ. ಇನ್ನು ಈ ಒಂದು ಸಗಣಿ ಗೊಬ್ಬರದ ಉಪಯೋಗ, ಯಾಕಂದರೆ ಬಹುಶಃ ಭಾಳಷ್ಟು ನಮ್ಮಲ್ಲಿ ರೈತರಲ್ಲಿ ದನಕರುಗಳ ಸಂಖ್ಯೆ ಕಡಿಮೆ ಆಗಿರೋದರಿಂದ ಈ ಸಗಣಿ ಗೊಬ್ಬರದ ಉಪಯೋಗ ಅಂದರೆ ಕೊಟ್ಟಿಗೆ ಗೊಬ್ಬರ ಏನಂತೀವಿ ಅದರ ಉಪಯೋಗ ಕಡಿಮೆ ಆಗ್ಯದ. ಸೊ ಎಲ್ಲೆಲ್ಲಿ ನಮಗೆ ಕೊಟ್ಟಿಗೆ ಗೊಬ್ಬರ ಸಿಗ್ತದೆ ಆ ಕೊಟ್ಟಿಗೆ ಗೊಬ್ಬರನ ಉಪಯೋಗ ಮಾಡುವಂಥ ಪ್ರಮಾಣನ ಸಹಿತ ನಾವು ಜಾಸ್ತಿ ಮಾಡಬೇಕಾಗತ್ತೆ. ಅದು ಮುಖ್ಯವಾಗಿ ಒಣಬೇಸಾಯ ಪ್ರದೇಶದಲ್ಲಿ ಅದು ಈ ಒಂದು ಕಡಿಮೆ ಮಳೆ ಆಗುವಂಥ ಒಂದು ಸಂದರ್ಭದಲ್ಲಿ ನಾವು ಸಗಣಿ ಗೊಬ್ಬರನ ಹಾಕಿದೆವಪ್ಪ ಅಂತಂದರೆ ಕೊಟ್ಟಿಗೆ ಗೊಬ್ಬರನ ಹಾಕಿದೆವಪ್ಪ ಅಂತಂದರೆ ಅದನ್ನು ಭೂಮಿಯಲ್ಲಿ ಈ ಒಂದು ತೇವಾಂಶವನ್ನು ಹಿಡಿದು ಇಟ್ಟುಕೊಳ್ಳುವಂಥ ಒಂದು ಸಾಮರ್ಥ್ಯವನ್ನು ಜಾಸ್ತಿ ಮಾಡ್ತದೆ. ಅದಕ್ಕೆ ನಮ್ಮ ರೈತರು ಈ ಸಗಣಿ ಗೊಬ್ಬರನ ಉಪಯೋಗ ಮಾಡೋದು ಅಥವಾ ಕೊಟ್ಟಿಗೆ ಗೊಬ್ಬರನ ಉಪಯೋಗ ಮಾಡುವಂಥದ್ದು ಭಾಳ ಸೂಕ್ತ. ಇನ್ನು ಯಾವ ರೀತಿಯಿಂದ ಈಗ ನಾವು ನೋಡ್ತೀವಿ ಭಾಳಷ್ಟು ಮಂದಿ ರೈತರು ಸಗಣಿ ಗೊಬ್ಬರನ ಉಪಯೋಗ ಮಾಡ್ತೀವಿ, ಎಲ್ಲೆಲ್ಲಿ ಸಿಗ್ತದೆ ಅಲ್ಲೆಲ್ಲ ಉಪಯೋಗ ಮಾಡ್ತೀವಿ. ಆದರೆ ಯಾವ ರೀತಿಯಿಂದ ಉಪಯೋಗ ಮಾಡ್ತೀವಿ, ಈ ಬ್ಯಾಸಿಗೆಗೆ ತೊಗೊಂಡು ಹೋಗ್ಕಿರಿಂದ ಸಣ್ಣ ಸಣ್ಣ ಗುಂಪು ಮಾಡಿ ಹೊಲದಾಗ ಹಾಕ್ಬಿಡ್ತೀವಿ, ಟ್ರ್ಯಾಕ್ಟ್ರಲ್ಲೇ ಒಯ್ತೀವೋ ಎತ್ತಿನ ಬಂಡಿಯಲ್ಲಿ ಒಯ್ತೀವೋ ಒಯ್ದಕ್ಕಿರಿಂದ ಈ ಸಣ್ಣ ಸಣ್ಣ ಗುಂಪು ಮಾಡಿ ಹಾಕ್ತೀವಿ. ಈ ಸಣ್ಣ ಸಣ್ಣ ಗುಂಪು ಮಾಡಿ ಹಾಕೋದ್ರಿಂದ ಏನಾಗ್ಬಿಡ್ತದಪ್ಪ ಅಂತಂದ್ರೆ ಬಹುಶಃ ಈಗ ನಾವು ಈಗ ಒಂದು ವಾರ 15 ದಿವಸದಿಂದ ಬಿಜಾಪುರ ವಾತಾವರಣ ಹೆಂಗೈತಂದ್ರೆ ಸುಮಾರು 40 ಡಿಗ್ರಿ ಸೆಂಟಿಗ್ರೇಡ್ ತಾಪಮಾನ ಇರೋದರಿಂದ ಈ ಸಣ್ಣ ಸಣ್ಣ ಗುಂಪು ಮಾಡಿ ಹಾಕಿದಂಥ ಒಂದು ಸಗಣಿ ಗೊಬ್ಬರೊಳಗಿದ್ದಂಥ ಎಲ್ಲ ಪೋಷಕಾಂಶ ಆವಾಗ ಹೋಗ್ಬಿಡ್ತದೆ. ಸೊ ಅದರೊಳಗೆ ಏನೇನೋ ಒಂದು ಶಕ್ತಿ ಉಳಿದಿಲ್ಲ. ಆ ಒಂದು ದಿಸೆಯಲ್ಲಿ ನಮ್ಮ ರೈತರಲ್ಲಿ ಒಂದು ಮನವಿ ಏನಪ್ಪ ಅಂತಂದ್ರೆ ನೀವು ಅಕಸ್ಮಾತಾಗಿ ಈಗ ಕೆಲವೊಬ್ಬರು ರೈತರು ಏನಂತಾರೆ ಈಗ ಅಕಸ್ಮಾತ್ ನಾವು ಹಾಕಲಿಲ್ಲ ಅಂತಂದ್ರೆ ಮಳೆಗಾಲ ಚಾಲು ಆತಪ್ಪ ಅಂತಂದ್ರೆ ನಮಗೆ ಒಂದು ಹೊಲದಿಂದ ಮತ್ತೊಂದು ಹೊಲಕ್ಕೆ ಟ್ರ್ಯಾಕ್ಟರ್ ಹೋಗೋಕ್ಕಾಗೋದಿಲ್ಲ, ಎತ್ತಿನ ಬಂಡಿ ಅಡ್ಡಾಡೋದಿಲ್ಲ, ಅದಕ್ಕಂಥೇಳಿ ನಾವು ಮೊದಲೇ ತಂದು ಹಾಕ್ತೀವಿ ಹೊಲಕ್ಕೆ ಅಂತ ಹೇಳ್ತಾರೆ. ಹಾಕು ತಪ್ಪಲ್ಲ, ಆದರೆ ಸಣ್ಣ ಸಣ್ಣ ಗುಂಪು ಮಾಡಿ ಹಾಕುವ ಬದಲಿ ಒಂದು ಟ್ರ್ಯಾಕ್ಟರ್ದು ಒಂದು ದೊಡ್ಡ ಗುಂಪು ಮಾಡಿ ಹಾಕಿ ಅದ್ರ ಮೇಲೆ ಒಂದಿಟ್ಟೇನು ಕಸ ಕಡ್ಡಿ ನಾವು ಅಂದರೆ ಈ ರೌದಿ ಅವು ಇವು ಏನು ಬೆಳೆ ಉಳಿಕೆಗಳು ಇರ್ತವೆ ಅದನ್ನು ಮುಚ್ಚಿದೆವಪ್ಪ ಅಂತಂದ್ರೆ ಅದರೊಳಗಿದ್ದಂಥ ಪೋಷಕಾಂಶ ಅಲ್ಲೇ ಶೇಖರಣೆ ಆಗ್ತದೆ. ಮುಂದೆ ನಮಗೆ ಬಿತ್ತುಕ್ಕಿಂತ ಪೂರ್ವದಲ್ಲಿ ಇನ್ನೇನು ಮಳೆ ಆತಪ್ಪ ಬಿತ್ತುಕ್ಕಿಂತ ಪೂರ್ವದಲ್ಲಿ ಒಂದು ವಾರ 15 ದಿವಸ ಮೊದಲೇ ನಾವು ಭೂಮಿಗೆ ಸೇರಿಸಿ ನಂತರ ಬೆಳೆ ಬಿತ್ತಿದ್ದೇವೆ ಅಂತಂದರೆ ಆ ಒಂದು ಸಗಣಿ ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರೊಳಗಿದ್ದಂಥ ಪೋಷಕಾಂಶ ಬೆಳೆಗೆ ಸಿಗ್ತದೆ. ಕೆಲವೊಬ್ರು ಏನು ಮಾಡ್ತೀವಿ, ಇವತ್ತು ಬಿತ್ತೋದಿತ್ತಪ್ಪ ಅಂದರೆ ಮುಂದೆ ಗೊಬ್ಬರ ಚೆಲ್ತೀವಿ, ಸಗಣಿ ಗೊಬ್ಬರ ಚೆಲ್ತೀವಿ, ಹಿಂದಿಂದ ಬಿತ್ಕೊಂಡು ಹೋಗ್ಬಿಡ್ತೀವಿ. ಸೊ ಈ ರೀತಿಯಿಂದ ಮಾಡೋದ್ರಿಂದ ಪೋಷಕಾಂಶ ಬೆಳೆಗೆ ಸಿಗುವುದಿಲ್ಲ. ಗೊಬ್ಬರೊಳಗಿದ್ದಂಥ ಪೋಷಕಾಂಶ ಯಾವಾಗಲೂ ಈ ಸಾವಯವ ಪದಾರ್ಥದೊಳಗಿದ್ದಂಥ ಪೋಷಕಾಂಶ ರಾಸಾಯನಿಕ ರೂಪದಲ್ಲಿ ಪರಿವರ್ತನೆ ಆಗಬೇಕು. ಆ ರೀತಿಯಿಂದ ಪರಿವರ್ತನೆ ಆಗಬೇಕಪ್ಪ ಅಂತಂದರೆ ಕನಿಷ್ಠ ಅದು ಮಣ್ಣಿನ ಜೊತೆ ಸಂಪರ್ಕ ಹೊಂದಿ ತೇವಾಂಶ ಜೊತೆ ಸಂಪರ್ಕ ಹೊಂದಿ ಒಂದು ವಾರ ಬೇಡ 15 ದಿವಸ ಟೈಮ್ ಬೇಕಾಗತ್ತೆ. ಅದಕ್ಕೆ ಆ ಒಂದು ಸಮಯ ನಾವು ಬಿತ್ತುಕ್ಕಿಂತ ಪೂರ್ವದಲ್ಲಿ ಒಂದು 15 ದಿವಸ ಮೊದಲು ನಾವು ಮಣ್ಣಿಗೆ ಸೇರಿಸ್ದೇವಪ್ಪ ಅಂತಂದ್ರೆ ಆ ಒಂದು ಸಗಣಿ ಗೊಬ್ಬರೊಳಗಿದ್ದಂಥ ಸಾವಯವ ಪದಾರ್ಥದೊಳಗಿದ್ದಂಥ ಗೊಬ್ಬರ ಅಥವಾ ಪೋಷಕಾಂಶ ರಾಸಾಯನಿಕ ರೂಪದಲ್ಲಿ ಪರಿವರ್ತನೆ ಆಗಿ ಬೆಳೆಗೆ ಸಿಗಲಿಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೆ ನಮ್ಮ ರೈತ ಬಾಂಧವರಲ್ಲಿ ಒಂದು ವಿನಂತಿ ಏನಪ್ಪ ಅಂತಂದ್ರೆ ಸಗಣಿ ಗೊಬ್ಬರ ಅಥವಾ ಕೊಟ್ಟೆ ಗೊಬ್ಬರ ಅಥವಾ ಯಾವುದೇ ಒಂದು ಸಾವಯವ ಗೊಬ್ಬರ ಹಾಕುವ ಹೊತ್ತಿನಾಗ ಬಿತ್ತುಕ್ಕಿಂತ ಪೂರ್ವದಲ್ಲಿ ಒಂದು 10-15 ದಿವಸ ಮೊದಲು ನೀವು ಮಣ್ಣಿಗೆ ಸೇರಿಸಿದ್ರಪ್ಪ ಅಂತಂದ್ರೆ ಮೇಲೆ ನೀವು ಉಗಿಬಿಟ್ರೆ ಏನಾಗ್ಬಿಡ್ತದೆ, ಒಂದು ದೊಡ್ಡ ಮಳೆ ಹೊಡಿತಪ್ಪ ಅಂತಂದ್ರೆ ಮೇಲಿದ್ದಂಥ ಒಂದು ಸಾವಯವ ಪದಾರ್ಥ ಸಗಣಿ ಗೊಬ್ಬರ ಏನೈತಲ್ಲ ಎಲ್ಲ ತೇಲ್ಕೊಂಡು ಹೋಗ್ಬಿಡ್ತದೆ, ಎಲ್ಲೋ ಒಂದು ಕಡೆ ತೆಗ್ನಾಗ ಹೋಗಿ ನಿಂತು ಬಿಡ್ತದೆ. ಸೊ ಅದಕ್ಕೆ ನಮ್ಮ ರೈತ ಬಾಂಧವರು ಆ ಒಂದು ಸಾವಯವ ಗೊಬ್ಬರನ ಸಗಣಿ ಗೊಬ್ಬರನ ಮಣ್ಣಿಗೆ ಸೇರಿಸೋದು ಭಾಳ ಮುಖ್ಯ.
1: ತುಂಬ ಸಂತೋಷ ಸರ್. ಈಗ ತಾವು ಈ ಮಾಗಿ ಉಳಿಮೆ ಕುರಿತು ಮಾಹಿತಿಯನ್ನು ಹಂಚಿಕೊಂಡ್ರಿ, ಅದೇ ರೀತಿ ಮಳೆ ನೀರಿನ ಕೊಯ್ಲು ಕುರಿತು ಹೇಳಿದ್ರಿ, ಮತ್ತು ಈ ಸಾವಯವದ ಅಂಶಗಳಾದಂಥ ಈ ತಿಪ್ಪೆ ಗೊಬ್ಬರ ಮತ್ತು ಸಗಣಿ ಗೊಬ್ಬರವನ್ನು ಯಾವ ರೀತಿ ಹೊಲಕ್ಕೆ ಹಾಕಿ ಅದರಿಂದ ನಾವು ಯಾವ ರೀತಿ ಇಳುವರಿಯನ್ನು ಪಡಿಬೇಕು ಅನ್ನೋದ್ರ ಕುರಿತು ಮಾಹಿತಿಯನ್ನು ಹಂಚಿಕೊಂಡ್ರಿ. ಅದೇ ರೀತಿ ಈಗ ಈ ಭೂಮಿಯನ್ನು ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ಬೇಕು ಅಂತೇಳಿ ನಮ್ಮ ರೈತರಿಗೆ ಹೇಳ್ತೀರಿ?
0: ಈಗಾಗಲೇ ನಾನು ಸಿದ್ಧತೆ ಬಗ್ಗೆ ನಿಮಗೆ ವಿವರವಾದ

ಮಾಹಿತಿಯನ್ನು ನೀಡಿದ್ದೀನಿ. ಅದರ ಜೊತೆಗೆ ಈ ಮುಖ್ಯವಾದಂಥ ವಿಚಾರಪ್ಪ ಅಂತಂದರೆ, ನಾವು ಈ ಬೀಜ ಮತ್ತು ಈ ಬೆಳೆಗಳ ಆಯ್ಕೆ, ಮುಖ್ಯವಾಗಿ ಈಗ ಭೂಮಿ ತಯಾರಿಕೆ ಅಂತಂದರೆ, ಒಂದು ಈಗಾಗಲೇ ಹೇಳಿದೆ ನಾನು, ಸರಿಯಾಗಿ ಒಂದು ಅದನ್ನು ಗಳೆ ಹೊಡೆದಿರ್ತೀವಿ, ಹರಗಿರ್ತೀವಿ, ರೆಂಟೆ ಹೊಡೆದಿರ್ತೀವಿ, ಅದಾದ ನಂತರ ಹರಗುವಂಥ ಕೆಲಸ ಇರ್ಬೋದು. ಮುಂದೆ ಈ ಒಂದು ತೇವಾಂಶಕ್ಕೆ ತಕ್ಕಂತೆ ಈ ತೇವಾಂಶ ಸರಿಯಾಗಿ ಇತ್ತಪ್ಪ ಅಂದ್ರೆ ಮಾತ್ರ ನಾವು ಮುಂದೆ ಈಗ ಹೆಚ್ಚಿಗೆ ತೇವಾಂಶ ಇದ್ದಾಕರ ಗಳೆ ಹೊಡೆದ್ರೂ ಭೂಮಿ ಏನಾಗ್ಬಿಡ್ತದೆ, ಗಟ್ಟಿ ಆಗ್ತದೆ. ಕಡಿಮೆ ತೇವಾಂಶ ಇದ್ದಾಕರ ಗಳೆ ಹೊಡೆದೇವಪ್ಪ ಅಂತಂದ್ರೆ ಹೆಂಟು ಹೇಳ್ತಾವೆ. ಸೊ ಅದಕ್ಕೆ ಈಗಾಗಲೇ ಆ ಸಮಯ ಮೀರಿ ಹೋಗ್ಯದ, ನಾವು ದೊಡ್ಡ ಗಳೆ ಮಾಡುವಂಥ ಸಮಯ ಮೀರಿ ಹೋಗ್ಯದ. ಏನಾದರೂ ದೊಡ್ಡ ಗಳೆ ಮಾಡಿದ್ದಂಥ ಹೊಲಗಳಿದ್ದಪ್ಪ ಅಂತಂದ್ರೆ ಅದಕ್ಕೆ ಗುರ ಅಂತಂತೀವಿ, ಕಲ್ಟಿವೇಟರ್ ಅಂತಂತೀವಿ, ಅವನ್ನ ಇದು ಮಾಡುವಂಥದ್ದು. ಮುಂದೆ ಅವೇನು ಈ ಕಸ ಕಡ್ಡಿ ಏನಿರ್ತದೆ ಅದನ್ನು ಭೂಮಿಗೆ ಸೇರಿಸುವಂಥ ಕೆಲಸ ಮಾಡ್ರಂತ ಹೇಳಿದ್ದೀನಿ. ಇನ್ನು ಅದಾದ ನಂತರ ಮುಂದಿನ ನಮ್ಮ ಕೆಲಸ ಏನಪ್ಪ ಅಂತಂದ್ರೆ, ಈ ಭೂಮಿ ತಯಾರಾದ ನಂತರ ಸರಿಯಾದ ಸಮಯದಲ್ಲಿ ಬಿತ್ತನೆ ಮಾಡುವಂಥದ್ದು. ಈಗ ಬಿತ್ತನೆ ಒಣಬೇಸಾಯದಲ್ಲಿ ಬಿತ್ತನೆಪ್ಪ ಅಂತಂದ್ರೆ, ಇದು ಮಳೆ ಆಧಾರಿತ ಒಂದು ವ್ಯವಸಾಯ ಆಗಿರೋದ್ರಿಂದ ನಮಗೆ ಯಾವಾಗ ಸರಿಯಾಗಿ ಭೂಮಿ ಏನು ತೇವಾಂಶದಿಂದ ಕೂಡಿರ್ತದೆ, ಸರಿಯಾಗಿ ಭೂಮಿ ಮಳೆ ನೀರನ್ನು ಇಂಕೊಂಡಿರ್ತದೆ, ಆ ಒಂದು ಸಂದರ್ಭ ನೋಡಿಕೊಂಡು ನಾವು ಬಿತ್ತುವಂಥ ಕೆಲಸ ಮಾಡಬೇಕಾಗತ್ತೆ. ಇನ್ನು ಮುಖ್ಯವಾಗಿ ಬಿತ್ತುವಂಥ ಸಮಯ ಭಾಳ ಮುಖ್ಯ. ಈ ಯಾವುದೇ ಒಂದು ಬೆಳೆ ತೊಗೊಂಡ್ರಪ್ಪ ಅಂತಂದ್ರೆ ಸಮಯಕ್ಕೆ ಸರಿಯಾಗಿ ಬಿತ್ತೋದು ಭಾಳ ಮುಖ್ಯ. ಇದರಲ್ಲಿ ಈಗ ಮುಂಗಾರು ಹಂಗಾಮಿನಲ್ಲಿ ನಮ್ಮ ರೈತರು ಬೆಳೆಯುವಂಥ ಬೆಳೆಗಳಪ್ಪ ಅಂತಂದರೆ, ಈ ಬಿಜಾಪುರ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಅಥವಾ ಬೆಳಗಾವಿ ಭಾಗದ ಕೆಲವೊಂದು ಅಥಣಿ ತಾಲೂಕು, ಯಾಕಂದರೆ ಅದನ್ನು ಒಣಬೇಸಾಯದಿಂದ ಕೂಡಿದಂಥದ್ದು. ಈಚೆ ಕಡೆ ರಾಮದುರ್ಗ ತಾಲೂಕು ತೊಗೊಂಡೇವಪ್ಪ ಅಂದ್ರೂ ಒಣಬೇಸಾಯಕ್ಕೆ ಸೀಮಿತವಾದಂಥ ಕೆಲವೊಂದು ತಾಲೂಕುಗಳಲ್ಲಿ ಈ ತೊಗರಿ ಮುಖ್ಯವಾಗಿ, ತೊಗರಿ ಒಂದು ಮುಂಗಾರಿ ಬೆಳೆ ನಮಗೆ, ಅದರ ಜೊತೆಗೆ ಹೆಸರು ಒಂದು ಮುಂಗಾರಿ ಬೆಳೆ ಅಂತ ಹೇಳಿಕೆರಿಂದ ಇದು ಆಗುತ್ತೆ. ಇತ್ತಿತ್ತಲಾಗಿ ಈ ಒಂದು ಎರಡು ಮೂರು ವರ್ಷ ಹಿಂದಿನ ಒಂದು ಎರಡು ಮೂರು ವರ್ಷ ಈ ಮಳೆಗಾಲ ಚಲೋತ್ನಾಗಿರೋದ್ರಿಂದ ನಮ್ಮ ರೈತರು ಈ ಮಳೆ ಆಶ್ರಯದಲ್ಲಿ ಗೋಂಜಾಳನ್ನು ಬಿತ್ತಿದ ಉದಾಹರಣೆಗಳು ಅದಾವೆ. ಗೋಂಜಾಳ, ಹತ್ತಿ, ಇವೆಲ್ಲ ಮುಖ್ಯವಾಗಿ ಇತ್ತಿತ್ತಲಾಗಿ ಹತ್ತಿ ಮತ್ತು ಗೋಂಜಾಳ ಒಣಬೇಸಾಯದಲ್ಲಿ ಈ ಒಂದು ಎರಡು ಮೂರು ವರ್ಷದಿಂದ, ಯಾಕಂದ್ರೆ ವಾಡಿಕೆಗಿಂತ ಹೆಚ್ಚಿಗೆ ಮಳೆ ಆಗಿರೋದ್ರಿಂದ ನಮ್ಮ ರೈತರು, ಮತ್ತು ಸ್ವಲ್ಪ ಅದು ನಿರ್ವಹಣೆಗೂ ಅನುಕೂಲ ಆಗುವಂಥ ಬೆಳೆ, ಮತ್ತು ಮಾರ್ಕೆಟಲ್ಲಿ ಪ್ರೈಸು ಅದಕ್ಕೆ ಭಾಳ ಬೇಡಿಕೆ ಇದ್ದಂಥ ಒಂದು ಹತ್ತಿ ಮತ್ತು ಗೋಂಜಾಳಕ್ಕೂ ರೈತರು ಮೊರೆ ಹೋಗಿದ್ದಾರೆ. ಸೊ ಈ ಒಂದು ಬೆಳೆಗಳಲ್ಲಿ ನಾವು ಯಾವ ರೀತಿಯಿಂದ ತಳಿಗಳ ಆಯ್ಕೆ ಇರ್ಬೋದು, ಅಥವಾ ಅದನ್ನು ಬೀಜೋಪಚಾರ ಮಾಡೋದಿರ್ಬೋದು, ಅವು ಭಾಳ ಮುಖ್ಯ. ಇನ್ನು ಬೆಳೆಗಳು ಹೇಳಿದೆ ನಾನು, ಮುಖ್ಯವಾಗಿ ನಾವು ಮಳೆಗಾಲಕ್ಕೆ ಬೆಳೆಯುವಂಥ ಬೆಳೆಪ್ಪ ಅಂತಂದ್ರೆ ಒಣಬೇಸಾಯದಲ್ಲಿ ಈಗ ಸದ್ಯಕ್ಕೆ ತೊಗರಿ ಮತ್ತು ಹೆಸರು. ಅದರ ಜೊತೆಗೆ ಮಳೆ ಚಲೋ ಆಗ್ಬೋದು ಅಂತ ಹೇಳಿಕೊಂಡು ಕೆಲವೊಬ್ಬ ರೈತರು ಗೋಂಜಾಳ ಮತ್ತು ಹತ್ತಿನ ಬೆಳೆಯುವಂಥ ಉದಾಹರಣೆ ಅದು. ಆದರೆ ಈ ವರ್ಷ ನಾವು ನಮ್ಮ ರೈತರಲ್ಲಿ ಒಂದು ವಿನಂತಿ ಮಾಡಿಕೊಂಡಿರೋದು ಏನಪ್ಪ ಅಂತಂದ್ರೆ, ಈ ವರ್ಷ ಸ್ವಲ್ಪ ಮಳೆಗಾಲದ ಪ್ರಮಾಣ ಕಡಿಮೆ ಇರೋದರಿಂದ, ಅದು ಮುಂಗಾರು ಮಾರುತಗಳು ಕಡಿಮೆ ಇರೋದರಿಂದ, ಈ ಗೋಂಜಾಳ ಮತ್ತು ಹತ್ತಿ ಒಣ ಪ್ರದೇಶದಲ್ಲಿ ಅದನ್ನು ಬೆಳಿಲಾರ್ದು ಭಾಳ ಸೂಕ್ತ ಅಂತ ಅನ್ನಿಸ್ತದೆ ನನಗೆ. ಯಾಕಂದರೆ ಅಕಸ್ಮಾತ್ ಆಗಿ ಏನಾದರೂ ಮಳೆ ಕೊರತೆ ಆತಪ್ಪ ಅಂತಂದ್ರೆ, ಈ ಹತ್ತಿನೂ ತುಟ್ಟಿ ಬೀಜ, ಅದರೊಳಗೆ ಬರೀ ಬಿ ಟಿ ಹತ್ತಿನ ಹೋಗ್ತಾರೆ ನಮ್ಮ ರೈತರು. ಗೋಂಜಾಳನ ಬೀಜ ತುಟ್ಟಿ ಆಗ್ತದೆ, ಅದಕ್ಕೆ ಹಾಕುವಂಥ ಗೊಬ್ಬರ ಪ್ರಮಾಣವೂ ಜಾಸ್ತಿ ಇರ್ತದೆ. ಅದಕ್ಕೆ ಈ ಒಂದು ಕಡಿಮೆ ಮಳೆಗೆ ತಡ್ಕೊಳ್ಳುವಂಥ ಬೆಳೆಯಪ್ಪ ಅಂತಂದ್ರೆ ನಮಗೆ ತೊಗರಿ. ಈ ಮುಂಗಾರೊಳಗೆ ಸ್ವಲ್ಪ ಮೊದಲು ಒಂದು ಜೂನ್ ಜುಲೈ ಎರಡು ತಿಂಗಳು ಏನರ ಮಳೆ ಸಾಧಿಸ್ತಪ್ಪ ಅಂತಂದ್ರೆ ಹೆಸರು ಒಂದು ಒಳ್ಳೆ ಬೆಳೆಯಾಗಿ ಇದು ಆಗ್ತದೆ. ಅಕಸ್ಮಾತ್ ಹೆಸರು ಬೆಳೆ ಬೆಳೀಲಿಲ್ಲಪ್ಪ, ಬಿತ್ತಿದ್ದೀವಿ, ಅಕಸ್ಮಾತ್ ಅದು ಕಾಯಿ ಹಿಡಿಲಿಲ್ಲಪ್ಪ ಅಂತಂದ್ರೆ ಅದನ್ನು ನಾವು ಮಣ್ಣಿಗೆ ಸೇರಿಸ್ತೇವೆ ಅಂದರೆ ಭೂಮಿ ತಾಕತ್ತು ಆಗ್ತದೆ. ಅದಕ್ಕೆ ಈ ಹೆಸರು ಮಳೆಗಾಲ ಏನಾದರೂ ಮೇ ಕೊನೆಯ ವಾರದಲ್ಲಿ ಅಥವಾ ಜೂನ್ ಮೊದಲನೇ ವಾರದಲ್ಲಿ ಮಳೆಗಾಲ ಚಾಲು ಆತಪ್ಪ ಅಂತಂದ್ರೆ ಹೆಸರು ಒಂದು ಒಳ್ಳೆ ಬೆಳೆ. ಈ ಒಂದು ಹೆಸರು ಬೆಳೆಯಲ್ಲಿ ಭಾಳಷ್ಟೇನು ಖರ್ಚಿಲ್ಲ. ಸೊ ಇದಕ್ಕೆ ನಾವು ನಮ್ಮ ರೈತರು ಯಾರೂ ಗೊಬ್ಬರ ಹಾಕುವಂಥದ್ದು ಇದು ಪದ್ಧತಿನೇ ಇಲ್ಲ. ಅಂದರೆ ಗೊಬ್ಬರ ಅಂದರೆ ರಾಸಾಯನಿಕ ಗೊಬ್ಬರನ, ಇದನ್ನು ನಾವು ಟ್ಯಾಕ್ಟ್ರಲ್ಲೇ ಬಿತ್ತಬಹುದು ಅಥವಾ ಎತ್ತಲೇ ಬಿತ್ತಬಹುದು. ಸೊ ಸಾಲದಿಂದ ಸಾಲಿಗೆ 30-45 ಸೆಂಟಿಮೀಟ್ರ್ ಅಂತರದಾಗ ಬೀಜೋಪಚಾರ ಮಾಡೋದು ಭಾಳ ಮುಖ್ಯ. ಯಾಕಂದರೆ ಯಾವುದೇ ಒಂದು ಬೆಳೆ ಬೀಜೋಪಚಾರ ಮಾಡೋದ್ರಿಂದ ಆ ಒಂದು ಬೆಳೆ ಏನು ಮೊದಲನೇ ಹಂತದಲ್ಲಿ ಬರುವಂಥ ಸಸಿ ಹಂತದಲ್ಲಿ ಬರುವಂಥ ಕೆಲವೊಂದು ರೋಗ ನಿರ್ವಹಣೆ ಮಾಡ್ತದೆ. ಮತ್ತು ಈಗ ಉದಾಹರಣೆಗೆ ಹೇಳಪ್ಪ ಅಂತಂದರೆ ಈ ರೈಜೋಬಿಯಂ ಅನ್ನುವಂಥ ಒಂದು ಅಣುಜೀವಿ, ಅದರ ಜೊತೆಗೆ ರಂಜಕ ಕರಗಿಸುವಂಥ ಗೊಬ್ಬರ, ಅದರ ಜೊತೆಗೆ ಟ್ರೈಕೋಡರ್ಮಾ ಅನ್ನುವಂಥದ್ದು, ಈ ಒಂದು ಸಾವಯವ ಅಥವಾ ಇದು ಏನೋ ಜೈವಿಕ ಗೊಬ್ಬರಗಳನ್ನು ನಾವು ಆ ಬೀಜಕ್ಕೆ ಲೇಪನ ಮಾಡಿ ಬಿತ್ತಿದ್ದೇವಪ್ಪ ಅಂತಂದ್ರೆ, ಒಂದು ಮೊಳಕೆ ಪ್ರಮಾಣ ಜಾಸ್ತಿ ಆಗ್ತದೆ, ಸಸಿಗಳು ಸಾಯಿಲಾರ್ದಂಗೆ ನೋಡ್ಕೊತಾವು, ಮತ್ತು ಸಾರಜನಕ ಮತ್ತು ರಂಜಕ ಸ್ಥಿರೀಕರಿಸುವಂಥ ಕೆಲಸ ಈ ಒಂದು ಏನು ಸೂಕ್ಷ್ಮಾಣುಜೀವಿ ಕೆಲಸ ಮಾಡ್ತಾವೆ. ಅದರ ಜೊತೆಗೆ ಮುಖ್ಯವಾಗಿ ಒಣಬೇಸಾಯದಲ್ಲಿ ಈ ವರ್ಷ ನಾನು ರೈತರಲ್ಲಿ ವಿನಂತಿಸಿಕೊಳ್ಳೋದೇನಪ್ಪ ಅಂತಂದ್ರೆ, ಈ ಒಂದು ಸುಣ್ಣದ ದ್ರಾವಣ ಕ್ಯಾಲ್ಸಿಯಂ ಕ್ಲೋರೈಡ್ ಅಂತ ಹೇಳಿಕಿರಿಂದ 2%

0: 2%. ಯಾವುದೇ ಬೆಳೆ ಇರಲಿ, ಈ ಸುಣ್ಣದ ದ್ರಾವಣವನ್ನು 2% ಅಂತಂದ್ರೆ 1 ಲೀಟ್ರ್ ನೀರಿಗೆ 20 ಗ್ರಾಮ್ ಸುಣ್ಣ ಹಾಕಿದೆವಪ್ಪ, ನಾವು ಏನು ಎಲೆಗೆ ಹಚ್ಕೊತೀವಲ್ಲ ಆ ಸುಣ್ಣ ಹಾಕಿದ್ರು ಏನು ತಪ್ಪಿಲ್ಲ. ಹಾಕಿ ಅದನ್ನು ಈಗ ಹೆಸರು ಮತ್ತು ತೊಗರಿ ಇತ್ತಪ್ಪ ಅಂತಂದ್ರೆ ಅದನ್ನು 2 ತಾಸು ನೀರಾಗಿ ನೆನೆಸಿ, ಅದನ್ನು ಅಂದರೆ ಆ ಒಂದು ದ್ರಾವಣದಾಗ ನೆನೆಸಿ ನೆಳ್ಳಾಗ ಒಣಗಿಸ್ಕರಣ ಬಿತ್ತಿದೆವಪ್ಪ ಅಂತಂದ್ರೆ ಆ ಮಳಿಕೆ ಪ್ರಮಾಣ ಜಾಸ್ತಿ ಆಗುತ್ತೆ, ಮತ್ತು ಅದನ್ನು ಬರ ತಡ್ಕೊಳ್ಳುವಂಥ ಶಕ್ತಿ ಈ ಬೆಳೆಗೆ ಬರ್ತದೆ. ಅದಕ್ಕೆ ನಮ್ಮ ರೈತರಲ್ಲಿ ಕಳಕಳಿ ವಿನಂತಿ ಏನಪ್ಪ ಅಂತಂದ್ರೆ ಈ ಬೀಜೋಪಚಾರ ಮತ್ತು ಬೀಜವನ್ನು ಕಠಿಣಗೊಳಿಸುವುದು, ಇವೆರಡು ಕೆಲಸ ನಾವು ಮಾಡಿದೆವು ಅಂತಂದ್ರೆ ಈ ಒಂದು ತೇವಾಂಶದ ಕೊರತೆ ಇದ್ದರೂ ಸಹಿತ ಬೆಳೆ ಭಾಳಷ್ಟು ಸಮೃದ್ಧಿಯಾಗಿ ಬೆಳೀತದೆ.
1: ತುಂಬ ಸಂತೋಷ ಸರ್. ಅದೇ ರೀತಿ ಈಗ ತಾವು ಬೆಳೆಗಳ ಕುರಿತು ಮತ್ತು ಅವುಗಳನ್ನು ಯಾವ ರೀತಿ ಬೀಜೋಪಚಾರ ಮಾಡಬೇಕು ಅಂತ ಹೇಳಿದ್ರಿ, ಈ ಬೆಳೆಗಳ ಆಯ್ಕೆಯನ್ನು ಯಾವ ರೀತಿ ಮಾಡಬೇಕು ಮತ್ತು ಯಾವ್ಯಾವ ತಳಿಗಳನ್ನು ಈ ಮುಂಗಾರು ಹಂಗಾಮಿನಲ್ಲಿ ಬಿತ್ತಬೇಕು ಮತ್ತು ಬೀಜದ ಆಯ್ಕೆಯನ್ನು ಯಾವ ರೀತಿ ಮಾಡಬೇಕು ಅಂತ ನಮ್ಮ ರೈತರಿಗೆ ಹೇಳಿಕೊಡ್ತೀರಿ?
0: ಈಗ ಮುಖ್ಯವಾಗಿ ನಮ್ಮ ಒಣ ಬೇಸಾಯದಲ್ಲಿ ಈ ಮುಂಗಾರು ಹಂಗಾಮಿನಲ್ಲಿ ಬೆಳೆಯುವಂಥ ಒಂದು 4 ಬೆಳೆ ಹೇಳಿದೆ ನಾನು. ಅದರಲ್ಲಿ ಈ ಒಂದು ಗೋಂಜಾಳ ಮತ್ತು ಹತ್ತಿ, ಯಾಕಂದರೆ ಈ ಸಲ ಸ್ವಲ್ಪ ಮಳೆ ಪ್ರಮಾಣ ಕಡಿಮೆ ಇರೋದರಿಂದ ಆ ಒಂದು ಬೆಳೆಗಳನ್ನು ಆಯ್ಕೆ ಮಾಡಲಾರ್ದು ಭಾಳ ಸೂಕ್ತ ಅಂತ ಅನ್ನಿಸ್ತದೆ. ಇನ್ನು ಉಳಿದ ಬೆಳೆಪ್ಪ ಅಂತಂದ್ರೆ ಸಜ್ಜದ ಮುಂಗಾರಿಯಲ್ಲಿ ಸಜ್ಜೆ ಭಾಳ ಒಳ್ಳೆ ರೀತಿಯಿಂದ ಬರ್ತದೆ. ನವಣಿ ಅದು ಒಂದು ಭಾಳ ಬರ ತಡ್ಕೊಳ್ಳುವಂಥ ಒಂದು ಬೆಳೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಕಡಿಮೆ ಅವಧಿಯಲ್ಲಿ ಬರುವಂಥ ಬೆಳೆಗಳನ್ನು ಮತ್ತು ತೇವಾಂಶವನ್ನು ತಡ್ಕೊಳ್ಳುವಂಥ ಬೆಳೆಗಳನ್ನು ನಾವು ಆಯ್ಕೆ ಮಾಡೋದು ಭಾಳ ಸೂಕ್ತ. ಇನ್ನು ಸಜ್ಜೆ ಮತ್ತು ನವಣೆ ಇವೆರಡೂ ಭಾಳಷ್ಟು ಬರ ನಿರೋಧಕತೆ ಇರುವಂಥ ಒಂದು ಬೆಳೆಗಳು. ಇನ್ನು ಹೆಸರು ಮತ್ತು ತೊಗರಿ, ಮುಖ್ಯವಾಗಿ ನಾವು ನಮ್ಮ ರೈತರಿಗೆ ಎಷ್ಟೇ ತಿಳುವಳಿಕೆ ಹೇಳಿದರೂ ಸಹಿತ ನಮ್ಮ ರೈತರಲ್ಲಿ ಇದ್ದಂಥ ಒಂದು ಆಯ್ಕೆ ಅಂತಂದರೆ ತೊಗರಿ. ತೊಗರಿನ ಯಾಕೆ ನಮ್ಮಲ್ಲಿ ರೈತರು ಆಯ್ಕೆ ಮಾಡ್ತಾರಂತಂದರೆ, ಒಂದನೇದ್ದು ಆ ಒಂದು ಬೆಂಬಲ ಬೆಲೆ, ಸುಮಾರು ಒಂದು 4,500 ರಿಂದ 5,000 ರೂಪಾಯಿ ಅದಕ್ಕೆ ಬೆಂಬಲ ಬೆಲೆ ಸರ್ಕಾರ ಘೋಷಣೆ ಮಾಡ್ಯದ. ಇನ್ನು 1 ಎಕರೆಗೆ 2-3 ಕ್ವಿಂಟಲ್ ಬಂದರೂ ಸಹಿತ, ಸೊ ಅದು ಒಂದು ಮಾಡಿದಂಥ ಖರ್ಚಿಗೆ ಆ ಒಂದು ಅಗದಿ ಕಡಿಮೆ ಅಂತಂದ್ರೂ 1-3 ಕ್ವಿಂಟಲ್ ಬರ್ತದೆ. ಸೊ ಆ ಒಂದು 3 ಕ್ವಿಂಟಲ್ ಅಂದರೆ 15,000 ರೂಪಾಯಿ ಆಯ್ತು ಎಕರೆಕ್ಕೆ ಆದಾಯ. ಸೊ ಈ ಆ ಒಂದು 15,000 ರೂಪಾಯಿ, ಸೊ 6,500 ಕೆಲವೊಮ್ಮೆ ಬೆಂಬಲ ಬೆಲೆ ಈಗ ಸರ್ಕಾರ ಪ್ರಕಟಣೆ ಮಾಡಿದ್ದು 6,500 ಅಂತೇನು ಅಂತಾರೆ. ಬಟ್ ಎವರೇಜು ನಾವು ಹೊರಗೆ ಓಪನ್ ಅಡತಿ ಒಳಗೆ ಹೋದರೂ ಸಹಿತ 5,000ಕ್ಕಂತೂ ಏನು ಕೊರತೆ ಇಲ್ಲ. ಸೊ ಒಂದು 3 ಕ್ವಿಂಟಲ್ ಇಳುವರಿ ಆತಪ್ಪ ಅಂತಂದ್ರೆ ಸುಮಾರು 20,000 ರೂಪಾಯಿ ನಮಗೆ ಆದಾಯ ಬರ್ತದೆ. ಅದರೊಳಗೆ 7-8,000 ರೂಪಾಯಿ ಖರ್ಚು ಮಾಡಿದರೂ ಸಹಿತ 10,000 ರೂಪಾಯಿ ನಮಗೆ ವರ್ಷಕ್ಕೆ 1 ಎಕರೆಗೆ ಉಳಿತದೆ. ಸೊ ಇದು ಒಂದನೇದ್ದು ಬಿತ್ತುವಂಥ ಟ್ರ್ಯಾಕ್ಟ್ರಲ್ಲೇ ಬಿತ್ತೀವಿ, ಅದಾದ ನಂತರ ನಡು ಟ್ರ್ಯಾಕ್ಟ್ರಲ್ಲೇನ ಹರಗುವಂಥ ಅಂದರೆ ನಡು ಎಡೆ ಹುಳಿ ಅಂತ ಕೆಲಸ ಮಾಡ್ತೀವಿ. ಯಾವುದಾದ್ರೂ ಔಷಧ ಅಂದರೆ ಹುಳ ಬಂತಪ್ಪ ಅಂತ ಅದಕ್ಕೆ ಟ್ರ್ಯಾಕ್ಟ್ರಲ್ಲೇನ ಸ್ಪ್ರೇ ಮಾಡುವಂಥ ಒಂದು ವ್ಯವಸ್ಥೆ ಅದ. ಮುಂದೆ ಕೊಯ್ಲು ಸಹಿತ ಟ್ರ್ಯಾಕ್ಟ್ರಲ್ಲೇ, ಮೆಕನೈಸ್ಡ್ ಹಾರ್ವೆಸ್ಟಿಂಗ್ ಅಂದರೆ ಯಂತ್ರೋಪಕರಣದಿಂದ ನಾವು ರಾಶಿ ಮಾಡುವಂಥ ಒಂದು ವ್ಯವಸ್ಥೆ ಐತೆ. ಸೊ ಈ ಒಂದು ದಿಶೆಯಲ್ಲಿ ನಮ್ಮ ರೈತರು ತೊಗರಿಯನ್ನು ಆಯ್ಕೆ ಮಾಡ್ಕೊತಾರೆ. ಆದರೆ ನಾವು ಒಂದು ವಿನಂತಿ ಏನಪ್ಪ ನಮ್ಮ ರೈತರಲ್ಲಿ ಅಂತಂದರೆ, ಹೋದ ವರ್ಷ ಪ್ರತಿ ವರ್ಷ ತೊಗರಿ ಹಾಕಿದಂಥ ಹೊಲಕ್ಕೆ ಮತ್ತೆ ನಾವು ತೊಗರಿ ಹಾಕಿದೆವಪ್ಪ ಅಂತಂದ್ರೆ ಅದಕ್ಕೆ ಸಿಡಿ ರೋಗ, ಗೊಡ್ಡ ರೋಗ ಅಂತೀವಿ. ಗೊಡ್ಡ ರೋಗ ಅಂತಂದ್ರೆ ಬಂಜು ರೋಗ, ಅದಕ್ಕೆ ಕಾಯಿನೇ ಆಗೋದಿಲ್ಲ. ಎಲೆ ಬರೇ ಗಿಡ ತುಂಬ ಎಲೆ ಹಾಕದ, ಹೂ ಬಿಡುವುದಿಲ್ಲ, ಕಾಯಿ ಆಗೋದಿಲ್ಲ. ಅದಕ್ಕೆ ಅಂಥ ಒಂದು ಭೂಮಿಗೆ ಸಾಧ್ಯ ಆದಷ್ಟು ನಾವು ತೊಗರಿಯನ್ನು ಬಿತ್ತಲಾರ್ದು ಬೇಷ್. ಅಂದರೆ ಬೆಳೆ ಕಾಲುಗಾಯಿ ಮಾಡಬೇಕು, ಒಂದೇ ಬೆಳೆ ಹೊಳೆ ಮೊಳೆ ಒಂದೇ ಬೆಳೆ ಹಾಕ್ಕೊಂಡು ಕೂತೀವಪ್ಪ ಅಂತಂದ್ರೆ ಆ ಒಂದು ಬೆಳೆಗೆ ಬರುವಂಥ ರೋಗ ಮತ್ತು ಕೀಟದ ಪ್ರಮಾಣ ಜಾಸ್ತಿ ಆಗ್ತದೆ. ಅದಕ್ಕೆ ದಯವಿಟ್ಟು ನಮ್ಮ ರೈತರಲ್ಲಿ ಒಂದು ಕಳಕಳಿ ವಿನಂತಿ ಏನಪ್ಪ ಅಂತಂದ್ರೆ, ಹೋದ ವರ್ಷ ಏನು ನಾವು ತೊಗರಿ ಹಾಕಿದ ಹೊಲಗಳಿದ್ದು, ಹೋದ ವರ್ಷ 10 ವರ್ಷಗಟ್ಟಲೆ ಒಂದೇ ತೊಗರಿ ಬೆಳೆ ಬೆಳ್ಕೊಂಡು ಬಂದಂಥ ರೈತರು ಅದನ್ನು ಬೆಳೆ ಕಾಲುಗಾಯಿ ಮಾಡಿ ಬೇರೆ ಬೆಳೆ ಬೇಕಾದ್ರೆ ಈಗ ಮುಂಗಾರಿಗೆ ಅದಕ್ಕೆ ಹೊಲ ಖಾಲಿ ಬಿಟ್ಟು ಹಿಂಗಾರಿ ಒಳಗೆ ನಮಗೆ ಕಡ್ಲಿರ್ಬೋದು ಅಥವಾ ಜೋಳ ಇರ್ಬೋದು, ಮಾಲ್ದಂಡಿ ಜೋಳ ಇರ್ಬೋದು, ಕುಸುಬಿ ಇರ್ಬೋದು. ಕುಸುಬಿಗೂ ಒಳ್ಳೆ ರೇಟ್ ಅದ ಈಗ. ಸೊ ಮಾರ್ಕೆಟ್ನಾಗ ಕುಸುಬಿನೇ ಸಿಗವಲ್ತು. 1 ಲೀಟ್ರ್ ಕುಸುಬಿ ಎಣ್ಣೆಗೆ 300 ರೂಪಾಯಿಂದ ಹಿಡ್ಕೊಂಡು 500 ರೂಪಾಯಿ ತನಕ ರೇಟ್ ಹೋಗ್ತದೆ. ಸೊ ಅದಕ್ಕೆ ಸ್ವಲ್ಪ ಬೆಳೆ ಪರಿವರ್ತನೆ, ಬೆಳೆ ಕಾಲುಗೈ, ಸುರಪಾನಗೂ ಒಳ್ಳೆಯ ಧಾರಣೆ ಅದ. ಸುರಪಾನ ಅದು ಒಂದು ಸೂರ್ಯಕಾಂತಿ ಒಂದು ಒಳ್ಳೆಯ ಮುಖ್ಯವಾದಂಥ ಒಂದು ಒಣ ಬೇಸಾಯ ಬೆಳೆ. ಆದರೆ ಈ ಭಾಗದಾಗ ಮುಂಗಾರಿಗೆ ಅದನ್ನು ಅರ್ಲಿ ಅಂದರೆ ಏಕದಮ್ ಮಾರುತಗಳು ಪ್ರಾರಂಭ ಆಗುವ ಹೊತ್ತಿನಾಗ ಜೂನಿಗೆ ಬಿತ್ತಲಾರ್ದನ ಈ ಮಗಿ ಮಳಿ ಮಗ ಅಂತೇನು ಬರ್ತದೆ ಆಗಸ್ಟ್ 15 ಸುತ್ತಮುತ್ತ, ಆವಾಗ ನಾವು ಬಿತ್ತಿದ್ದೇವಪ್ಪ ಅಂದರೆ ಅದಕ್ಕೆ ಬರುವಂಥ ಚಂಡಿ ರೋಗ ಇರ್ಬೋದು, ಬೂದು ರೋಗ ಇರ್ಬೋದು, ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಈ ಒಂದು ಬೆಳೆಗಳು ಅದರಗಳ ತಳಿಗಳ ಬಗ್ಗೆ ಹೇಳುವುದಾತಂದ್ರೆ, ಈಗ ಉದಾಹರಣೆಗೆ ಈಗ ನಾವು ಹೆಸರು ತೊಗೊಂಡೆಪ್ಪ ಅಂತಂದ್ರೆ DGGV 2 ಅಂಥೇಳಿ ಹೊಸ ಒಂದು ತಳಿ ಐತಿ. ಸೊ ಇನ್ನೊಂದೇನಪ್ಪ ಅಂತಂದ್ರೆ ಈ DGGV 2 ಸ್ವಲ್ಪ ತೇವಾಂಶ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ. ಈಗ ನಮ್ಮ ಹಳೆ ತಳಿಗಳು ಯಾವ ಅವು ಲಭ್ಯ ನಮ್ಮಲ್ಲಿ ಇಲ್ಲ. ಅದಕ್ಕೆ ತೊಗರಿ ಬಂದೆವಪ್ಪ ಅಂತಂದ್ರೆ ಈಗ ಗುಲ್ಯಾಳ ಲೋಕಲನ್ನು ಉಪಯೋಗ ಮಾಡ್ತಿದ್ರು ರೈತರು, ಅದಕ್ಕೆ ಸಿಡಿ ರೋಗ ಮತ್ತು ಬಂಜಿತನದ ರೋಗ ಜಾಸ್ತಿ ಬರಲಿಕ್ಕೆ ಹತ್ತಿರೋದ್ರಿಂದ ಆ ಒಂದು ತಳಿ ನಮ್ಮ ಯಾವುದೇ ಒಂದು ವಿಷಯ

0: ವಿಶ್ವವಿದ್ಯಾಲಯ ಇರ್ಬೋದು ಅಥವಾ ಕೃಷಿ ಇಲಾಖೆ ಇರ್ಬೋದು, ಯಾವುದೇ ಒಂದು ಬೀಜ ಕಂಪ್ನಿಗಳು ಅದನ್ನು ಕೊಡ್ತಿಲ್ಲ. ಆದರೂ ಸಹಿತ ಎಲ್ಲೆಲ್ಲಿ ಲೋಕಲ್ ಅವೈಲೇಬಲ್ ಐತೆ, ರೈತರು ತಮ್ಮಲ್ಲೇ ಒಬ್ರಿಗೊಬ್ಬರು ರೈತರು ಉಪಯೋಗ ಮಾಡಿಕೊಂಡು ಆ ಒಂದು ತಳಿನ ಬೆಳೆಯಕತ್ತೀರಿ, ದಯಮಾಡಿ ಆ ತಳಿನ ಕೈ ಬಿಡೋದು ಬೇಸಿ. ಇನ್ನು ಅದನ್ನು ನೆಕ್ಸ್ಟ್ ಮುಖ್ಯವಾದಂಥ ತಳಿಗೆಪ್ಪ ಅಂದರೆ TS 3R ಅಂತೇಳಿ, TS 3R ಅನ್ನುವಂಥ ಒಂದು ತಳಿ ಈ ವಿಶ್ವವಿದ್ಯಾಲಯ ಆಯಿತು, ಕೃಷಿ ಇಲಾಖೆ ಆಯಿತು ಅದನ್ನು ಬೆಳೀಲಿಕ್ಕೆ ರೈತರಿಗೆ ಪ್ರಮೋಟ್ ಮಾಡ್ತಿರ್ತಾರೆ. ಅದನ್ನು ಬಿಟ್ಟು ಈಗ GRG 811, GRG 152, ಸೊ ಇವೇನ್ ತಳಿಗಳು ಅದಾವಲ್ಲ, ಇವು ಸ್ವಲ್ಪ ತೇವಾಂಶ ಜಾಸ್ತಿ ಇರಬೇಕು. ಇವು ಹೆಚ್ಚಿಗೆ ಇಳುವರಿ ಕೊಡುವಂಥ ತಳಿಗಳು, ಸಿಡಿರೋಗ ತಡ್ಕೊಳ್ಳುವಂಥ ತಳಿಗಳು, ಮತ್ತು ಬಂಜರೋಗ ಏನಂತೀವಿ ಆ ರೋಗ ತಡೆಯುವಂಥ ತಳಿಗಳು ಇರೋದರಿಂದ ಇಂಥ ತಳಿಗಳನ್ನು ನಾವು ಉಪಯೋಗ ಮಾಡೋದು ಭಾಳ ಸೂಕ್ತ. ಇನ್ನು ಇದಕ್ಕೆ ಬೀಜೋಪಚಾರ ಈಗಾಗಲೇ ಹೇಳಿದೆ ನಾನು, ಯಾಕಂದರೆ ಈ ವರ್ಷ ಸಾಧ್ಯದಷ್ಟು ರಾಸಾಯನಿಕ ಗೊಬ್ಬರನ ಕಡಿಮೆ ಬಳಕೆ ಮಾಡೋದು ಭಾಳ ಸೂಕ್ತ. ಯಾಕಂತಂದ್ರೆ ತೇವಾಂಶ ಕೊರತೆ ಆಗುವ ಸಾಧ್ಯತೆ ಐತಿ, ಮಳೆ ಪ್ರಮಾಣ ಕಡಿಮೆ ಆಗುವಂಥ ಸಾಧ್ಯತೆ ಅದ. ಅದಕ್ಕೆ ನಮ್ಮ ರೈತ ಬಾಂಧವರು ದಯಮಾಡಿ ಈ ಒಂದು ಒಣ ಬೇಸಾಯದಲ್ಲಿ ಮುಖ್ಯವಾಗಿ ಮುಂಗಾರು ಹಂಗಾಮಿನಲ್ಲಿ ಸಾಧ್ಯ ಆದಷ್ಟು ರಾಸಾಯನಿಕ ಗೊಬ್ಬರನ ಕಡಿಮೆ ಮಾಡಿ ಈ ಸಾವಯವ ಗೊಬ್ಬರನ ಉಪಯೋಗ ಮಾಡಿದೆವಪ್ಪ ಅಂತಂದ್ರೆ ತೇವಾಂಶನ ಕಾಪಾಡ್ಕೋತದ. ಮತ್ತು ಬಿತ್ತುವತ್ನಾಗ ದಯಮಾಡಿ ರಾಸಾಯನಿಕ ಗೊಬ್ಬರನ ಬಿತ್ತಲಾರ್ದೆ ಭಾಳ ಸೂಕ್ತ, ಯಾಕಂದರೆ ತೇವಾಂಶ ಹೆಂಗಿರ್ತದೆ ಹೇಳಕ್ಕೆ ಬರೋದಿಲ್ಲ. ಅಕಸ್ಮಾತ್ ನಾವು ರಾಸಾಯನಿಕ ಗೊಬ್ಬರ ಹಾಕಿಬಿಟ್ಟಿವಪ್ಪ ಅಂತಂದ್ರೆ ಬೆಳೆ ಹುಲಸಾಗಿ ಬೆಳೆದ್ಬಿಡ್ತದೆ, ಮುಂದೇನಾದರೂ ಮಳೆ ಕೈ ಕೊಡ್ತಪ್ಪ ಅಂತಂದ್ರೆ ತೇವಾಂಶದ ಕೊರತೆ ಆತಪ್ಪ ಅಂತಂದ್ರೆ ಆ ಬೆಳೆ ಒಣಗಲಿಕ್ಕೆ ಪ್ರಾರಂಭ ಮಾಡ್ತದೆ. ಅದಕ್ಕೆ ಮುಂದೇನಾದರೂ ಒಂದು ಹಂತ ಬೆಳವಣಿಗೆ ಬಂತಪ್ಪ ಬೆಳೆದು ಒಂದೆರಡು ಮಳೆ ಚಲೋ ಆದಪ್ಪ ಅಂತಂದ್ರೆ ನಡು ಏನು ನಾವು ಟ್ಯಾಕ್ಟ್ರಲ್ಲಿ ಎಡಿ ಹೊಡಿತಿರ್ತೀವಿ ಅಂದರೆ ಕಸಕ್ಕೆ ನಿರ್ವಹಣೆ ಮಾಡಲಿಕ್ಕೆ ಎಡಿ ಹೊಡಿತಿರ್ತೀವಿ, ಆ ಟೈಮ್ನಾಗ ಅದಕ್ಕೆ ಆ ಒಂದು ಎಡಿ ಹೊಡಿದ್ರ ಜೊತೆಗೆ ನಾವು ಗೊಬ್ಬರನ ಕೊಟ್ಟೆವಪ್ಪ ಅಂತಂದ್ರೆ ಬೆಳಿಗ್ಗೆ ಅನುಕೂಲ ಆಗುತ್ತೆ, ರೈತರಿಗೆ ಆರ್ಥಿಕವಾಗಿಯೂ ನಷ್ಟ ಆಗೋದಿಲ್ಲ.
1: ಸರ್, ಅದೇ ರೀತಿ ಈಗ ತಾವು ತಳಿಗಳ ಆಯ್ಕೆ ಮತ್ತು ಬೀಜದ ಆಯ್ಕೆಗಳ ಕುರಿತು ತಾವು ಹೇಳಿದ್ರಿ. ಅದೇ ರೀತಿ ಈಗ ನಾವು ಬಿತ್ತುವ ಸಮಯದಲ್ಲಿ ಭೂಮಿಗೆ ಯಾವ ರೀತಿಯಾದಂಥ ಪೋಷಕಾಂಶಗಳನ್ನು ನಮ್ಮ ರೈತರು ಒದಗಿಸಬೇಕು ಅಂತ ತಾವು ಹೇಳ್ತೀರಿ?
0: ಈಗ ಮುಖ್ಯವಾಗಿ ಈ ತೇವಾಂಶದ ಕೊರತೆ ಅಂದರೆ ಈ ವರ್ಷ ಮಳೆ ಒಂದು ಪ್ರತಿ ವರ್ಷದಕ್ಕಿಂತ ಕಡಿಮೆ ಮಳೆ ಪ್ರಮಾಣ ಏನು ಬರ್ತದಂಥೇಳಿ ಈಗಾಗಲೇ ಮುನ್ಸೂಚನೆ ಕೊಟ್ಟಿದ್ದಾರೆ ಭಾರತ ಹವಾಮಾನ ಇಲಾಖೆದವರು. ಇಂಥ ಸಂದರ್ಭ ಒಳಗೆ ನಾವು ರೈತರಲ್ಲಿ ಒಂದು ಮನವಿ ಏನಪ್ಪ ಅಂತಂದ್ರೆ ಸಾಧ್ಯ ಆದಷ್ಟು ನಾವು ರಾಸಾಯನಿಕ ಮೇಲೆ ಅವಲಂಬನೆ ಆಗಲಾರ್ದೇ ಸಾವಯವ ಗೊಬ್ಬರನ ಉಪಯೋಗ ಮಾಡಿ, ಮತ್ತು ಈ ಬೀಜೋಪಚಾರ ನಾ ಹೇಳಿದೆ ನಾನು, ರಂಜಕ ಕರಗಿಸುವಂಥ ಗೊಬ್ಬರ ಮತ್ತು ಏನೋ ಇನ್ನೊಂದು ಸಾರಜನಕ ಒದಗಿಸುವಂಥ ಸೂಕ್ಷ್ಮಾಣುಜೀವಿ ಗೊಬ್ಬರನ್ನು ಆ ಒಂದು ಬೀಜಕ್ಕೆ ಲೇಪನ ಮಾಡಿ ನಾವು ಬಿತ್ತಿದೆ ಆತಪ್ಪ ಅಂತಂದರೆ ಅದ್ರ ಜೊತೆಗೆ ಈ ಸಾವಯವ ಗೊಬ್ಬರ, ಈ ಸಗಣಿ ಗೊಬ್ಬರ ಇರ್ಬೋದು, ಕೊಟ್ಟಿ ಗೊಬ್ಬರ, ಮತ್ತು ಇದು ಏನೋ ಕೋಳಿ ಗೊಬ್ಬರ, ಎರೆಹುಳು ಗೊಬ್ಬರ, ಇಂಥವು ಒಂದು ಗೊಬ್ಬರನ್ನು ಸಾವಯವ ಗೊಬ್ಬರನ್ನು ನಾವು ಉಪಯೋಗ ಮಾಡಿದ್ದೆ ಆತಪ್ಪ ಅಂತಂದ್ರೆ ಅವು ಭೂಮಿಯಲ್ಲಿ ತೇವಾಂಶನ ಜಾಸ್ತಿ ಮಾಡ್ತವೆ. ಇನ್ನು ಅಕಸ್ಮಾತ್ ನಮಗೇನಾದರೂ ಒಳ್ಳೆ ಮಳೆ ಹಾಕದನ್ನುವಂಥದ್ದು ಒಂದೆರಡು ಚಲೋ ಮಳೆ ಆತಪ್ಪ ಅಂತಂದ್ರೆ ಅಂಥ ಒಂದು ಸಂದರ್ಭದಲ್ಲಿ ನಾವು ಪ್ರತಿ ಎಕರೆಕ್ಕೆ ಏನಾದರೂ ಒಂದು ಪ್ಯಾಕೆಟಷ್ಟು DAP, ಮುಖ್ಯವಾಗಿ ನಾನು ಈ ಒಂದು ತೊಗರಿ ಬೆಳೆ ಬಗ್ಗೆ ಹೇಳ್ತಿರೋದ್ರಿಂದ DAP ಗೊಬ್ಬರನ ಉಪಯೋಗ ಮಾಡಿದೆವಪ್ಪ ಅಂತಂದ್ರೆ ಅಲ್ಲಿ ಸಾರಜನಕ ಮತ್ತು ರಂಜಕ ಎರಡೂ ಪೂರೈಕೆ ಮಾಡ್ದಂಗಾಗತ್ತೆ. ಸೊ ಸಾಧ್ಯ ಆದಷ್ಟು ನಾವು ರಾಸಾಯನಿಕನ ಬಳಕೆ ಮಾಡೋದು ಕಡಿಮೆ ಮಾಡಬೇಕು, ಸಾವಯವದ ಬಗ್ಗೆ ಹೆಚ್ಚಿಗೆ ಒತ್ತು ಕೊಡಬೇಕು.
1: ತುಂಬ ಸಂತೋಷ ಸರ್. ಯಾರಾದರೂ ರೈತರು ತಮ್ಮ ಜೊತೆ ಮಾತಾಡಿ ಈ ಮುಂಗಾರು ಹಂಗಾಮಿನ ಸಿದ್ಧತೆ ಕುರಿತು ಮತ್ತು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಅವರು ತಮ್ಮಿಂದ ಪಡಿಬೇಕಂದ್ರೆ ತಮ್ಮ ನಂಬರ್ ಕೊಡ್ತೀರಿ?
0: ನನ್ನ ಈ ಒಂದು ಮೊಬೈಲ್ ನಂಬರು 944-89-6177. ಇದು 9448960177. ದಯಮಾಡಿ ನಮ್ಮ ರೈತ ಬಾಂಧವರಲ್ಲಿ ಒಂದು ಕಳಕಳಿ ವಿನಂತಿ ಏನಪ್ಪ ಅಂತಂದ್ರೆ ನಾನು ಒಬ್ಬ ಪ್ರಾಧ್ಯಾಪಕ ಆಗಿರೋದ್ರಿಂದ ನಾವು ಮುಂಜಾನೆ 9 ಸಂಜೆ ಮುಂದೆ 5 ತನಕ ಹುಡುಗರಿಗೆ ಪಾಠ ಮಾಡ್ತಿರ್ತೀವಿ. ಆ ಸಂದರ್ಭದಲ್ಲಿ ಫೋನನ್ನು ನಾನು ಸ್ವೀಕರಿಸುವುದಿಲ್ಲ. ಅಕಸ್ಮಾತ್ ನೀವೇನಾದರೂ ನನಗೆ ಸಂಪರ್ಕ ಮಾಡಬೇಕಂತ ಅನ್ನಿಸ್ತಪ್ಪ ಅಂತಂದ್ರೆ ಐತವಾರಕ್ಕೊಂದು ದಿವಸ ನಾವು ಖಾಲಿ ಇರ್ತೀವಿ ಪಾಠ ಮಾಡ್ತಿರೋದಿಲ್ಲ ಹುಡುಗರಿಗೆ. ಸಾಧ್ಯ ಆದಷ್ಟು ನೀವು ಐತವಾರ ದಿವಸ ಅಥವಾ ಸೂಟಿ ದಿವಸ ಸಂಪರ್ಕ ಮಾಡಿದ್ರಪ್ಪ ಅಂತಂದ್ರೆ ನಾವು ಮಾಹಿತಿ ಕೊಡಲಿಕ್ಕೆ ಪ್ರಯತ್ನ ಪಡ್ತೇವೆ.
1: ಆತ್ಮೀಯರೇ, ಡಾಕ್ಟರ್ PS ಪತ್ತರ್ ಅವರು ಹೇಳಿದಂಥ ನಂಬರನ್ನು ನಾನು ಮತ್ತೊಮ್ಮೆ ಹೇಳ್ತೀನಿ, ತಾವು ಬರ್ಕೋಬೋದು. 944-48-96-01-77 ಈ ನಂಬರ್ಗೆ ಕರೆ ಮಾಡಿ ಡಾಕ್ಟರ್ PS ಪತ್ತರ್ ಅವ್ರ ಜೊತೆ ಮಾತಾಡಿ ಅವರಿಂದ ತಾವು ಮಾಹಿತಿಯನ್ನು ಪಡಿಬೋದು. ಡಾಕ್ಟರ್ PS ಪತ್ತರ್ ಅವರೇ, ಇಲ್ಲಿ ತನಕ ನಮ್ಮ ರೈತರಿಗೆ ಈ ಮುಂಗಾರು ಹಂಗಾಮಿನ ಸಿದ್ಧತೆ ಕುರಿತು ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ಅದಕ್ಕಾಗಿ ನಮ್ಮ ಪರವಾಗಿ ಹಾಗೂ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ. ನಮಸ್ಕಾರ.
2: ಇದುವರೆಗೆ ಮುಂಗಾರು ಹಂಗಾಮಿನ ಸಿದ್ಧತೆ ಕುರಿತು ವಿಜಯಪುರದ ಕೃಷಿ ಮಹಾವಿದ್ಯಾಲಯ

ಬೇಸಾಯ ಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಪಿ ಎಸ್ ಪತಾರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಸಿದ್ರ ಎನ್ ಸಾಳುಂಕೆ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
3: ಕೆಲವರೀಗ ಜನಪದ ಸಂಗೀತದಲ್ಲಿ ಕೇಳಿ ಕೆಲವು ಕೃಷಿ ಗೀತೆಗಳನ್ನು

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಫೋನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಇದುವರೆ ಜನಪದ ಸಂಗೀತದಲ್ಲಿ ಕೆಲವು ಕೃಷಿ ಗೀತೆಗಳನ್ನು ಆಲಿಸಿದಿರಿ.
4: ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ.

0: ರೈತ ಬಾಂಧವರ ಕಾರ್ಯಕ್ರಮ ಕೇಳಿದಿರಿ.
1: ಕೇಳುವರೆ, ಈಗ ಸಮಯ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಒಂದು ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಆರಿಸುವಿರಿ.

0: ಸಿರಿ, ಆಕಿಂದ ಒಂದೇ ಸಮ ನಲ್ಲಿಲ್ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ್ಮೇಲೆ ನಲ್ಲಿಯಿಂದ ನೀರ್ ಬಿಡ್ತಾ.

0: ಇಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
1: ಆಯ್ತ್ ಕಣಕ್ಕ. ಕೈ ಮುಸಿರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟ್ ಬೇಕೋ ಅಷ್ಟು ನೀರ್ ಹಾಕೊಂಡ್ ಜಾಲ್ಸು.
1: ಹೂ ಕಣಕ, ಹಂಗೆ ಮಾಡ್ತೀನಿ ತಗ.
2: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
3: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
4: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ದೇಶಾದ್ಯಂತ 100 ಕೈಗಾರಿಕಾ ಘಟಕಗಳ ಅಭಿವೃದ್ಧಿಗಾಗಿ ಭವ್ಯ ಪೋರ್ಟಲ್ ಉದ್ಘಾಟಿಸಿದ ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಪಶ್ಚಿಮ ಏಷ್ಯಾ ಬಿಕ್ಕಟ್ಟು, ಮಾತುಕತೆ ಮೂಲಕ ರಾಜತಾಂತ್ರಿಕ ಪರಿಹಾರಕ್ಕೆ ಭಾರತ ಕರೆ. ಪ್ರತಿ 2 ತಿಂಗಳಿಗೊಮ್ಮೆ INDI ಮೈತ್ರಿಕೂಟದ ಸಭೆ, ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ. ಫಿಲಿಪೈನ್ಸ್ನ ಕರಾವಳಿ ತೀರದಲ್ಲಿ ಭೂಕಂಪ, ಕನಿಷ್ಠ 32 ಮಂದಿ ಸಾವು, 200 ಹೆಚ್ಚು ಜನರಿಗೆ ಗಾಯ. ಅಫ್ಘಾನಿಸ್ತಾನ ವಿರುದ್ಧದ ಏಕೈಕ ಟೆಸ್ಟ್ ಪಂದ್ಯವನ್ನು ಇನ್ನಿಂಗ್ಸ್ ಮತ್ತು 300 ರನ್ಗಳಿಂದ ಗೆದ್ದ ಭಾರತ. ವಾರ್ತೆಗಳ ವಿವರ. ದೇಶಾದ್ಯಂತ 100 ಕೈಗಾರಿಕಾ ಘಟಕಗಳ ಅಭಿವೃದ್ಧಿಯನ್ನು ವೇಗಗೊಳಿಸಲು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಇಂದು ಭವ್ಯ ಹೆಸರಿನ ಪೋರ್ಟಲ್ ಅನ್ನು ಉದ್ಘಾಟಿಸಿದರು. ನವದೆಹಲಿಯಲ್ಲಿ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಸಚಿವರು, ಬಹುಮಾದರಿ ಸಂಪರ್ಕ, ಡಿಜಿಟಲ್ ಆಡಳಿತ ಕಾರ್ಯವಿಧಾನಗಳು, ಕಾರ್ಮಿಕರಿಗೆ ಬೆಂಬಲ ನೀಡುವ ಮೂಲಸೌಕರ್ಯ ಮತ್ತು ಸುಸ್ಥಿರ ಅಭಿವೃದ್ಧಿ ವೈಶಿಷ್ಟ್ಯಗಳೊಂದಿಗೆ ಸಮಗ್ರ ಕೈಗಾರಿಕಾ ಪರಿಸರ ವ್ಯವಸ್ಥೆಗಳನ್ನು ರಚಿಸುವ ಗುರಿಯನ್ನು ಈ ಪೋರ್ಟಲ್ ಹೊಂದಿದೆ ಎಂದು ತಿಳಿಸಿದರು. ಹೂಡಿಕೆಗೆ ಸಿದ್ಧವಾಗಿರುವ ಕೈಗಾರಿಕಾ ಮೂಲಸೌಕರ್ಯವನ್ನು ರಚಿಸುವ ಮೂಲಕ ಭಾರತದ ಉತ್ಪಾದನಾ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸಲು ಈ ಉಪಕ್ರಮವು ಒಂದು ಪರಿವರ್ತನಾ ಸಾಧನವಾಗಿದೆ. ರಾಜ್ಯಗಳಿಗೆ ಪಾರದರ್ಶಕತೆ, ದಕ್ಷತೆ ಮತ್ತು ಭಾಗವಹಿಸುವಿಕೆಯ ಸುಲಭತೆಯನ್ನು ಪೋರ್ಟಲ್ ಹೆಚ್ಚಿಸುತ್ತದೆ ಎಂದು ಅವರು ಹೇಳಿದರು. ಕೇಂದ್ರ ಸಚಿವ ಸಂಪುಟವು 33,660 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಅನುಮೋದಿಸಿರುವ ಭವ್ಯ ಪೋರ್ಟಲ್ ಮುಂದಿನ 6 ವರ್ಷಗಳ ಅವಧಿಯಲ್ಲಿ ಹೂಡಿಕೆಗೆ ಸಿದ್ಧವಾದ ವಿಶ್ವದರ್ಜೆಯ 100 ಕೈಗಾರಿಕಾ ಘಟಕಗಳ ಅಭಿವೃದ್ಧಿಯ ಪ್ರಮುಖ ಉಪಕ್ರಮವಾಗಿ ಕಾರ್ಯನಿರ್ವಹಿಸುತ್ತದೆ. ಪಶ್ಚಿಮ ಏಷ್ಯಾದಲ್ಲಿ ಮತ್ತೆ ನಡೆದ ದಾಳಿಗಳಿಗೆ ಭಾರತ ತೀವ್ರ ವಿಷಾದ ವ್ಯಕ್ತಪಡಿಸಿದೆ. ಈ ಬೆಳವಣಿಗೆಗಳು ಅಂತಾರಾಷ್ಟೀಯ ಸಮುದಾಯಕ್ಕೆ ಅತ್ಯಂತ ಕಳವಳಕಾರಿ ವಿಷಯವಾಗಿದೆ ಎಂದು ವಿದೇಶಾಂಗ ಸಚಿವಾಲಯ ಹೇಳಿದೆ. ಉದ್ವಿಗ್ನತೆಯನ್ನು ತಕ್ಷಣವೇ ಕಡಿಮೆ ಮಾಡಲು ಮತ್ತು ನಾಗರಿಕರಿಗೆ ಹಾನಿಯಾಗದಂತೆ ನೋಡಿಕೊಳ್ಳುವಂತೆ ದಾಳಿಯಲ್ಲಿ ಭಾಗಿಯಾಗಿರುವ ಎಲ್ಲ ದೇಶಗಳಿಗೆ ಭಾರತ ಕರೆ ನೀಡಿದೆ. ಈ ಪ್ರದೇಶದಲ್ಲಿ ಶಾಂತಿ ಮತ್ತು ಸ್ಥಿರತೆ ಮರಳಲು ರಾಜತಾಂತ್ರಿಕ ಪರಿಹಾರಕ್ಕಾಗಿ ನಡೆಯುತ್ತಿರುವ ಮಾತುಕತೆಗಳನ್ನು ಮುಕ್ತಾಯಗೊಳಿಸುವಂತೆಯೂ ಸಚಿವಾಲಯ ಮನವಿ ಮಾಡಿದೆ. ಇನ್ನೊಂದೆಡೆ, ಕಳೆದ April 8 ಕದನ ವಿರಾಮದ ನಂತರ ಇರಾನ್ ಮೊದಲ ಬಾರಿಗೆ ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿ ನಡೆಸಿದೆ ಎಂದು ಇಸ್ರೇಲ್ ರಕ್ಷಣಾ ಪಡೆ ತಿಳಿಸಿದೆ. ಇರಾನ್ನ ಸರ್ಕಾರಿ ಸ್ವಾಮ್ಯದ ಸುದ್ದಿಸಂಸ್ಥೆ ಈ ದಾಳಿಯನ್ನು ದೃಢಪಡಿಸಿದೆ. ಇರಾನ್ ದಾಳಿಯ ಬೆನ್ನಲ್ಲೇ ಪ್ರತಿಕ್ರಿಯೆ ನೀಡಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರೊಂದಿಗೆ ಮಾತನಾಡಿ ಯಾವುದೇ ರೀತಿಯ ಪ್ರತೀಕಾರದ ದಾಳಿ ನಡೆಸದಂತೆ ಸೂಚಿಸುವುದಾಗಿ ತಿಳಿಸಿದ್ದಾರೆ. ಇರಾನ್ ಕ್ಷಿಪಣಿ ದಾಳಿಯನ್ನು ತಕ್ಷಣ ನಿಲ್ಲಿಸಿ ಶಾಂತಿ ಮಾತುಕತೆಗೆ ಮರಳಬೇಕು ಎಂಬುದು ತಮ್ಮ ಆಶಯವಾಗಿದೆ ಎಂದು ಟ್ರಂಪ್ ಹೇಳಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿ ಬಿಕ್ಕಟ್ಟಿನ ಪರಿಸ್ಥಿತಿ ಮುಂದುವರೆದಿದ್ದರೂ ದೇಶದಲ್ಲಿ ಕಚ್ಚಾ ತೈಲ, ಎಲ್ಪಿಜಿ ಮತ್ತು ನೈಸರ್ಗಿಕ ಅನಿಲ ಪೂರೈಕೆ ಸ್ಥಿರವಾಗಿದೆ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ತಿಳಿಸಿದೆ. ನವದೆಹಲಿಯಲ್ಲಿ ಇಂದು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಪ್ರವೀಣ್ ಖನುಜಾ, ದೇಶಾದ್ಯಂತ ಪೆಟ್ರೋಲ್, ಡೀಸೆಲ್ ಮತ್ತು ಎಲ್ಪಿಜಿಯ ಸಾಕಷ್ಟು ದಾಸ್ತಾನು ಲಭ್ಯವಿದೆ. ನಿರಂತರ ಇಂಧನ ಪೂರೈಕೆಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಇಂಧನ ಸುರಕ್ಷತೆಯನ್ನು ಕಾಪಾಡಿಕೊಳ್ಳಲು ಸರ್ಕಾರ ಹಲವಾರು ಕ್ರಮಗಳನ್ನು ತೆಗೆದುಕೊಂಡಿದೆ ಎಂದು ಹೇಳಿದರು. ದೇಶೀಯ ಸಂಸ್ಕರಣಾಗಾರಗಳು ಮತ್ತು ಅನಿಲ ಸಂಸ್ಕರಣಾ ಸೌಲಭ್ಯಗಳು ಸುಮಾರು 53,000 ಮೆಟ್ರಿಕ್ ಟನ್ಗಳ ಉತ್ಪಾದನೆಯನ್ನು ದಾಖಲಿಸಿವೆ. ಇದು ಬಿಕ್ಕಟ್ಟಿನ ಪೂರ್ವದ ಮಟ್ಟಕ್ಕಿಂತ ಸುಮಾರು 60% ಹೆಚ್ಚಾಗಿದೆ ಎಂದು ಪ್ರವೀಣ್ ಖನುಜಾ ತಿಳಿಸಿದರು. ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಅಪರ್ಣಾ ಶರ್ಮಾ ಮಾತನಾಡಿ, ದೇಶಾದ್ಯಂತ ರಸಗೊಬ್ಬರಗಳ ಒಟ್ಟಾರೆ ದಾಸ್ತಾನು ಸ್ಥಿತಿ ಸ್ಥಿರವಾಗಿದೆ. ಈ ವರ್ಷದ ಮುಂಗಾರು ಋತುವಿಗೆ ರಸಗೊಬ್ಬರಗಳ ಅಗತ್ಯವನ್ನು ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆಯು 380,00,000 ಮೆಟ್ರಿಕ್ ಟನ್ಗಳಿಗೂ ಹೆಚ್ಚು ಎಂದು ಮರು ಮೌಲ್ಯಮಾಪನ ಮಾಡಿದೆ ಎಂದು ಮಾಹಿತಿ ನೀಡಿದರು. ರೈತರು ಸುಮಾರು 86,00,000 ಮೆಟ್ರಿಕ್ ಟನ್ ರಸಗೊಬ್ಬರಗಳನ್ನು ಖರೀದಿಸಿದ್ದಾರೆ. ಇದು ಒಟ್ಟು ಅಗತ್ಯದ 23% ಹೆಚ್ಚು.

0: ಹೆಚ್ಚು. ಪ್ರಸ್ತುತ ದೇಶಾದ್ಯಂತ ರಸಗೊಬ್ಬರ ಲಭ್ಯತೆಯಲ್ಲಿ ಯಾವುದೇ ದೊಡ್ಡ ಸವಾಲು ಇಲ್ಲ ಎಂದು ಅವರು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನವದೆಹಲಿಯಲ್ಲಿ ಇಂದು INDI ಮೈತ್ರಿಕೂಟದ ಸಭೆ ನಡೆಯಿತು. ವಿರೋಧ ಪಕ್ಷದ ನಾಯಕರು ಸಭೆಯಲ್ಲಿ ಭಾಗವಹಿಸಿದ್ದರು. ಇದರಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಕಾಂಗ್ರೆಸ್ ಹಿರಿಯ ನಾಯಕ ರಾಹುಲ್ ಗಾಂಧಿ, ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್, ತೃಣಮೂಲ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷೆ ಮಮತಾ ಬ್ಯಾನರ್ಜಿ, ನ್ಯಾಷನಲ್ ಕಾನ್ಫರೆನ್ಸ್ ನಾಯಕ ಒಮರ್ ಅಬ್ದುಲ್ಲಾ ಮತ್ತು ಎನ್ಸಿಪಿ ಎಸ್ಪಿ ನಾಯಕಿ ಸುಪ್ರಿಯಾ ಸುಳೆ ಸೇರಿದ್ದಾರೆ. ಆದರೆ ಆಮ್ ಆದ್ಮಿ ಪಕ್ಷ ಮತ್ತು ಡಿಎಂಕೆ ಸೇರಿದಂತೆ ಕೆಲವು ವಿರೋಧ ಪಕ್ಷಗಳು ಸಭೆಯಿಂದ ದೂರ ಉಳಿದಿವೆ. ಸಭೆಯ ನಂತರ ಮಾಧ್ಯಮಗಳನ್ನುದ್ದೇಶಿಸಿ ಮಾತನಾಡಿದ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, 25 ರಾಜಕೀಯ ಪಕ್ಷಗಳು ಸಭೆಯಲ್ಲಿ ಭಾಗವಹಿಸಿದ್ದವು. ಸಭೆಯಲ್ಲಿ ವಿವಿಧ ವಿಷಯಗಳ ಬಗ್ಗೆ ಚರ್ಚಿಸಲಾಯಿತು ಮತ್ತು ಎಲ್ಲರೂ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು ಎಂದು ಹೇಳಿದರು. INDI ಮೈತ್ರಿಕೂಟದ ಎಲ್ಲ ಪಕ್ಷಗಳು ಪ್ರತಿ 2 ತಿಂಗಳಿಗೊಮ್ಮೆ ಸಭೆ ಸೇರಲಿವೆ. ಮುಂದಿನ ಸಭೆ ಆಗಸ್ಟ್ನಲ್ಲಿ ತೆಲಂಗಾಣದ ಹೈದರಾಬಾದ್ನಲ್ಲಿ ನಡೆಯಲಿದೆ ಎಂದು ಅವರು ತಿಳಿಸಿದರು. ಸಿಬಿಎಸ್ಇಯ 12ನೇ ತರಗತಿಯ ಪರೀಕ್ಷೆಯ ಉತ್ತರ ಪತ್ರಿಕೆಗಳಿಗೆ ಹೊಸದಾಗಿ ಪರಿಚಯಿಸಲಾದ ಆನ್ಸ್ಕ್ರೀನ್ ಮಾರ್ಕಿಂಗ್ ವ್ಯವಸ್ಥೆಯನ್ನು ಪ್ರಶ್ನಿಸಿ ಸಲ್ಲಿಸಲಾದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಕುರಿತು ದೆಹಲಿ ಹೈಕೋರ್ಟ್ ಇಂದು ಕೇಂದ್ರ ಸರ್ಕಾರ ಮತ್ತು ಕೇಂದ್ರ ಮಾಧ್ಯಮಿಕ ಶಿಕ್ಷಣ ಮಂಡಳಿ ಸಿಬಿಎಸ್ಇಗೆ ನೋಟಿಸ್ ಜಾರಿ ಮಾಡಿದೆ. ನ್ಯಾಯಮೂರ್ತಿಗಳಾದ ನೀನಾ ಬನ್ಸಾಲ್ ಕೃಷ್ಣ ಮತ್ತು ಮಧು ಜೈನ್ ಅವರಿದ್ದ ನ್ಯಾಯಪೀಠ ನ್ಯಾಷನಲ್ ಸ್ಟೂಡೆಂಟ್ಸ್ ಯೂನಿಯನ್ ಆಫ್ ಇಂಡಿಯಾ NSUI ಸಲ್ಲಿಸಿದ ಅರ್ಜಿಯ ಕುರಿತು ಕೇಂದ್ರ ಸರ್ಕಾರ ಮತ್ತು ಸಿಬಿಎಸ್ಇಯಿಂದ ಪ್ರತಿಕ್ರಿಯೆಗಳನ್ನು ಕೋರಿದೆ. ಇದೇ ವೇಳೆ ಮುಂದಿನ ವಿಚಾರಣೆಯನ್ನು 12ಕ್ಕೆ ಮುಂದೂಡಲಾಗಿದೆ. ಅರ್ಮೇನಿಯಾದ ಆಡಳಿತಾರೂಢ ಸಿವಿಲ್ ಕಾಂಟ್ರಾಕ್ಟ್ ಪಕ್ಷ ಸಂಸತ್ತಿನ ಚುನಾವಣೆಯಲ್ಲಿ ಜಯಗಳಿಸಿದೆ. ಪ್ರಧಾನಿ ನಿಕೋಲ್ ಪಶಿನ್ಯಾನ್ ಅವರ ಪಕ್ಷ ಶೇಕಡಾ 49.8% ಮತಗಳನ್ನು ಗಳಿಸಿ ಪುನಃ ಅಧಿಕಾರದ ಗದ್ದುಗೆಯೇರಿದೆ. ಸ್ಟ್ರಾಂಗ್ ಅರ್ಮೇನಿಯಾ ಅಲಯನ್ಸ್ ಶೇಕಡಾ 23.2% ಮತಗಳೊಂದಿಗೆ ಎರಡನೇ ಸ್ಥಾನ ಪಡೆಯಿತು. ಅರ್ಮೇನಿಯಾ ಅಲಯನ್ಸ್ ಶೇಕಡಾ 9.9% ಮತಗಳೊಂದಿಗೆ ಮೂರನೇ ಸ್ಥಾನಕ್ಕೆ ತೃಪ್ತಿಪಟ್ಟಿಕೊಂಡಿತು. ಆರ್ಮೇನಿಯನ್ ಸಂಸತ್ತಿನ ಚುನಾವಣೆಯಲ್ಲಿ ಪಕ್ಷದ ವಿಜಯಕ್ಕಾಗಿ ನಿಕೋಲ್ ಪಶಿನ್ಯಾನ್ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಅಭಿನಂದಿಸಿದ್ದಾರೆ. ಭಾರತ ಮತ್ತು ಆರ್ಮೇನಿಯಾ ನಡುವಿನ ಸ್ನೇಹ ಮತ್ತು ಸಹಕಾರದ ಐತಿಹಾಸಿಕ ಸಂಬಂಧಗಳನ್ನು ಮತ್ತಷ್ಟು ಗಾಢವಾಗಿಸಲು ನಿಕೋಲ್ ಪಶಿನ್ಯಾನ್ ಅವರೊಂದಿಗೆ ನಿಕಟವಾಗಿ ಕೆಲಸ ಮಾಡಲು ಎದುರು ನೋಡುತ್ತಿದ್ದೇನೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ದಕ್ಷಿಣ ಫಿಲಿಪೈನ್ಸ್ನ ಕರಾವಳಿ ತೀರದಲ್ಲಿ ಇಂದು ಬೆಳಿಗ್ಗೆ ಸಂಭವಿಸಿದ 7.8 ತೀವ್ರತೆಯ ಭೂಕಂಪದಲ್ಲಿ ಕನಿಷ್ಠ 32 ಜನರು ಸಾವನ್ನಪ್ಪಿದ್ದು 200ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಫಿಲಿಪೈನ್ಸ್ನ ಜ್ವಾಲಾಮುಖಿ ಮತ್ತು ಭೂಕಂಪಶಾಸ್ತ್ರ ಸಂಸ್ಥೆಯು ಈ ಭೂಕಂಪ 33 ಕಿಲೋಮೀಟರ್ ಆಳದಲ್ಲಿ ಸಂಭವಿಸಿದೆ. ಭೂಕಂಪದ ಕೇಂದ್ರ ಬಿಂದು ಜನರಲ್ ಸ್ಯಾಂಟೋಸ್ ಸಮೀಪದಲ್ಲಿದೆ ಎಂದು ತಿಳಿಸಿದೆ. ಜನರಲ್ ಸ್ಯಾಂಟೋಸ್ ನಗರದಲ್ಲಿ ಕೆಲವು ಕಟ್ಟಡಗಳು ಕುಸಿದಿದ್ದು ಪ್ರಮುಖ ಮೂಲಸೌಕರ್ಯಗಳು ಭೂಕಂಪದಿಂದ ಹಾನಿಗೊಳಗಾಗಿವೆ. ಇಂಡೋನೇಷ್ಯಾದ ಉತ್ತರ ಸುಲಾವೆಸಿ ಮತ್ತು ಉತ್ತರ ಮಲುಕು ಪ್ರಾಂತ್ಯಗಳ ನಿವಾಸಿಗಳಿಗೂ ಭೂಕಂಪದ ಅನುಭವ ಆಗಿದೆ. ಭೂಕಂಪದಿಂದಾಗಿ ಸುನಾಮಿ ಅಲೆಗಳು ಏಳಲು ಕಾರಣವಾಗಿದೆ. ಇಂಡೋನೇಷ್ಯಾ ಮತ್ತು ದೂರದ ದಕ್ಷಿಣ ಜಪಾನ್ನಲ್ಲೂ ಸಣ್ಣ ಪ್ರಮಾಣದ ಅಲೆಗಳು ದಾಖಲಾಗಿವೆ. ನ್ಯೂ ಚಂಡೀಗಢದಲ್ಲಿ ನಡೆದ ಅಫ್ಘಾನಿಸ್ತಾನ ವಿರುದ್ದದ ಏಕೈಕ ಟೆಸ್ಟ್ ಪಂದ್ಯವನ್ನು ಭಾರತ ಇನ್ನಿಂಗ್ಸ್ ಮತ್ತು 300 ರನ್ಗಳಿಂದ ಗೆಲುವು ಸಾಧಿಸಿದೆ. ಭಾರತ ತನ್ನ ಮೊದಲ ಇನ್ನಿಂಗ್ಸ್ ಅನ್ನು 8 ವಿಕೆಟ್ಗಳಿಗೆ 564 ರನ್ಗಳಿಗೆ ಡಿಕ್ಲೇರ್ ಮಾಡಿದ ನಂತರ ಮೂರನೇ ದಿನದಾಟದಲ್ಲಿ ಭೋಜನ ವಿರಾಮಕ್ಕೂ ಮೊದಲು ಅಫ್ಘಾನಿಸ್ತಾನವನ್ನು 152 ರನ್ಗಳಿಗೆ ಆಲ್ಔಟ್ ಮಾಡಿ ಫಾಲೋ ಆನ್ ಜಾರಿಗೊಳಿಸಿತು. ನಂತರ ಅಫ್ಘಾನಿಸ್ತಾನ ತಂಡ 35.5 ಓವರ್ಗಳಲ್ಲಿ 112 ರನ್ಗಳಿಗೆ ಆಲ್ಔಟ್ ಮಾಡಿತು. ಈ ಮೂಲಕ ಇನ್ನೂ 2 ದಿನ ಬಾಕಿ ಇರುವಾಗಲೇ ಭಾರತಕ್ಕೆ ದಾಖಲೆಯ ಜಯ ಸಾಧಿಸಿತು. ಭಾರತ ಪ್ರಬಲ ಬ್ಯಾಟಿಂಗ್ ಪ್ರದರ್ಶನದೊಂದಿಗೆ ದೃಢವಾದ ಗೆಲುವಿಗೆ ಅಡಿಪಾಯ ಹಾಕಿತು. KL ರಾಹುಲ್ ಶತಕ ಸಿಡಿಸಿದರೆ ನಾಯಕ ಶುಭ್ಮನ್ ಗಿಲ್ 126 ರನ್ಗಳಿಸಿ ಮುನ್ನಡೆ ಸಾಧಿಸಿದರು. ಸಾಯಿ ಸುದರ್ಶನ್ ಮತ್ತು ರಿಷಭ್ ಪಂತ್ ತಲಾ 81 ರನ್ಗಳ ಕೊಡುಗೆ ನೀಡಿದರು ಮತ್ತು ವಾಷಿಂಗ್ಟನ್ ಸುಂದರ್ 52 ರನ್ಗಳಿಸಿ ಅಜೇಯರಾಗಿ ಉಳಿದರು. ಎಡಗೈ ಸ್ಪಿನ್ನರ್ ಮಾನವ್ ಸುತಾರ್ ಚೊಚ್ಚಲ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ 33 ರನ್ ನೀಡಿ 6 ವಿಕೆಟ್ ಕಬಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶಾದ್ಯಂತ 100 ಕೈಗಾರಿಕಾ ಘಟಕಗಳ ಅಭಿವೃದ್ಧಿಗಾಗಿ ಭವ್ಯ ಪೋರ್ಟಲ್ ಉದ್ಘಾಟಿಸಿದ

ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಪಶ್ಚಿಮ ಏಷ್ಯಾ ಬಿಕ್ಕಟ್ಟು ಮಾತುಕತೆ ಮೂಲಕ ರಾಜತಾಂತ್ರಿಕ ಪರಿಹಾರಕ್ಕೆ ಭಾರತ ಕರೆ. ಪ್ರತಿ ಎರಡು ತಿಂಗಳಿಗೊಮ್ಮೆ ಐಎನ್ಡಿಐ ಮೈತ್ರಿಕೂಟದ ಸಭೆ, ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ. ಫಿಲಿಪೈನ್ಸ್ನ ಕರಾವಳಿ ತೀರದಲ್ಲಿ ಭೂಕಂಪ, ಕನಿಷ್ಠ 32 ಮಂದಿ ಸಾವು, 200 ಹೆಚ್ಚು ಜನರಿಗೆ ಗಾಯ. ಅಫ್ಘಾನಿಸ್ತಾನ ವಿರುದ್ಧದ ಏಕೈಕ ಟೆಸ್ಟ್ ಪಂದ್ಯವನ್ನು ಇನ್ನಿಂಗ್ಸ್ ಮತ್ತು 300 ರನ್ಗಳಿಂದ ಗೆದ್ದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಇದು ಆಕಾಶವಾಣಿ ವಿಜಯಪುರ. ಸಮಯ 7:45:30. ಕೆಲವರು ಈಗ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಜಾನು ಚಿತ್ರದ ಗೀತೆಯನ್ನು ಕೇಳಿ ಹಾಡಿದ್ದಾರೆ ಸೋನು ನಿಗಮ್.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಹುಚ್ಚ ಚಿತ್ರದ ಗೀತೆಯನ್ನು ಇದುವರೆಗೆ ಮಾಲ್ಗುಡಿ ಶುಭ ಹಾಗೂ ಸಂಗಳಿಗರ ಸ್ವರದಲ್ಲಿ ಕೇಳಿದ್ರಿ. ಈಗ ಕಾರ್ಯಕ್ರಮದ ಕೊನೆಯ ಗೀತೆ ಹೌಸ್ಫುಲ್ ಚಿತ್ರದ್ದು, ಹಾಡಿದ್ದಾರೆ ಜಾವೇದ್ ಅಲಿ ಮತ್ತು ಅನುರಾಧಾ ಭಟ್.

ಸಮಯ ಈಗ ರಾತ್ರಿ 8:25. ಇನ್ನು ಮುಂದೆ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಅಜಿತ್ ಚಿತ್ರದ ಗೀತೆಯನ್ನು ಕೇಳಿ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ರಮೇಶ್ ಮತ್ತು ಸಂಗಡಿಗರು.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4230.
3: ಹೆಣ್ಣಿನ ಕೂಗು ಚಿತ್ರದ ಗೀತೆಯನ್ನು ಕೇಳಿ.

0: ಕನ್ನಡ ನಾಡಲ್ಲಿ ಶೌರ್ಯವ ತೋರಿದ ಕನ್ನಡ ವೀರನ ಕಥೆ ಕೇಳಿ,
1: ಕನ್ನಡ ವೀರನ ಕಥೆ ಕೇಳಿ,
0: ಆಂಗ್ಲರ ಪಾಲಿಗೆ ಹುಲಿಯಾಗಿ ಕಾದಿದ ಸ್ವಾತಂತ್ರ್ಯ ವೀರನ ಕಥೆ ಕೇಳಿ,
1: ಸ್ವಾತಂತ್ರ್ಯ ವೀರನ ಕಥೆ ಕೇಳಿ,
0: ಭುವನೇಶ್ವರಿ ದಯ ಪಡೆದು ಈ ಮಣ್ಣಿನ ಮಗನಾದ ನಿಜ ದಂಡೆತ್ತಿ ಮೇಲ್ಬಿದ್ದ ಕಡುವೈ

ಜನರ ಕುತಂತ್ರಕ್ಕೆ ಸಿಡಿದೆದ್ದ ಕಲಿಭೂಪ ಅಂಜದೆ ಅಳುಕದೆ ಯುದ್ಧಕ್ಕೆ ಸಜ್ಜಾದ ಸೈನ್ಯವ ಸೇರಿಸಿ

ರಣಘೋಷ ಮಾಡಾಯಿತು, ರಣಕಹಳೆ ಯೂದಾಯಿತು, ಕೋಟಿ ಸಿಂಹಗಳಾಗಿ ನುಗ್ಗೋಣ, ಆ ಮದಿಸಿದಾನೆಗಳ ಮಸ್ತಕವ ಬಗೆಯೋಣ. ಎಲ್ಲಿಂದಲೋ ಬಂದ ಆ ಕೆಂಪು ಮುಸುಡಿಗಳು

ನಮ್ಮ ನೆಲದಲ್ಲಿ ನಿಂತು ನಮ್ಮನೇ ಆಳುವುದೇ, ನಮ್ಮ ಖಡ್ಗವ ಹಿರಿದು ನಮ್ಮೆದೆಗೆ ನಾಟುವುದೇ? ಆ ಗುಳ್ಳೆನರಿಗಳ ನರ ನರವ ಹರಿಬೇಕು, ಆ ಕೆಂಪು ಕುನ್ನಿಗಳ ಹೆಣ ಒಟ್ಟಬೇಕು, ಪರದಾಸ್ಯ ಶೃಂಖಲೆಯ ಕಿತ್ತೊಗೆಯಬೇಕು, ಕನ್ನಡಿಗರೆದೆ ಬಲವ ಜಗ ನೋಡಬೇಕು, ಸ್ವಾತಂತ್ರ್ಯ ಜ್ಯೋತಿಯನ್ನು ಹಚ್ಚಲೇಬೇಕು. ನುಗ್ಗಿ ನಡೆಯಿರಿ ಶೂರರೇ, ನುಗ್ಗಿ! ಜೈ ಕನ್ನಡಾಂಬೆ, ಜೈ ಭುವನೇಶ್ವರಿ!

0: ಕನ್ನಡ ನಾಡಲ್ಲಿ ಶೌರ್ಯವ ತೋರಿದ ಕನ್ನಡ ವೀರನ ಕಥೆ ಕೇಳಿ,
1: ಕನ್ನಡ ವೀರನ ಕಥೆ ಕೇಳಿ,
0: ಆಂಗ್ಲರ ಪಾಲಿಗೆ ಹುಲಿಯಾಗಿ ಕಾದಿದ ಸ್ವಾತಂತ್ರ್ಯ ವೀರನ ಕಥೆ ಕೇಳಿ.
2: ವೆಂಕಟಪ್ಪ ನಾಯಕ, ನಾಯಕ ನಾಯಿ ಡಾಗ್, ನಾಯಿ ಮುಚ್ಚುಬಾಯಿ,
0: ನೀನು ನಾಯಿ, ಭಾರತದ ಎಂಜಲು ತಿಂದು ಬದುಕುವ ಬೀದಿಯ ನಾಯಿ.
2: ವೆಂಕಟಪ್ಪ ನಾಯಕ, ನೀನು ನಮ್ಮ ಸೆರೆಯಾಳು, ನಮ್ಮ ವಿರೋಧ ಕಚ್ಚಿಕೊಂಡರೆ ಕೊಲ್ಲಿಸುತ್ತೇವೆ, ವಿಶ್ವಾಸ ಬೆಳೆಸಿದರೆ ಕಿಂಗ್ ಮಾಡುತ್ತೇವೆ, ರಾಜ ರಾಜ ಆಗಬಹುದು.
0: ಸುಡು ನಿನ್ನ ಗುಲಾಮ ಸಿಂಹಾಸನವನ್ನು, ನನಗೆ ಗೊತ್ತಿದೆ ನೀವೆಂಥ ನರಿಗಳೆಂದು. ಸ್ವತಂತ್ರನಾಗಿ ಸಿಂಹದಂತೆ ಬಾಳಲು ಹೋರಾಡಿದೆ, ಸತ್ತಿದ್ದರೆ ಸಂತೋಷ ಪಡುತ್ತಿದ್ದೆ, ಸೆರೆಯಾಳಾಗಿ ಹೋದೆ. ಆದರೆ ಒಂದು ನೆನಪಿನಲ್ಲಿಡು, ಈ ಕನ್ನಡದ ಮಣ್ಣ ಮಗನ ಮೈಯಲ್ಲಿ ಹನಿ ರಕ್ತ ಬಿರುವವರೆಗೆ ನಾ ಸೋಲನ್ನೊಪ್ಪುವುದಿಲ್ಲ, ಶರಣಾಗತನಾಗುವುದಿಲ್ಲ.
2: ಟಾಕಿಂಗ್ ಟು ಜಂಗಲ್ ಪೆಟ್ ಚೈಲ್ಡ್.

ಇಲ್ಲ ಇಲ್ಲ, ನಾನು ಹುಟ್ಟಿದ ಕನ್ನಡದ ಮಣ್ಣಲ್ಲೇ ಮಣ್ಣಾಗಬೇಕು. ಆತ್ಮಹತ್ಯೆಯ ಪಾಪ ಬಂದರೂ ಸರಿ, ನಾನಿಲ್ಲೇ ಮಣ್ಣಾಗಬೇಕು, ನಾನಿಲ್ಲೇ ಮಣ್ಣಾಗಬೇಕು. ಜೈ ಕರ್ನಾಟಕ ಮಾತೆ, ಜೈ ಕರ್ನಾಟಕ.

ಕನ್ನಡ ನಾಡಲ್ಲಿ ಶೌರ್ಯವ ತೋರಿದ

0: ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳಿದಿರಿ.
1: ನಿಮ್ಮ ಶಾಲೆ ಕಾಲೇಜುಗಳಲ್ಲಿ ಸಿಗುವ ಸೌಲಭ್ಯಗಳ ಬಗ್ಗೆ ಜನರಿಗೆ ತಿಳಿಸಬೇಕೇ? ನಿಮ್ಮ ಅಂಗಡಿ, ಸೂಪರ್ ಮಾರ್ಕೆಟ್, ಶೋರೂಮ್ಗಳ ವಿಶೇಷ ಸೌಲಭ್ಯಗಳ ಬಗ್ಗೆ ಜನರಿಗೆ ವಿವರ ನೀಡಬೇಕೇ? ನಿಮ್ಮ ಸಭೆ ಸಮಾರಂಭಗಳ ವಿವರ ಎಲ್ಲರಿಗೂ ಹೇಳಬೇಕೇ?
2: ಇಂದೇ ವಿಜಯಪುರ ಆಕಾಶವಾಣಿಯಲ್ಲಿ ಜಾಹೀರಾತು ನೀಡಿ. ವಿವರಗಳಿಗೆ ಸಂಪರ್ಕಿಸಿ

0: ಕಚೇರಿಯ ಅವಧಿಯಲ್ಲಿ. ದೂರವಾಣಿ ಸಂಖ್ಯೆ 270311. ನಮ್ಮ ಮೇಲ್ ಐಡಿ ವಿಜಯಪುರ ಆಕಾಶವಾಣಿ @gmail.com.
1: ಕೇಳುಗರೆ, ಸಮಯ 8:30. ಇನ್ನು ಮುಂದೆ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಹಿಂದಿ ಚಿತ್ರದ ಗೀತೆಯನ್ನು ಕೇಳಿ. ಹಾಡಿದ್ದಾರೆ ಕಿಶೋರ್ ಕುಮಾರ್ ಮತ್ತು ಲತಾ ಮಂಗೇಶ್ಕರ್.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಉಮ್ರಾವ್ ಜಾನ್ ಚಿತ್ರದ ಗೀತೆಯನ್ನು ಐದೂರಿಗೆ ಆಶಾ ಭೋಸ್ಲೆ ಅವರ ಸ್ವರದಲ್ಲಿ ಕೇಳಿದ್ರಿ. ಈಗ ಕಾರ್ಯಕ್ರಮ ಕೊನೆಯಲ್ಲಿ ಇದೇ ಕಲಾವಿದರ ಧ್ವನಿಯಲ್ಲಿ ಜಾಗೀರ್ ಚಿತ್ರದ ಗೀತೆ.

ಕೆಳಗರೆ ಇದುವರೆಗೆ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಈಗ 8:45 ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕ್ರಮವಾಗಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಇದುವರೆಗೆ ವರ್ಷಾ ಬಿ ಸುರೇಶ್ ಅವರಿಂದ ಭಾವಗೀತೆಗಳನ್ನು ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಸಮಯ 9:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಅರ್ಚನಾ ರಾಯ್ ಅವರ ಬಾನ್ಸುರಿ ವಾದನವನ್ನು ಪ್ರಸಾರ ಮಾಡುತ್ತಿದ್ದೇವೆ. ತಬಲಾ ಸಾಥ್ ನೀಡುತ್ತಾರೆ ಪೃಥ್ವೀಶ್ ಕುಂಬ್ಳೆ. ಕೇಳಿ ರಾಗ್ ಜೋಗ್.

ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅರ್ಚನಾ ರಾಯ್ ಅವರಿಂದ ಬಾನ್ಸುರಿವಾದನವನ್ನು ಆಲಿಸಿದರೆ ತಬಲಾ ಸಾಥ್ ನೀಡಿದವರು ಪೃಥ್ವೀಶ್ ಕುಂಬ್ಳೆ.

ಸಮಯ 10 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವನಿತಾ ವಿಹಾರ. ಇಂದಿನ ಕಾರ್ಯಕ್ರಮದಲ್ಲಿ ಶಿಕ್ಷಣ ಅಂದು ಇಂದು ಜೀವನ ಮೌಲ್ಯಗಳನ್ನು ಒಳಗೊಂಡ ಶಿಕ್ಷಣ, ಈ ಕುರಿತು ಲೇಖಕಿ ಆಧ್ಯಾತ್ಮ ಚಿಂತಕಿ ಅರುಣ್ ಉದಯ್ ಭಾಸ್ಕರ್ ಅವರೊಂದಿಗೆ ಕೇಳೋಣ ಸಂದರ್ಶನವನ್ನು.

0: ನಮ್ಮ ಜೊತೆ ಆಕಾಶವಾಣಿ ಸ್ಟುಡಿಯೋಸ್ನಲ್ಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಅರುಣ ಅವರೇ.
1: ನಮಸ್ಕಾರ.
0: ನಮ್ಮ ಶ್ರೋತೃಗಳಿಗೆ ನಿಮ್ಮ ಪರಿಚಯವನ್ನ ಮಾಡಿಕೊಡಿ ಸ್ವಲ್ಪ.
1: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅರುಣ ಉದಯ ಭಾಸ್ಕರ್ ಅಂತೇಳಿ, ನನ್ನ ಅಂಕಿತ ನಾಮ ಭಗವತಿ ಅಂತೇಳಿ. ನಾನೊಬ್ಳು ಆಧ್ಯಾತ್ಮಿಕ ಚಿಂತಕಿ ಮತ್ತು ಲೇಖಕಿ. ಸಾಮಾನ್ಯ ಗೃಹಿಣಿಯಾಗಿ ಈ ಒಂದು ಲೇಖನಗಳನ್ನ 21 ವರ್ಷದಿಂದ ಬರೀತಾ ಇದ್ದೀನಿ. ಅನೇಕ ಪುಸ್ತಕಗಳು ಬಿಡುಗಡೆ ಆಗಿದೆ, ಹಾಗೆ ಲೇಖನಗಳು ಪ್ರಕಟವಾಗ್ತಾ ಇದೆ. ವಾಸ್ತವದಲ್ಲಿ ನಾವು ಶಿಕ್ಷಣದ ಬಗ್ಗೆ ಯಾವ ರೀತಿಯಲ್ಲಿ ಬದಲಾವಣೆಗಳನ್ನು ತಂದರೆ ನಮ್ಮ ಒಂದು ದೇಶದ ಪ್ರಗತಿ ಆಗತ್ತೆ ಅನ್ನೋ ಒಂದು ಮೂಲ ಉದ್ದೇಶವನ್ನು ಇಟ್ಕೊಂಡು ಹೆಚ್ಚಾಗಿ ನಾನು ಆಧ್ಯಾತ್ಮದ ವಿಚಾರಗಳನ್ನು ಒಂದು ಸಾಮಾನ್ಯ ಜ್ಞಾನದ ಮೂಲಕ ಅರ್ಥ ಮಾಡಿಸುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀನಿ.
0: ಅರುಣ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಶಿಕ್ಷಣ ಅಂದ ತಕ್ಷಣ ಅಂದು ಇಂದು ಹೋಲಿಕೆ ಮಾಡಿ ನೋಡ್ತೀವಿ. ಆ ಕಾಲದಲ್ಲಿ ಏನಿತ್ತು, ಗುರು ಶಿಷ್ಯ ಪರಂಪರೆ ಇತ್ತು, ಅಂದ್ರೆ ಒಂದು ಗುರುಕುಲ ಪದ್ಧತಿ ಇರ್ಬೋದು. ಸೊ ಈಗಿನ ಕಾಲದಲ್ಲಿ ನಾವು ಜಾಸ್ತಿ ಟೆಕ್ನಾಲಜಿ ಡೆವಲಪ್ ಆಗಿದೆ, ಎಲ್ಲ ಕಾಂಪಿಟೇಟಿವ್ನೆಸ್ ಜಾಸ್ತಿ ಆಗಿದೆ ಎಲ್ಲ ಹಂತದಲ್ಲೂ. ಅದು ಸ್ಟೂಡೆಂಟ್ ಲೈಫ್ ಅಲ್ಲಿ ಅಂತ ಅಲ್ಲ, ನಾವು ಬೆಳೆದ ಮೇಲೂ ಆ ಕಾಂಪಿಟೇಟಿವ್ ಜಾಬ್ ಅಲ್ಲಿ ಇರಬಹುದು, ದೈನಂದಿನ ಜೀವನದಲ್ಲಿ ಇರಬಹುದು, ಎಲ್ಲ ಒಂದು ವಸ್ತುವನ್ನು ಗಳಿಸಬೇಕು ಅಂದ್ರೆ ಅದರಲ್ಲೂ ಕಾಂಪಿಟೇಟಿವ್ನೆಸ್ ನಾವು ನೋಡ್ತಾ ಇದ್ದೀವಿ. ಸೊ ನಿಮ್ಮ ಪ್ರಕಾರ ಶಿಕ್ಷಣ ಕ್ಷೇತ್ರದಲ್ಲಿ ನಿಮ್ಮ ಆರಂಭದ ದಿನಗಳನ್ನ ನೆನಪಿಸ್ಕೊಳ್ಳೋದಾದ್ರೆ,
1: ಆರಂಭದ ದಿನ ಅಂದ ತಕ್ಷಣ ನಮಗೆ ತಾತ ಕಾಲಕ್ಕೆ ಹೋಗ್ಬಿಡ್ತೀವಿ. ತಾತನ ಕಾಲದಲ್ಲಿ ಒಂದು ಆಧ್ಯಾತ್ಮ ಅಂತ ಬಂದ್ಬಿಡುತ್ತೆ. ಆಧ್ಯಾತ್ಮ ಅಂದ್ರೆ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದು. ಒಂದು ಶಿಕ್ಷಣ ಅಂದ ತಕ್ಷಣ ಮಕ್ಕಳಲ್ಲಿರುವ ಒಂದು ಮೌಲ್ಯವನ್ನು ಬೆಳೆಸೋದು, ಅವರಲ್ಲಿರೋ ಒಂದು ಪ್ರತಿಭೆಯನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಪೂರಕವಾದ ಶಿಕ್ಷಣ ಕೊಡೋದು, ಇದು ಶಿಕ್ಷಣ ಆಗಿತ್ತು ಅಂದಿನ ದಿನ. ನಾವು ಮಧ್ಯದ ಕಾಲದಲ್ಲಿ ಇದ್ದವರು, ನಮಗೆ ಈ ಕಡೆ ತತ್ವ ಶಿಕ್ಷಣವೂ ಇತ್ತು, ತಂತ್ರ ಶಿಕ್ಷಣವೂ, ಎರಡೂ ನಮಗೆ ಸರಿಸಮಾನವಾಗಿ ದೊರೀತಾ ಇತ್ತು. ಹಾಗಾಗಿ ನಮಗೆ ಅಷ್ಟೊಂದು ಶಿಕ್ಷಣ ಶಿಕ್ಷೆ ಅನಿಸ್ತಿರಲಿಲ್ಲ. ಯಾಕಂದರೆ ವಿಚಾರಗಳನ್ನು ನಾವು ಬೇರೆಯವ್ರು ಹೇಳೋದು ಬೇರೆ, ನಾವು ಅನುಭವಿಸಿ ತಿಳ್ಕೊಳ್ಳೋದು ಬೇರೆ. ಈಗ ಪ್ರಾಕ್ಟಿಕಲಾಗಿ ನಾವು ಸ್ಪರ್ಧೆಗೆ ಇಳಿತಾ ಇದ್ದೀವಿ, ಈ ಬೇರೆಯವ್ರನ್ನ ನಾವು ಗೆದ್ದುಬಿಡ್ತೀವಿ ಅಂತ. ಆದರೆ ವಿಚಾರಗಳು ನಮ್ಮನ್ನು ನಾವು ತಿಳ್ಕೊಂಡು ನಮ್ಮೊಳಗೆ ಅಳವಡಿಸ್ಕೊಂಡು ಆವಾಗ ನಾವು ಬೇರೆಯವ್ರನ್ನ ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಸ್ಪರ್ಧೆ ಆಗಬಾರ್ದು. ಹಿಂದಿನ ಶಿಕ್ಷಣದಲ್ಲಿ ಏನಿತ್ತು, ಯೋಗ ಶಿಕ್ಷಣ ಇತ್ತು. ಯೋಗ ಅಂದರೆ ಏನು, ಸೇರ್ಕೊಳ್ಳೋದು ಅಂತೇಳಿ. ನಮ್ಮಲ್ಲಿರುವ ಜ್ಞಾನ ಏನಿದೆ ಅದು ನಮ್ಮನ್ನು ಸೇರಿಸುವಂಥ ಕೆಲಸ ಆಗಬೇಕು. ನಾವು ಇನ್ನೊಬ್ಬರು ಜ್ಞಾನನ ಸೇರಿಸೋ ಪ್ರಯತ್ನ ಆದಾಗ ಅಲ್ಲಿ ವಿರುದ್ಧವಾದ ಒಂದು ಪರಿಣಾಮಗಳು ಬೀಳುತ್ತೆ. ಯಾಕಂದರೆ ಇಂಗಿನ ಮಕ್ಕಳಲ್ಲಿ ಸಾಕಷ್ಟು ಬುದ್ಧಿವಂತಿಕೆ ಇದೆ, ಹೇಳಿದ ತಕ್ಷಣ ಅವರು ಅದನ್ನು ಪ್ರಾಕ್ಟಿಕಲ್ ಆಗಿ ತೊಗೊಂಡು ಮಾಡೋಕ್ಕೆ ಹೋಗ್ಬಿಡ್ತಾರೆ. ಆದರೆ ನಾವು ಅಂಥ ಒಂದು ಸ್ಪಿರಿಟ್ನಲ್ಲಿ ಇರಲಿಲ್ಲ ಅಂದಿನ ಕಾಲದಲ್ಲಿ. ನಮಗೆಲ್ಲ ಒಂದೊಮ್ಮೆ ಮಧ್ಯದಲ್ಲಿಯೇ ನಮ್ಮ ಗುರು ಹಿರಿಯರು ಇದ್ದು ನಮಗೆ ನಿಧಾನವಾಗಿ ಹೋಗೋಕ್ಕೆ ಒಂದು ಅವಕಾಶ ಇತ್ತು. ಮತ್ತು ಶಿಕ್ಷಣ ಕೂಡ ಹಾಗೆಯೇ ಸಿಂಪಲ್ ಆಗಿತ್ತು, ಸರಳವಾಗಿತ್ತು. ವಿಚಾರಗಳು ನಮ್ಗೆ ತಿಳ್ಕೊಳಕ್ಕೆ ಆವಾಗಲೇ ನಾವು ಅದನ್ನು ಕಷ್ಟಪಟ್ಟು ತಿಳ್ಕೊಳ್ತಾ ಇದ್ವಿ. ಈಗಿನ ಒಂದು ಶಿಕ್ಷಣಕ್ಕೂ ಅಂದಿನ ಶಿಕ್ಷಣಕ್ಕೂ ಹೋಲಿಸಿದ್ರೆ ಈಗಿನ ಮಕ್ಕಳಿಗೆ ಪುಸ್ತಕದ ಹೊರೆ ದೊಡ್ಡದಿದೆ. ಅಷ್ಟು ಹೊರೆಯನ್ನು ತನ್ನ ತೊಗೊಂಡೋಗಿ ತಲೆಯೊಳಗೆ ತುಂಬಿಸುವಂಥ ಪ್ರಯತ್ನಗಳಾಗ್ತಾ ಇದೆ. ಇದು ಪ್ರೆಷರ್ ಆಗ್ತಾ ಇದೆ. ಆದರೆ ಅಂದಿನ ಶಿಕ್ಷಣದಲ್ಲಿ ಪುಸ್ತಕದ ಹೊರಗೆ ಕಡಿಮೆನೂ ಇತ್ತು, ಆದರೆ ಮೌಲ್ಯಯುತ ವಿಚಾರಗಳು ಆ ಪುಸ್ತಕದಲ್ಲಿ, ಅದು ನಮಗೆ ಒಂದು ಮೌಲ್ಯಯುತ ಜೀವನವನ್ನು ನಡೆಸೋದಕ್ಕೆ ಸಹಕಾರ ಆಗಿತ್ತು. ಯಾರೋ ಹೇಳಿ ನಮಗೆ ಒಂದು ಮೌಲ್ಯವನ್ನು ತುಂಬುವಂಥದ್ದಲ್ಲ, ಇರುತ್ತೆ ಆಲ್ರೆಡಿ ಮಕ್ಕಳಲ್ಲಿ ಇರುತ್ತೆ. ಅದನ್ನು ಬೆಳೆಸುವಂಥ ಕೆಲಸ ಮನೆ ಒಳಗೆ ಮತ್ತು ಶಾಲೆಯಲ್ಲಿ ಆಗಬೇಕು. ಆವಾಗ ಒಂದು ಶಿಕ್ಷಣ ಒಂದು ನಮಗೆ ಶಿಕ್ಷೆ ಆಗೋದಿಲ್ಲ, ಒಂದು ಶಿಷ್ಟಾಚಾರದ ಕ್ಷಣ ಆಗುತ್ತೆ.
0: ಈಗ ಪ್ರತಿಯೊಬ್ಬ ವಿದ್ಯಾರ್ಥಿಯ ಮನೆಯ ಮೊದಲ ಪಾಠಶಾಲೆ ಅಂತ ಹೇಳ್ತಾರೆ. ಸೊ ನಿಮ್ಮ ಪ್ರಕಾರ ಮನೆಯಲ್ಲಿ ಯಾವ ರೀತಿಯ ಬದಲಾವಣೆಗಳು ನಡೆದ್ರೆ ಈಗಿನ ಮಕ್ಕಳು ಆ ಕಾಂಪಿಟೇಟಿವ್ನೆಸ್ ನೇಚರ್ನ ಕಡಿಮೆ ಮಾಡಿಕೊಂಡು ತಮ್ಮ ವ್ಯಕ್ತಿತ್ವ ವಿಕಸನದ ಕಡೆ ಗಮನ ಕೊಡ್ತಾರೆ ಅಂತ ಅನ್ಸುತ್ತೆ ನಿಮಗೆ?
1: ಪೇರೆಂಟ್ಸು ಬದಲಾಗಬೇಕು. ಮೊದಲು ನಾವು ಏನು ಮಾಡ್ತೀವಿ, ಮಕ್ಕಳನ್ನ ಬದಲಾಯಿಸೋಕ್ಕೆ ಹೋಗ್ತೀವಿ. ಮಕ್ಕಳನ್ನು ಬದಲಾಯಿಸೋ ಅವಶ್ಯಕತೆ ಇಲ್ಲ. ಯಾಕಂದರೆ ಅವರಲ್ಲಿರೋ ಒಂದು ಒಂದು ಶಾಂತವಾದ ಮನಸ್ಸು ಏನಿದೆ ಅದು ಪೂರಕವಾದ ನಾವು ವಾತಾವರಣವನ್ನು ಮನೆಯಲ್ಲೂ ಕೊಡಬೇಕು. ಪ್ರೆಷರ್ ಹಾಕೋದನ್ನು ಬಿಡಬೇಕು. ಯಾಕಂದರೆ ಶಿಕ್ಷಣ ಅಂದ ತಕ್ಷಣ ಓದಿ ತಿಳ್ಕೊಳ್ಳೋವಂಥದ್ದಲ್ಲ, ಸಾಕಷ್ಟು ಮನೆಯೊಳಗೆ ಅವರಿಗೆ ತಿಳ್ಕೊಳ್ಳೋವಂಥ ಅವಕಾಶಗಳಿರುತ್ತೆ. ಪೇರೆಂಟ್ಸ್ ಅವ್ರ ಜೊತೆಗಿದ್ದು ಅವ್ರಿಗೆ ತಿಳಿಸುವಂಥ ಪ್ರಯತ್ನಗಳನ್ನಾಗಬೇಕು. ಯಾಕಂದರೆ ನಾವೇ ಪ್ರೆಷರಲ್ಲಿದ್ದಾಗ ಮಕ್ಕಳಿಗೆ ಇನ್ನೇನು ಹೇಳ್ಕೊಡೋಕೆ ಸಾಧ್ಯ? ಇದು ಮನೆ ಒಳಗೂ ಆಗ್ತಾ ಇದೆ, ಶಾಲಾ ಕಾಲೇಜುಗಳಲ್ಲೂ ನಡೀತಾ ಇದೆ. ಯಾಕಂದರೆ ಶಿಕ್ಷಣ ಒಂದು ಏನೋ ಒಂದು ಯಾವುದೋ ಒಂದು ಬುಕ್ನ ವಿಚಾರಗಳನ್ನು ಪುಸ್ತಕದ ವಿಚಾರನ ಮಗುಗೆ ತಿಳಿಸೋದು ಇಷ್ಟೇ, ಇಲ್ಲಿ ಮಟ್ಟಿಗೆ ನಿಂತುಬಿಟ್ಟಿದೆ ಅದು. ಆದರೆ ಆ ವಿಚಾರ ಏನು ತಿಳಿಸ್ತಾ ಇದ್ದೀವಿ, ಅದರಿಂದ ಆ ಮಗುವಿನ ಭವಿಷ್ಯಕ್ಕೆ ಬೇಕಾ ಆ ವಿಚಾರ, ನಿಜವಾಗ್ಲೂ ಆ ಮಗುವಿನಲ್ಲಿ ಆ ವಿಚಾರಗಳ ಆಸಕ್ತಿ ಇದೆಯಾ? ಯಾವುದು ಪ್ರತಿಭೆನಲ್ಲಿ ವಿಚಾರ ಮಾಡಿದಾಗ ಆ ಮಗುವಿಗೆ ಬೇರೆ ಒಂದು ಪ್ರತಿಭೆ ಇರುತ್ತೆ, ಅದನ್ನು ಕಡೆಗಣಿಸ ಅದನ್ನು ಗುರುತಿಸೋ ಕೆಲಸ ಆಗ್ತಾ ಇಲ್ಲ. ಈಗ ನೋಡಿ, ಶಾಲೆ ಇದರೊಳಗೆ ನಾವು ಸಾಮಾನ್ಯ ಜ್ಞಾನ, ಇದರಲ್ಲಿ ಜ್ಞಾನ ಮತ್ತು ವಿಜ್ಞಾನದ ಮಧ್ಯದಲ್ಲಿ ಒಂದು ಸಾಮಾನ್ಯ ಜ್ಞಾನ ಅಂತಿದೆ, ಕಾಮನ್ ಸೆನ್ಸ್. ಅದನ್ನು

ಕೇಳುಗರೆ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಾವು ಮಾತನಾಡಲಿರುವ ವಿಷಯ ಶಿಕ್ಷಣ ಅಂದು ಇಂದು. ಶಿಕ್ಷಣ ಅಂದ್ರೆ ಕೇವಲ ಪಾಠ ಪುಸ್ತಕಗಳ ಜ್ಞಾನ ಅಲ್ಲ, ಅದು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ, ಮೌಲ್ಯಗಳು ಮತ್ತು ಜೀವನದ ದೃಷ್ಟಿಕೋನವನ್ನು ರೂಪಿಸುವ ಶಕ್ತಿ. ಇತ್ತೀಚೆಗೆ ನಾವು ಶಿಕ್ಷಣ ವ್ಯವಸ್ಥೆಯಲ್ಲಿ ಹಲವಾರು ಬದಲಾವಣೆಗಳನ್ನು ನೋಡಿದೀವಿ. ಆ ಕಾಲದಲ್ಲಿ ಶಿಕ್ಷಣ ಅಂದ್ರೆ ಶಿಸ್ತು, ಮೌಲ್ಯಗಳು, ಗುರು ಶಿಷ್ಯ ಪರಂಪರೆಯ ಮೇಲೆ ಹೆಚ್ಚು ಆಧಾರಿತವಾಗಿತ್ತು. ಇವತ್ತು ನಾವು ತಂತ್ರಜ್ಞಾನ, ಸ್ಪರ್ಧೆ ಮತ್ತು ನವೀನ ಕಲಿಕೆಯ ವಿಧಾನಗಳತ್ತ ನಾವು ವಾಲ್ತಾ ಇದ್ದೀವಿ. ಈ ಎರಡು ಕಾಲಘಟ್ಟಗಳ ಶಿಕ್ಷಣವನ್ನ ಹೋಲಿಸಿ ನೋಡುವ ಮೂಲಕ ನಾವು ಉತ್ತಮ ಶಿಕ್ಷಣದ ದಾರಿಯನ್ನ ಅರ್ಥ ಮಾಡ್ಕೋಬಹುದು. ಈ ಬಗ್ಗೆ ನಮ್ಮ ಜೊತೆ ಮಾತನಾಡಲು ಇವತ್ತು ಲೇಖಕರು ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಅರುಣಾ ಅವರು.

0: ಮಕ್ಕಳಿಗೆ ಮೊದಲು ತಿಳಿಸ್ಬೇಕು. ನಾವೇನು ಮಾಡ್ತೀವಿ, ದೊಡ್ಡ ವ್ಯಕ್ತಿ ಆಗಿಬಿಡಲಿ ಮೊದಲೇ, ಅವ್ರಿಗಿನ ಮೇಲೆ ಬಂದುಬಿಡಲಿ, ಮಗು ಸಣ್ಣಲ್ಲೇ ಎಲ್ಲ ವಿಚಾರಗಳನ್ನು ಆ ಮಗುಗೆ ತಿಳಿಸ್ಬಿಟ್ರೆ ಅವ್ರು ಓದ್ತಾ ಓದ್ತಾ ದೊಡ್ಡ ಆಗ್ತಾ ಆಗ್ತಾ ಅವ್ರು ಬೇಗ ಸೆಟ್ಲಾಗ್ಬಿಡ್ತಾರೆ, ಲೈಫಲ್ಲಿ ಸೆಟ್ಲಾಗೋದು ಅಷ್ಟೇ ತಲೆ. ಲೈಫ್ ಸೆಟ್ಲ್ಮೆಂಟ್ ಅಂದರೆ ಏನು, ನಿಜವಾಗ್ಲೂ ಜೀವನ ಅಂದರೆ ಏನು ಅಂತ ಒಂದು ಅವ್ರಿಗೆ ತಿಳಿಸೋ ಪ್ರಯತ್ನ ಪೋಷಕರು ಮಾಡಬೇಕು. ಜೀವಿಗಳ ವನ ಜೀವನ, ಎಲ್ಲರೊಳಗೂ ಜೀವನ ಇರೋದು, ಆದರೆ ಆ ಎಲ್ಲರನ್ನೂ ಸೇರಿಸಿ ಹೋಗುವಂಥದ್ದು ಅದು ನಿಜವಾಗ್ಲೂ ಜೀವನ. ನೀನು ಬೇರೆ ಅವನು ಬೇರೆ, ನೀನು ಅವನನ್ನು ಸೋಲಿಸ್ಬೇಕು. ಈ ಕಾಂಪಿಟೇಷನ್ಗೆ ಇಳಿದಾಗ ಮಗುವಿಗೆ ತನ್ನ ಮೂಲ ಶಕ್ತಿನೇ ಸದ್ಬಳಕೆ ಮಾಡ್ಕೊಳೋಕ್ಕಾಗಲ್ಲ. ಯಾಕಂದರೆ ಮೂಲದಲ್ಲಿ ಒಂದು ಎಲ್ಲ ಪ್ರತಿ ಮಕ್ಕಳಿಗೂ ಸೊ ಪ್ರತಿಯೊಂದು ಮಕ್ಕಳು ಮಗುವಿಗೂ ಒಂದು ವಿಶೇಷವಾದ ಒಂದು ಜ್ಞಾನ ಇರುತ್ತೆ, ಅದನ್ನು ವಿಜ್ಞಾನ ಅಂತ ಹೇಳ್ತೀವಿ. ಅದನ್ನು ಗುರುತಿಸೋ ಕೆಲಸ ಹಿಂದಿನ ಶಿಕ್ಷಣದಲ್ಲಿ ಆಗ್ತಾ ಇತ್ತು, ಗುರುಕುಲ ಪದ್ಧತಿ ಅಂತ ನೀವೇನು ಹೇಳಿದ್ರಿ. ಆವಾಗಲೂ ಅಷ್ಟೇ ಪೋಷಕರು, ಅದು ರಾಜರ ಮಕ್ಕಳಾಗಲಿ ಸಾಮಾನ್ಯರ ಮಕ್ಕಳಾಗಲಿ, ಅವರು ಗುರುಕುಲಕ್ಕೆ ಅಲ್ಲಿ ಪ್ರಾಥಮಿಕ ಶಿಕ್ಷಣದಲ್ಲಿ ಗುರುಗಳ ಇದರೊಳಗೆ ಬಿಟ್ಬಿಡ್ತಾ ಇದ್ರು. ಶಿಕ್ಷಣ ಕಲ್ತ್ಕೊಂಡು ಮೂಲಭೂತ ಏನು ಬೇಕು ನೈತಿಕತೆ ಅದು ಅಲ್ಲಿ ಕಲಿಸಲಾಗ್ತಾ ಇತ್ತು, ಮಾನವೀಯ ಗೌಣ ಮೌಲ್ಯಗಳನ್ನು ಅಲ್ಲಿ ಕಲಿಸ್ತಾ ಇದ್ರು. ಮತ್ತು ಸಂಸ್ಕಾರಯುತ, ಸಂಸ್ಕಾರ ಅಂದರೆ ಶುದ್ಧ ಮಾಡೋದು, ಯಾವುದೇ ಅದು ಬೇಡವಾದ ಒಂದು ಗುಣಗಳಿರುತ್ತೆ ಮಗುವಿನಲ್ಲಿ, ಅದನ್ನು ಅಲ್ಲೇ ತಿದ್ದಿ ತೀಡಿ ಒಂದು ಗಿಡವಾಗಿ ಇರುವಾಗಲೇ ಅದನ್ನು ಸರಿ ಮಾಡಿಬಿಟ್ಟು ಅದನ್ನು ಶುದ್ಧ ಮಾಡಿಬಿಟ್ಟು ನಂತರ ಒಂದು ಭೌತಿಕದಲ್ಲಿ ಒಂದು ವಿಜ್ಞಾನ ಒಂದು ವಿಷಯದ ಮೇಲೆ ಅವರು ಜೀವನವನ್ನು ನಡೆಸ್ತಾ ಇದ್ರು. ಹಾಗೆ ಪ್ರತಿಭೆನ ಅಲ್ಲಿ ಪ್ರೋತ್ಸಾಹ ಇತ್ತು, ಹಾಗಾಗಿ ಅಲ್ಲಿ ಮಾನವೀಯ ಗುಣಗಳ ಜೊತೆಗೆ ಒಂದು ಮಹಾತ್ಮರ ಒಂದು ವಿಚಾರಗಳನ್ನು ಕೂಡ ಅಲ್ಲಿ ತಿಳಿಸಲಾಗ್ತಾ ಇತ್ತು. ಹಾಗಾಗಿ ಅಲ್ಲಿ ಕಾಂಪಿಟೇಷನ್ ಬರ್ತಾ ಇರಲಿಲ್ಲ. ಹೊರಗೆ ಬಂದಮೇಲೆ ಅವರು ಪೋಷಕರಿಗೆ ಗುರುಗಳಿಗೆ ಒಳ್ಳೆಯ ಒಂದು ಗೌರವವನ್ನು ಕೊಡೋದಾಗಲಿ, ಅವರ ಒಂದು ಧರ್ಮಕರ್ಮಗಳನ್ನು ಆಚರಣೆ ಮಾಡೋದಾಗಲಿ, ಒಂದು ಒಗ್ಗಟ್ಟಿನಿಂದ ಬಾಳೋದಾಗಲಿ, ಜೀವನದ ಮೌಲ್ಯಗಳನ್ನು ಅಲ್ಲಿ ಕಾಣ್ಬೋದಿತ್ತು. ಈಗ ಅದು ಕಡಿಮೆ ಆಗಿದೆ, ಮನೆಯಿಂದಲೇ ಅದು ಶುರು ಮಾಡಬೇಕಾಗಿದೆ, ಅದು ಪೋಷಕರ ಮೇಲೆ ಬಿಟ್ಟಿದೆ.
1: ಈಗ ಆಗಿನ ಕಾಲದ ಶಿಕ್ಷಕ ಮತ್ತು ವಿದ್ಯಾರ್ಥಿ ಸಂಬಂಧ ಹೇಗಿತ್ತು, ಮತ್ತೆ ಈಗಿನ ಕಾಲದೊಂದಿಗೆ ಹೋಲಿಸಿದ್ರೆ ಏನ್ ವ್ಯತ್ಯಾಸ ಕಾಣಿಸ್ತಾ ಇದೆ?
0: ಅದೇ ಹೇಳಿದಾಗೆ ಅಲ್ಲಿ ಗುರು ಶಿಷ್ಯ ಅಂತೇಳಿ ನಾವು ಆಧ್ಯಾತ್ಮದ ಒಂದು ಆ ಪದವನ್ನು ಬಳಸಿದಾಗ ಗುರು ಶಿಷ್ಯ ಸಂಬಂಧ ಅಲ್ಲಿ ಒಂದು ಮೌಲ್ಯಯುತ ವಿಚಾರಗಳನ್ನೇ ಅಲ್ಲಿ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದ್ರು. ಭೌತಿಕದಲ್ಲಿ ಅವರಿಗೆ ಆಸಕ್ತಿ ಇದ್ರೂ ಅದನ್ನು ಹೇಗೆ ಬಳಸ್ಕೋಬೇಕು ಅನ್ನೋದನ್ನು ಅವರು ಮಧ್ಯೆ ತಿಳಿಸ್ತಾ ಇದ್ರು. ಹಾಗಾಗಿ ಅಲ್ಲಿ ಯಾವುದೇ ಒಂದು ಸಂಘರ್ಷಗಳು ಬರ್ತಾ ಇರಲಿಲ್ಲ. ಗುರು ಶಿಷ್ಯರ ಮಧ್ಯೆ ಯಾವುದೇ ಒಂದು ಗುರುಗಳ ಮೇಲೆ ಭಕ್ತಿ ಭಯ ಭಕ್ತಿ ಇತ್ತು ಮಕ್ಕಳಲ್ಲಿ, ಶಿಷ್ಯರಿಗೆ ಗುರು ಮೇಲೆ ಭಯಭಕ್ತಿ ಇತ್ತು. ಈಗ ಗುರುಗಳಿಗೆ ಶಿಷ್ಯರ ಮೇಲೆ ಭಯಭಕ್ತಿ ಮೂಡುವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ, ಏನು ಹೇಳಿದರೆ ಏನು ಮಾಡಿಬಿಡ್ತಾರೋ ಅನ್ನೋ ಭಯ ಶುರು ಆಗಿಬಿಟ್ಟಿದೆ. ಅಂಥ ಪರಿಸ್ಥಿತಿ ಬಂದಿದೆ ಅಂದರೆ ವಿಚಾರಗಳು ಆ ಥರ ಜಾಸ್ತಿ ಆಗ್ತಾ ಇದೆ ಅಂಥೇಳಿ. ಭೌತಿಕದಲ್ಲೇ ನಾವು ಜಾಸ್ತಿ ಅವರಿಗೆ ಭೌತ ವಿಜ್ಞಾನದ ಕಡೆಗೆ ನೇರವಾಗಿ ಎಳಿತಾ ಇದ್ದೀವಿ. ಹೊರಗಡೆ ಇರೋವಂಥ ವಿಚಾರವನ್ನು ಮೊದಲೇ ಅವ್ರಿಗೆ ತಿಳಿಸ್ಬಿಟ್ರೆ ಅವರು ಅದನ್ನು ಅನುಸರಿಸ್ಕೊಂಡು ಹೋಗ್ಬಿಡ್ತಾರೆ. ಆದರೆ ಒಳಗಡೆ ಅವರ ಅಂತಃಶಕ್ತಿ ಏನಿತ್ತು ಅದು ಅದರಿಂದ ದೂರ ಆಗ್ತಾ ಇದೆ. ಹಾಗಾಗಿ ಅವ್ರಿಗೆ ತನ್ನ ತಾನು ಅರ್ಥ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಇದು ನಾವು ಸ್ವಾಮಿ ವಿವೇಕಾನಂದರು ಅದನ್ನೇ ಹೇಳಿರೋದು, ಮೌಲ್ಯಯುತ ಶಿಕ್ಷಣ ಅಂದರೆ ನಿನ್ನನ್ನು ನೀನು ಅರ್ಥ ಮಾಡ್ಕೋ, ನಿನ್ನೊಳಗೆ ಇದೆ ಆ ಶಕ್ತಿ, ಉತ್ತಿಷ್ಠಿತ ಜಾಗೃತ ಅಂತ ಹೇಳಿದ್ದೀನಿ. ಗುರಿಯನ್ನು ಸೇರುವವರೆಗೂ ನೀ ಅರಿಕ್ಷಣನ ಇಲ್ಲದೆ ನೀ ಮುನ್ನಡೆ ಸೆಕ್ಕನೆ ಅಂತ ಹೇಳಿದರು. ಗುರಿ ಅಂದರೆ ಯಾವುದು ಹೇಳಿದರು? ಆಧ್ಯಾತ್ಮದ ಗುರಿ ಅವರು ಹೇಳಿದ್ದು. ಇಲ್ಲಿ ಏನಾಗಿದೆ, ನಾನು ಏನೋ ಒಂದು ಸಾಧನೆ ಮಾಡ್ತಾ ಇದ್ದೀನಿ ಅಂಥೇಳಿ, ಸಾಧನೆ ಹೌದು, ಆಧ್ಯಾತ್ಮದ ಸಾಧನೆ ನಂತರ ಭೌತಿಕದಲ್ಲಿ ಅದು ಬ್ಯಾಲೆನ್ಸಿಂಗ್ ಮಾಡಿಕೊಂಡ್ರೆ ಸಾಧನೆಗೆ ಒಂದು ಒಂದು ಅರ್ಥ ಇರುತ್ತೆ. ಯಾರನ್ನೋ ತುಳಿದ್ಬಿಟ್ಟು ಇನ್ನೇನು ಮೋಸ ಮಾಡಿ ಅದು ನಾನೊಂದು ಸಾಧನೆ ಮಾಡಿದೆ, ಹಣ ಮಾಡೋದೇ ಸಾಧನೆ ಆಗೋದಿಲ್ಲ. ಇದು ಅಂಕ ಆಧಾರಿತ ಶಿಕ್ಷಣ ಆದ್ದರಿಂದ ಅಂಕಗಳನ್ನೆಲ್ಲ ಗಳಿಸೋಕ್ಕೆ ಎಲ್ಲರೂ ತಯಾರಿ ನಡೆಸ್ತಾ ಇದ್ದಾರೆ, ಆದರೆ ಯಾವ ವಿಚಾರ ಅವರು ಅರ್ಥ ಮಾಡಿಕೊಂಡು ಅಂಕಗಳನ್ನು ಗಳಿಸ್ತಾ ಇದ್ದಾರೆ ಅದ್ರ ಬಗ್ಗೆ ಗಮನ ಕೊಡಬೇಕು. ಪೋಷಕರಿಂದ ಹಿಡಿದು ಶಿಕ್ಷಣ ಕ್ಷೇತ್ರನೇ ಅದು ಅದನ್ನು ಗಮನಿಸ್ತಾ ಇಲ್ಲ ಏನೋ. ಪಠ್ಯಪುಸ್ತಕದಲ್ಲಿರೋ ವಿಚಾರಗಳೇನಿದೆ ಅದು ಮುಗ್ಧ ಮನಸ್ಸನ್ನು ಪ್ರಬುದ್ಧತೆಗೆ ಎಳಿತಾ ಇದೆ ಅಂತ ಹೇಳ್ಬೋದು.
1: ಅಲ್ಲ, ಎಲ್ಲರೂ ಡಿಸ್ಕಸ್ ಮಾಡೋ ಥರ ಈಗಿನ ಮಕ್ಕಳು ತುಂಬ ಮೆಚೂರ್ಡ್, ಎಲ್ಲ ವಿಷಯ ತಿಳ್ಕೊಂಡಿರ್ತಾರೆ, ಆ್ಯಂಡ್ ಒಂದ್ಸಲ ಹೇಳಿದ್ರೆ ಅವರಿಗೆ ತಟ್ ಅಂತ ಅರ್ಥ ಆಗತ್ತೆ ಅನ್ನೋ ಕಾಲದಲ್ಲಿ ನಿಮ್ಮ ಪ್ರಕಾರ ಏನು ಹೇಳ್ತೀರಾ ನೀವು, ಇನ್ಫಾರ್ಮೇಶನ್ ಓವರ್ಲೋಡ್ ಆಗ್ತಾ ಇದೆ ಮಕ್ಕಳಿಗೆ, ಅದು ಅವರ ಏಜ್ಗೆ ಬಿಯಾಂಡ್ ದೇರ್ ಏಜ್ ಅದು ರೀಚ್ ಆಗ್ತಾ ಇದೆ ಅನ್ನೋ ಥರ. ಸೊ ಇದು ಒಳ್ಳೇದಾ ಕೆಟ್ಟದಾ, ಎಲ್ಲನೂ ತಿಳ್ಕೋಬೇಕು ಅನ್ನೋ ಕಾತರತೆ ಮಕ್ಕಳಲ್ಲೂ ಇರುತ್ತೆ ಈಗಿನ ಕಾಲದ ಮಕ್ಕಳಲ್ಲಿ, ಮತ್ತೆ ಪೇರೆಂಟ್ಸ್ ಆ್ಯಂಡ್ ಟೀಚರ್ಸಿಗೂ ಹಾಗೇನೆ, ಲೈಕ್ ಮಕ್ಕಳು ಎಲ್ಲ ತಿಳ್ಕೊಂಡಿರ್ಬೇಕು ಅಂತ. ಸೊ ಅದು ಆ ವಯಸ್ಸಿಗೆ ಮೀರಿ ನಾವು ಅದು ಹೊರೆ ಮಾಡ್ತಿದ್ದೀವ ಮಕ್ಕಳಿಗೆ ಅಂತ.

0: ನಿಮ್ಮ ಅಭಿಪ್ರಾಯನ?
1: ಖಂಡಿತ, ಯಾಕಂದ್ರೆ ಎಲ್ಲ ತಿಳ್ಕೊಂಡಿರ್ಬೇಕು ಅಂದ್ರೆ ಈಗ ಒಂದು ಮಗುವಿಗೆ ಯಾವ್ದ್ರೊಳಗೆ ಆಸಕ್ತಿ ಇದೆ ಅಂತಾನೆ ಗುರುತಿಸದೆ ಯಾರನ್ನೋ ತೋರಿಸ್ಬಿಟ್ಟು ನೀನು ಅವ್ರಂತಾಗೋ, ಎಲ್ಲರನ್ನೂ ನೀ ತಿಳ್ಕೊ, ನಿನ್ನನ್ನು ನೀನು ತಿಳ್ಕೊಂಡಿಲ್ಲ ಅಂದರೆ ಇದು ಪ್ರಯೋಜನ ಇಲ್ಲ. ಯಾಕಂದರೆ ಇದು ಡಿಪೆಂಡೆನ್ಸಿ ಆಗ್ತಾ ಇದೆ. ತನ್ನನ್ನು ತಾನು ಅರ್ಥ ಮಾಡಿಕೊಂಡು ಎಲ್ಲರನ್ನೂ ಅರ್ಥ ಮಾಡ್ಕೊಳ್ಳೋದು ಅದು ಸರಿಯಾದ ದಾರಿ. ಇದು ಹಿಂದಿನ ಶಿಕ್ಷಣದಲ್ಲಿ ಇತ್ತು. ನೀನು ಯಾರು, ಫಸ್ಟು ನೀನು ಯಾಕೆ ಬಂದಿದ್ಯಾ, ಭೂಮಿ ಮೇಲೆ ಇದ್ದೀವಿ ನಾವು, ಮನುಕುಲ ಭೂಮಿ ಮೇಲಿದೆ, ಇಲ್ಲ ನಾನು ಭೂಮಿಯೇ ಆಳ್ತೀನಿ, ಇಲ್ಲ ನಾನು ಭೂಮಿ ಮೇಲಿಂದ ಮೇಲೆ ಹೋಗ್ತೀನಿ ಅನ್ನೋದೆಲ್ಲ ಒಂಥರ ಅಜ್ಞಾನದ ಒಂದು ಇದು, ಅದು ಸತ್ಯ ಅಲ್ಲ. ಆ್ಯಕ್ಚುಲಿ ಇಲ್ಲಿ ಏನಿರಿದೆ, ದೈವತ್ವದ ಶಿಕ್ಷಣ ಅಂತ ಹೇಳ್ತಾರೆ. ಇಲ್ಲಿ ದೇವರನ್ನು ನಾವು ಹೊರಗಡೆ ತೋರಿಸೋದಕ್ಕೂ ದೈವತ್ವವನ್ನು ಒಳಗಡೆ ಬೆಳೆಸ್ಕೊಳ್ಳೋದಕ್ಕೂ ವ್ಯತ್ಯಾಸ ಇದೆ. ನಮ್ಮ ಒಂದು ಗುರು ಹಿರಿಯರಾಗಲಿ ಮಹಾತ್ಮರುಗಳಾಗಲಿ ಅವರುಗಳು ದೈವತ್ವದ ಕಡೆಗೆ ಹೋಗಿದ್ದು. ದೈವತ್ವ ಅಂದರೆ ಏನು? ಒಳ್ಳೆಯ ಗುಣಗಳನ್ನು ಅಳವಡಿಸ್ಕೊಳ್ಳೋದು. ದೇವರಲ್ಲಿ ಒಳ್ಳೆಯ ಗುಣಗಳಿರುತ್ತೆ, ಆದರೂ ದೇವರು ಒಂದು ವ್ಯಕ್ತಿ ಅಲ್ಲ, ಶಕ್ತಿ ಅದು, ಆತ್ಮಶಕ್ತಿ. ಆ ಆತ್ಮಶಕ್ತಿಯ ಕಡೆಗೆ ಮಗುವನ್ನು ಕರ್ಕೊಂಡು ಹೋಗಬೇಕು. ಅದಕ್ಕೆ ಆತ್ಮವಿಶ್ವಾಸ ಬರುತ್ತೆ, ಆತ್ಮ ಸಂಶೋಧನೆ ಆಗುತ್ತೆ. ನಂತರ ಇಲ್ಲಿ ಭೌತಿಕದಲ್ಲಿ ಏನೇ ನಾವು ಭೌತ ವಿಜ್ಞಾನದ ಸಂಶೋಧನೆ ನಡೆಸ್ತಾ ಇದ್ದೀವಲ್ಲ, ಅವರು ಕೂಡ ಅಧ್ಯಾತ್ಮ ಚಿಂತಕರೇ ಆಗಿರ್ತಾರೆ ಆ್ಯಕ್ಚುಲಿ. ಆದರೆ ನಾವು ಅದು ಗಮನಿಸ್ತಾ ಇಲ್ಲ. ಅವರಿಗೂ ಮಧ್ಯದಲ್ಲೇ ನಾವು ಇದ್ದೀವಿ. ಈಗ ಭೂಮಿ ಮೇಲೆ ಕೂತ್ಕೊಂಡು ಗ್ರಹಗಳ ವೀಕ್ಷಣೆ ಮಾಡಿ ಹಿಂಗೆ ಇಂಥ ಗ್ರಹಗಳಿದೆ ಮೇಲಿದೆ ಅಂತ ಮಹರ್ಷಿಗಳು ಏನು ಕಂಡುಹಿಡಿದ್ರು, ಭೂಮಿ ಮೇಲಿದ್ದೇ ಕಂಡುಹಿಡಿದಿದ್ದು. ಆದರೆ ಈಗಿನ ವಿಜ್ಞಾನಿಗಳು ಅದ್ರಗಿನ ಮುಂದೆ ಹೋಗ್ಬಿಟ್ಟು ಯಾವ ಗ್ರಹದಲ್ಲಿ ಏನಿದೆ ಅಂತ ಅವ್ರು ಪ್ರಾಕ್ಟಿಕಲ್ ಆಗಿ ಆ ಥರ ಹೋಗ್ತಾ ಇದೆ. ಅದು ಕೆಲವೇ ಕೆಲವರು ಹೋಗ್ಬೋದು, ಆದರೆ ಮಹರ್ಷಿಗಳ ಥರ ನಾವು ಇದ್ದಾಗ ಭೂಮಿ ಮೇಲಿದ್ದ ಭೂಮಿಗೆ ಯಾವ ನಷ್ಟನೂ ಆಗೋದಿಲ್ಲ, ನಮ್ಮ ಆತ್ಮೋದ್ಧಾರನೂ ಆಗುತ್ತೆ, ಭೂಮಿ ಕೂಡ ಲೋಕದಲ್ಲಿ ಒಂದು ಒಳ್ಳೆಯ ಬೆಳವಣಿಗೆ ಆಗುತ್ತೆ. ಇದು ಆಗಬೇಕು. ಲೋಕ ಕಲ್ಯಾಣಕ್ಕೋಸ್ಕರ ಇಲ್ಲಿ ಶಿಕ್ಷಣ ಇರಬೇಕೇ ಹೊರತು ಲೋಕವನ್ನು ದುರ್ಬಳಕೆ ಮಾಡ್ಕೊಳ್ಳೋದು, ಭೂಮಿಯನ್ನು ದುರ್ಬಳಕೆ ಮಾಡ್ಕೊಳ್ಳೋದು, ತನ್ನ ಸ್ವಾರ್ಥಕ್ಕೋಸ್ಕರ ಎಲ್ಲ ನಡೆಸ್ತಾ ಇರೋದು ಅದು ಶಿಕ್ಷಣ ಆಗೋದೇ ಇಲ್ಲ. ಅದನ್ನು ಅವಿದ್ಯೆ ಅಂತ ಹೇಳಿದರು. ಅದನ್ನು ಅವಿದ್ಯೆ ಅಂತಲೇ ಹೇಳ್ತಾರೆ. ಯಾಕಂದರೆ ಸತ್ಯ ಇಲ್ಲ ಅದರೊಳಗೆ, ಅದು ಯಾವತ್ತೂ ಶಾಶ್ವತವಾಗಿ ಒಂದೇ ಥರ ಇರೋದೇ ಇಲ್ಲ. ಈಗ ನೀವು ಯಾವುದೋ ಒಂದು ಪ್ರತಿಭೆ ಅಂತ ಹೇಳಿದ ತಕ್ಷಣ ಒಬ್ಬರೊಬ್ಬರಲ್ಲಿ ಒಂದೊಂದು ಥರ ಇರುತ್ತೆ. ಎಲ್ಲರನ್ನು ಒಂದೇ ಗುಂಪಲ್ಲಿ ನಿಲ್ಲಿಸ್ಕೊಂಡು ನೀವು ಎಲ್ಲರೂ ಸರಿ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಆ ಒಂದು ಫೀಲ್ಡಿಗೆ ಅಲ್ಲಿ ಯಾವ ಪ್ರತಿಭೆ ಇರುತ್ತೋ ಆ ಫೀಲ್ಡಲ್ಲೇ ಆ ಒಂದು ಇದು ಕ್ಷೇತ್ರದಲ್ಲೇ ಆ ಮಗುವಿಗೆ ಶಿಕ್ಷಣವನ್ನು ಕೊಟ್ಟಾಗ ಅಲ್ಲಿ ಪ್ರಗತಿ ಆಗುತ್ತೆ. ಯಾವಾಗ ಇರೋ ಪ್ರತಿಭೆನೇ ಬೇರೆ, ನಾವು ಅವರಿಗೆ ಸೇರಿಸ್ತಾ ಇರೋ ವಿಚಾರನೇ ಬೇರೆ. ಆದಾಗ ಅಲ್ಲಿ ಕನ್ಫ್ಯೂಷನ್ ಆಗುತ್ತೆ, ಗೊಂದಲಗಳಾಗುತ್ತೆ, ಮಗುವಿಗೆ ಸಂಪೂರ್ಣ ಬೆಳವಣಿಗೆ ಆಗೋದಿಲ್ಲ.
0: ಈಗ ನಾವು ನೋಡ್ತಿರೋ ಎಜುಕೇಷನ್ ಸಿಸ್ಟಮ್ ಅಲ್ಲಿ ತಂತ್ರಜ್ಞಾನಕ್ಕೆ ಜಾಸ್ತಿ ಒತ್ತು ನೀಡಲಾಗ್ತಾ ಇದೆ. ಡಿಜಿಟಲ್ ಶಿಕ್ಷಣಕ್ಕೆ ಆನ್ಲೈನ್ ಕ್ಲಾಸ್ಗಳು ನಡೀತಾ ಇದ್ದಾವೆ. ಸೊ ಇವುಗಳು ಶಿಕ್ಷಣಕ್ಕೆ ಯಾವ ರೀತಿ ಸಹಾಯ ಮಾಡಿದೆ, ಮತ್ತೆ ಇದೆಲ್ಲ ಶಿಕ್ಷಣಕ್ಕೆ ಪೂರಕವಾಗಿ ನಡೀತಾ ಇದೆಯಾ ಅಂತ?
1: ತಂತ್ರಜ್ಞಾನ ಬೇಕು, ಅದು ಅತಂತ್ರ ಸ್ಥಿತಿಗೆ ಹೋಗಬಾರ್ದು, ಸ್ವತಂತ್ರ ಜ್ಞಾನದ ಕಡೆಗೆ ಹೋಗ್ಬೇಕು. ಯಾಕಂದ್ರೆ ನಮ್ದು ಇನ್ಫಾರ್ಮೇಶನ್ ಈಗ ಒಂದು ಸುಮ್ಮನೆ ಒಂದು ಮೊಬೈಲ್ ಅಲ್ಲಿ ಸರ್ಚ್ ಮಾಡಿ ಬಂದ್ಬಿಡುತ್ತೆ, ನಮ್ಗೆ ಗೂಗಲ್ ಸರ್ಚ್ ಮಾಡಿದ್ರೆ ಎಲ್ಲದೂ ಸಿಕ್ಬಿಡುತ್ತೆ. ಆದರೆ ಅದು ಬೇಕಾ ಮಕ್ಕಳಿಗೆ? ಅಷ್ಟು ವಿಚಾರಗಳ ಅವಶ್ಯಕತೆ ಇರಲ್ಲ. ಅವ್ರಿಗೆ ಏನು ಬೇಕೋ ಅದನ್ನ ಮಾತ್ರ ಅವ್ರು ತಗೊಳ್ಳುವಂಥ ಆ ಶಕ್ತಿ ಅವರಲ್ಲಿರಬೇಕು. ಈ ವಿಚಾರ ಬೇಕು, ಇದರಿಂದ ನಾನು ಮುಂದೆ ಹೋಗ್ತೀನಿ ಅನ್ನೋ ಒಂದು ಪರ್ಫೆಕ್ಷನ್ ಅವ್ರಿಗೆ ಆ ಮಗುವಿಗೆ ತಿಳುವಳಿಕೆ ಬಿಡುವಂಥದ್ದು ಮಾತ್ರ ಇರಬೇಕು. ಅದರೊಳಗೆ ಇನ್ಯಾವುದೋ ಒಂದು ವಿಚಾರಗಳು ಅವ್ರು ಹುಡುಕ್ತಾ ಹುಡುಕ್ತಾ ಬೇರೆ ಬೇರೆದೆಲ್ಲ ಸಿಕ್ಬಿಡುತ್ತೆ. ಅವಾಗ ಅವರಿಗೆ ಅದು ಒಂದೇ ಮಾರ್ಗದಲ್ಲಿ ಹೋಗೋಕ್ಕಾಗೋದೇ ಇಲ್ಲ, ಅವ್ರಿಗೆ ಬೇರೆ ಅಡ್ಡದಾರಿ ಹಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ತಂತ್ರಜ್ಞಾನದಿಂದ ಈ ಕೊರೋನಾ ಸಮಯದಲ್ಲಿ ನಮಗೆ ಈ ತಂತ್ರಜ್ಞಾನದ ಬಳಕೆ ಎಷ್ಟು ಉಪಯೋಗಕ್ಕೆ ಬಂತು ಅಂದರೆ ಅವಾಗ ಎಲ್ಲ ಬಂದಾಗ್ಬಿಟ್ಟಿತ್ತು. ಶಿಕ್ಷಣ ಅಂಥೇಳಿ ಎಲ್ಲ ಮನೇಲಿ ಕೂತ್ಕೊಂಡು ಸುಮ್ಮನೆ ನಾವು ಏನು ಮಾಡೋದು ಮುಂದೆ ಅನ್ನೋ ಇದರೊಳಗೆ ಈ ತಂತ್ರಜ್ಞಾನದಿಂದ ನಮಗೆ ಸ್ವತಂತ್ರವಾಗಿ ಬದುಕುವಂಥ ಶಕ್ತಿ ಬರುತ್ತೆ. ಆದರೆ ಅದನ್ನು ಸದ್ಬಳಕೆ ಮಾಡ್ಕೊಳ್ಳೋವಂಥ ಒಂದು ಜ್ಞಾನ ಇರಬೇಕು ಮಗುವಿಗೆ. ಅದನ್ನ ದುರ್ಬಳಕೆ ಮಾಡ್ಕೊಳ್ಳೋವಂಥ ಮಕ್ಕಳು ತುಂಬ ಬೆಳೀತಾ ಇದ್ದಾರೆ ಈಗಿನ ಒಂದು ತಂತ್ರಜ್ಞಾನ ಇದರಿಂದ. ಹಾಗಾಗಿ ಅದನ್ನು ಬಳಸುವಂಥ ಒಂದು ಶಕ್ತಿ, ಆ ಜ್ಞಾನವನ್ನು ಪ್ರಾಥಮಿಕ ಶಿಕ್ಷಣದಲ್ಲಿ ನಾವು ಕೊಡಬೇಕಾಗತ್ತೆ. ಯಾಕಂದರೆ ಮಗುವಿಗೆ ಒಂದು ಮೊಬೈಲ್ ಕೊಡೋದು ದೊಡ್ಡ ಸಾಧನೆ ಅಲ್ಲ. ಮೊಬೈಲ್ನಲ್ಲಿ ಏನು ನೋಡಬೇಕು, ಏನು ಕೊಡಬೇಕು ಅದನ್ನು ತಿಳಿಸುವಂಥದ್ದು ಪೋಷಕರು ಮಾಡಬೇಕು, ಶಿಕ್ಷಕರು ಮಾಡಬೇಕು. ಯಾಕೆ ತುಂಬ ಸ್ಕೂಲ್ಗಳನ್ನು ನೋಡ್ತಾ ಇದ್ದೀವಿ, ನೀವು ಸರ್ಚ್ ಮಾಡಿ ನೀವು ನೋಟ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಮಕ್ಕಳಿಗೆ ಮೊಬೈಲ್ ಕೊಟ್ಟು ಪೋಷಕರು ನಿರಾಳರಾಗಿದ್ದಾರೆ.
0: ಹೌದು,
1: ಆದರೆ ಅವ್ರು ಏನು ನೋಡ್ತಾ ಇದ್ದಾರೆ ಅದರಿಂದ ಅವ್ರ ಮನಸ್ಸು ಎಷ್ಟು ಹಾಳಾಗ್ತಾ ಇದೆ, ಯಾವ ಥರದಲ್ಲಿ ಬಳಸ್ತಾ ಇದ್ದಾರೆ, ಇವನು ಕೂಡ ಅವ್ರು ಗಮನಿಸುವಂಥ ಸಮಯ ಕಡಿಮೆ ಇದೆ. ಆ್ಯಕ್ಚುಲಿ ಏನಾಗಿದೆ ಅಂದರೆ ಸಾಲ ಮಾಡಿ ಮಕ್ಕಳನ್ನ ಬೆಳೆಸುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅಂಥ ಒಂದು ಶಿಕ್ಷಣ, ದುಬಾರಿ ಶಿಕ್ಷಣ ಕೊಡಿಸೋಕೆ ಹೋಗಿ ಒಂದು ಕಾಮನ್ ಸೆನ್ಸ್ ಇಲ್ಲದೆ ಮಕ್ಕಳಿಗೆ ಅವರಿಗೆ ಈ ಶಿಕ್ಷಣ ಕೊಡಿಸ್ಬಿಟ್ರೆ ಅವರಿಗೆ ಒಂದೇ ಒಳ್ಳೆ ಸೆಟ್ಲ್ ಆಗ್ಬಿಡ್ತಾರೆ ಲೈಫಲ್ಲಿ ಅನ್ನೋ ಒಂದು ದೂರಾಲೋಚನೆ, ಈ ದೂರದ ಆಲೋಚನೆ ಇದೆಯಲ್ಲ ಅದು ದೂರಾಲೋಚನೆಗೆ ಬಂದ್ಬಿಟ್ಟು ಈಗ ಬಂದಿದೆ. ಯಾಕಂದರೆ ಭವಿಷ್ಯನ ಯಾರು

0: ಮಾಡೋಕ್ಕಾಗಲ್ಲ, ಯಾಕಂದ್ರೆ ಭವಿಷ್ಯ ಇರೋದು ಅವರ ಒಂದು ಜ್ಞಾನದಲ್ಲಿ, ಅವ್ರು ಅದನ್ನು ಹೇಗೆ ಬಳಸ್ಕೊಂತಾರೆ. ಒಂದೊಂದು ಹೆಜ್ಜೆನೂ ಒಂದು ಕೂಡ ಒಳ್ಳೆಯ ಮಾರ್ಗದಲ್ಲಿ ಇಡ್ತಾ ಹೋದರೆ ಅವರು ಹೋಗೊಟ್ಟು ಒಂದು ಉತ್ತಮವಾದ ಪದವಿಯನ್ನು ಪಡೆದೇ ಪಡೀತಾರೆ. ಅದನ್ನು ಫಾಸ್ಟಾಗಿ ಹೋಗ್ತೀವಿ ಅಂತ ಹೇಳಿದ್ರೆ ಬಿದ್ದು ಎಡ ಬಿಟ್ಟು ಬೀಳ್ತಾರೆ. ಹಾಗಾಗಿ ಅದನ್ನು ಬಳಸ್ಕೊಳ್ಳೋದನ್ನು ಸರಿಯಾಗಿ ಕಲಿಸ್ಬೇಕು. ಆದರೆ ತುಂಬ ಬಳಕೆ ದುರ್ಬಳಕೆ ಆಗ್ತಾ ಇದೆ, ಅದರಿಂದ ಸ್ವಲ್ಪ ಪೋಷಕರೇ ಎಚ್ಚೆತ್ಕೋಬೇಕು, ಮತ್ತು ಶಿಕ್ಷಕರು ಕೂಡ ಅದರಿಂದ ಮಕ್ಕಳನ್ನು ದೂರ ಇಡೋಕ್ಕೆ ಪ್ರಯತ್ನ ಮಾಡಬೇಕು. ಯಾಕಂದರೆ ಅಷ್ಟೊಂದು ಓದಕ್ಕೆ ಕೊಡ್ತಾ ಇದ್ದಾರೆ, ಅದರಿಂದ ಕಷ್ಟ ಆಗ್ತಾ ಇದೆ ಮಕ್ಕಳಿಗೆ ಬೇಡದ ವಿಚಾರಕ್ಕೆ. ನೋಡಿ, ನಮ್ಮ ಭಾರತೀಯ ಶಿಕ್ಷಣದಲ್ಲಿ ಮಾತ್ರ ಇದು ಅನಿಸುತ್ತೆ, ಯಾಕಂದರೆ ಬೇರೆ ದೇಶದಲ್ಲೆಲ್ಲ ಪ್ರಾರಂಭದಲ್ಲಿ ಅವರಿಗೆ ಯಾವುದು ಓದೋದು ಏನೂ ಇರೋದಿಲ್ಲ. ಬರೀ ಅವರ ಆಕ್ಟಿವಿಟಿ ನೋಡಿ ಅವ್ರಿಗೆ ಯಾವುದ್ರೊಳಗೆ ಆಸಕ್ತಿ ಇದೆ ಅಂತ ಗಮನಿಸಿ ನಂತರ ಅದೇ ಸಬ್ಜೆಕ್ಟ್ ಮೇಲೆ ಅವರಿಗೆ ಮುಂದಿನ ಒಂದು ಶಿಕ್ಷಣವನ್ನು ಕೊಟ್ಟು ಅವರನ್ನು ಸ್ವತಂತ್ರ ವ್ಯಕ್ತಿಗಳನ್ನಾಗಿ ಮಾಡ್ತಾ ಇದ್ದಾರೆ. ಇಲ್ಲಿ ಹಾಗಲ್ಲ, ಎಲ್ಲ ವಿಚಾರಗಳು ಮಕ್ಕಳಿಗೆ ತುಂಬುವಂಥ ಪ್ರಯತ್ನ. ಶಿಕ್ಷಣ ಅಂದರೆ ಹಾಗಾಗ್ಬಿಟ್ಟಿದೆ, ಒಂಥರ ಪುಸ್ತಕದ ಹೊರೆ ಹೊತ್ಕೊಂಡು ಹೋಗೋದು, ಅದರಿಂದ ಅವ್ರ ತಲೆಯೊಳಗೆ ತುಂಬೋದು, ಆ ಮನೆಗೆ ಬಂದು ಮತ್ತೊಂದಷ್ಟು ಸಮಸ್ಯೆಗಳನ್ನು ಎದುರಿಸೋದು, ಇಷ್ಟೇ ಒಂದು ಶಿಕ್ಷಣ ಆಗ್ಬೇಕು. ಅಂದ್ರೆ ಈಗ ಒಂದು ಮೊನ್ನೆ ರಜಾ ಬಂದು ಹೊರಗೆ ಬಂದರು, ಮನೆಗೆ ಬಂದರು, ಈ ಸ್ಕೂಲ್ ಶಾಲೆ ಅಂದಮೇಲೆ ಅವ್ರ ಮುಖ ನೋಡ್ಬೇಕು, ಫೇಲ್ ಆಗಿಬಿಟ್ಟಿತ್ತು. ಹಿಂದಿನ ಕಾಲದಲ್ಲಿ ಹಂಗಿರಲಿಲ್ಲ, ನಾವೆಲ್ಲ ಖುಷಿಯಾಗಿ ಸ್ಕೂಲ್ ಸ್ಟಾರ್ಟ್ ಆಯಿತು ಅಂತ ಓಡ್ತಾ ಇದ್ವಿ. ಯಾಕಂದ್ರೆ ನಮ್ಗೆ ಆಟ ಪಾಠದ ಮಧ್ಯದಲ್ಲಿ ನಮಗೆ ಒಂದು ಸಂಸ್ಕಾರನೇ ಇತ್ತಲ್ಲ, ಹಾಗಾಗಿ ನಮ್ಗೆ ಅದು ಅಷ್ಟು ಹೆವಿ ಅನಿಸ್ತಾ ಇರಲಿಲ್ಲ.
1: ಹೌದು, ಈ ಕಾಂಪಿಟೇಟಿವ್ನೆಸ್ ಬಗ್ಗೆ ಮಾತಾಡೋದಾದ್ರೆ ಆ ಕಾಲದಲ್ಲಿ ಈ ಕಾಲದಲ್ಲಿನೂ ಬಹಳಷ್ಟು ಆ ಕಾಲದಲ್ಲಿ ಸ್ಪರ್ಧಾತ್ಮಕತೆ ಅನ್ನೋ ಗೋಜಿಗೆ ನಾವು ಹೋಗ್ತಿರ್ಲಿಲ್ಲ. ಇದರಿಂದ ವಿದ್ಯಾರ್ಥಿಗಳ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತೆ ಮೇಡಮ್?
0: ಸ್ಪರ್ಧೆ ಅಂದ ತಕ್ಷಣ ಏನಾಗುತ್ತೆ, ಈಗ ನಾನು ಗೆಲ್ಲಬೇಕು, ನಾನು ಗೆಲ್ಲಬೇಕು, ಯಾವ ರೀತಿನಲ್ಲಿ ಗೆಲ್ಲಬೇಕು, ನಾನು ನನ್ನನ್ನು ಸ್ವತಂತ್ರವಾಗಿ ಗೆಲ್ತೀನೋ ವಾಮ ಮಾರ್ಗದಲ್ಲಿ ಹೋಗಿ ನಾನು ಗೆಲ್ತೀನೋ ಅದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ. ಮಕ್ಕಳಿಗೆ ಗೆಲುವು ಸೋಲು ಗೆಲುವು ಜೀವನದ ಒಂದು ಎರಡು ಅಂಗ,
1: ಅದು ಅರಿವಿರಬೇಕು, ಮಕ್ಕಳಿಗೆ
0: ಅರಿವಿರಬೇಕು, ಯಾವ್ದ್ರೊಳಗೆ ಸೋತ್ರೆ ಯಾವ್ದ್ರೊಳಗೆ ಗೆಲ್ತೀವಿ ಅನ್ನೋ ಅರಿವಿರಬೇಕು. ನಾವು ಆಧ್ಯಾತ್ಮದಲ್ಲಿ ಸೋತ್ರೆ ಭೌತಿಕದಲ್ಲಿ ಗೆದ್ದಿರ್ತೀವಿ, ಭೌತಿಕದಲ್ಲಿ ಸೋತ್ರೆ ಆಧ್ಯಾತ್ಮದಲ್ಲಿ ಗೆದ್ದಿರ್ತೀವಿ. ಆಧ್ಯಾತ್ಮ ಅಂದ್ರೆ ಏನು? ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಳೋದು, ನನ್ನನ್ನು ನಾನು ಅರ್ಥ ಮಾಡ್ಕೊಳ್ತಾ ಹೋದಾಗ ನನ್ನಲ್ಲಿ ಒಂದು ಸತ್ಯ ಧರ್ಮ ನ್ಯಾಯ ನೀತಿ ಸಮಾನತೆ ಎಲ್ಲ ಸರಳ ಜೀವನ ಸ್ವಾಭಿಮಾನ ಸ್ವಾವಲಂಬನೆ ಇವೆಲ್ಲ ಪಟ್ಟಿನಲ್ಲೇ ಬರುತ್ತೆ. ಅದನ್ನು ನಾವು ಅದ್ರ ಹಿಂದೆ ಹೋಗ್ತಾ ಹೋಗ್ತಾ ಹೋಗ್ತಾ ನಾವು ಒಂದು ಮಹಾತ್ಮರಾಗ್ಬಿಡ್ತೀವಿ. ಅದೇ ನಾವು ಭೌತಿಕದಲ್ಲಿ ಇದನ್ನು ಕಾಂಪಿಟೇಷನ್ಗೆ ಇಳಿದಾಗ ಸತ್ಯ ಅಲ್ಲಿ ಬರೋದಿಲ್ಲ, ಯಾರನ್ನಾರು ಏನು ಮಾಡಿದ್ರೆ ಸತ್ಯ ಹೇಳಿದ್ರೆ ಯಾರೂ ನಂಬೋದಿಲ್ಲ, ಅಸತ್ಯ ಬಂದಿರುತ್ತೆ, ಅಧರ್ಮ ಬರುತ್ತೆ, ಅನ್ಯಾಯ ಮಾಡಿನಾದ್ರೂ ನಾನು ಮೇಲೆ ನಿಲ್ಲಬೇಕು, ಅಧಿಕಾರ ಪಡಿಬೇಕು, ಹಣ ಗಳಿಸ್ಬೇಕು, ಹೆಸರು ಮಾಡಬೇಕು, ಈ ಥರ. ಅಂದರೆ ಇವೆಲ್ಲ ತಾತ್ಕಾಲಿಕವಾಗಿ ನಶ್ವರ, ಇವೆಲ್ಲ ಶಾಶ್ವತವಾದ ಯಾವುದೂ ಇಲ್ಲ. ಅಧಿಕಾರ ಆಗಲಿ ಹಣ ಆಗಲಿ ಸ್ಥಾನಮಾನಗಳು ಇದು ಯಾರದ್ದು ಶಾಶ್ವತ ಅಲ್ಲ, ಅದು ಏರಪೇರು ಆಗ್ತಾನೆ ಇರುತ್ತೆ. ಒಬ್ಬ ಒಂದ್ಸಲ ಬಿದ್ದವನು ಒಂದ್ಸಲ ಹೇಳ್ತಾನೆ, ಎದ್ದವನು ಬೀಳ್ತಾನೆ, ಈಗ ಬೇರೆ ಬೇರೆ ಅದು ಬದಲಾವಣೆಗಳಾಗ್ತಾ ಇರುತ್ತೆ. ಆದರೆ ಅಧ್ಯಾತ್ಮದಲ್ಲಿ ಹಾಗಲ್ಲ, ನನ್ನನ್ನು ನಾನು ಅರ್ಥ ಮಾಡ್ಕೊಳ್ತಾ ಹೋದಾಗ ನಾನು ಯಾರು ಅಂತ ಗೊತ್ತಾದಾಗ ನಾನು ಬದಲಾಗಬೇಕು ಅನ್ನೋ ಬಂದ್ಬಿಡುತ್ತೆ. ಯಾಕಂದ್ರೆ ನನ್ನಲ್ಲೇ ಇದೆ ಎಲ್ಲವೂ, ಆ ಶಕ್ತಿ ನಾನು ಬಳಸ್ಕೋಬೇಕು, ಸದ್ಬಳಕೆ ಮಾಡ್ಕೋಬೇಕು, ನನ್ನ ಆತ್ಮ ರಕ್ಷಣೆ ನಾನೇ ಮಾಡ್ಕೋಬೇಕು, ಈ ದೇಹನ ಶಾಶ್ವತ ಅಲ್ಲ. ಈ ಒಂದು ವಿಚಾರದ ಬಗ್ಗೆ ಮನುಷ್ಯ ಅರ್ಥ ಮಾಡ್ಕೊಳ್ತಾ ಹೋಗಾಗ ಇವೆಲ್ಲವೂ ಕೂಡ ಹಿಂದಿನ ಒಂದು ಮಹಾತ್ಮರು ಏನು ಹಾಕಿಕೊಟ್ಟಿರುವ ಒಂದು ದಾರಿ ಏನಾದರೆ ಅದು ಕಷ್ಟ ಇದೆ ಇವಾಗ, ಯಾಕಂದರೆ ಮುಚ್ಚಿಬಿಟ್ಟಿದ್ದೀವಿ ನಾವು, ಅದು ತುಂಬ ಕಷ್ಟ ಅಂತ ಮುಚ್ಚಿಬಿಟ್ಟಿದ್ದೀವಿ. ಯಾಕೆ ತಂತ್ರದಲ್ಲಿ ಸುಲಭವಾಗಿ ನಾವು ಯಾರೋ ಕೊಟ್ಟಿರೋದನ್ನು ತಗೊಂಡು ಬಳಸ್ತಾ ಇದ್ದೀವಲ್ವ, ಅದು ಸಾಲ ಆಗ್ತಾ ಇದೆ. ಯಾಕಂದರೆ ಬೇರೆಯವ್ರನ್ನ ತಗೊಂಡಿರೋದು ಎಲ್ಲದೂ ತೀರಿಸಲೇಬೇಕು ಒಂದಲ್ಲ ಒಂದು ಮೂಲದಲ್ಲಿ, ಅದನ್ನು ತೀರಿಸುವ ಕೆಲಸ ಈಗಿನ ಒಂದು ಇದರೊಳಗೆ ಆಗೋದಿಲ್ಲ, ತನ್ನ ಸ್ಪರ್ಧೆಗಿಳಿದಾಗ ಆಗೋದಿಲ್ಲ.
1: ಅರುಣ ಮ್ಯಾಮ್, ಈಗ ವಿದ್ಯಾರ್ಥಿಗಳಿಗೆ ಬರೀ ನಾಲೆಜ್ ಬಿಟ್ಟು ಜೀವನ ಮೌಲ್ಯಗಳನ್ನು ಕೂಡ ಅವರಲ್ಲಿ ಇನ್ಸ್ಟಿಲ್ ಮಾಡಬೇಕು ಅಂದರೆ ಇಂಪಾರ್ಟೆಂಟ್ ಸಲಹೆಗಳು ನೀಡೋದಾದರೆ ಏನು ನೀಡ್ತೀರಾ?
0: ಜೀವನ ಮೌಲ್ಯ ನಾಲೆಡ್ಜ್, ಇಲ್ಲಿ ಜ್ಞಾನ ಅಂತ ಹೇಳಿದಾಗ ತಿಳುವಳಿಕೆ ಅಂದರೆ ಯಾವುದನ್ನು ತಿಳ್ಕೊಂಡ್ರೆ ನಮ್ಮ ಮನಸ್ಸಿಗೆ ನಮ್ಮ ಒಂದು ಆತ್ಮಕ್ಕೆ ತೃಪ್ತಿ ಸಿಗತ್ತೆ. ಈಗ ಮಗುವಿಗೆ ಒಂದಷ್ಟು ನಾವು ಹಿಂದೆ ಎಲ್ಲ ಏನು ಮಾಡ್ತಾ ಇದ್ರು, ಮಕ್ಕಳಲ್ಲಿರೋ ಒಂದು ಆಸಕ್ತಿಯನ್ನು ಗುರುತಿಸೋಕ್ಕೆ ಮೊದಲನೇ ವರ್ಷದ ಒಂದು ಹುಟ್ಟಿದ ದಿನದಲ್ಲಿ ಎಲ್ಲ ಪ್ರಾಡಕ್ಟ್ಗಳನ್ನು ಎಲ್ಲ ವಸ್ತುಗಳನ್ನು ಹಾಕ್ಬಿಟ್ಟು ಕೂರಿಸೋರು, ಅದೊಂದು ಶಾಸ್ತ್ರ ಇತ್ತು. ಅದರೊಳಗೆ ಯಾವ ಅದನ್ನು ಎತ್ಕೊಳ್ಳುತ್ತೋ ಅಂದರೆ ಮಗು ದೇವ್ರ ಸಮಾನ ಅಂತಾರೆ. ಯಾಕಂದ್ರೆ ನಮ್ಗೆ ಅದು ಆ ಮಕ್ಕಳಲ್ಲಿ ಏನು ಒಳಗಡೆ ಇದೆ ನಮ್ಗೆ ಗುರುತಿಸೋಕ್ಕಾಗಲ್ಲ, ಅದೊಂದು ಶಾಸ್ತ್ರದ ಪ್ರಕಾರ ಅದನ್ನು ಮಾಡಿದ್ರು. ಅದು ಯಾವುದನ್ನು ಎತ್ಕೊಳ್ಳುತ್ತೋ ಓ ಇದ್ರೊಳಗೆ ಆ ಮಗು ಮುಂದೆ ಬರುತ್ತೆ, ಇದರೊಳಗೆ ಆಸಕ್ತಿ ಇದೆ ಅಂತ ಗುರುತಿಸುವಂತ ಕೆಲಸ ಆಗ್ತಾ ಇತ್ತು. ಹಾಗಾಗಿ ಅವರಲ್ಲಿರೋ ಪ್ರತಿಭೆ ಮೂಲಕನೇ ಮೌಲ್ಯಗಳನ್ನು ತುಂಬಬೇಕು. ಯಾಕಂದ್ರೆ ನಾವು ಯಾರನ್ನು ಇನ್ಸ್ಪಿರೇಷನ್ ಆಗಿ ತಗೋಬಹುದು, ಆದರೆ ಆ ವ್ಯಕ್ತಿಯನ್ನು ಹಿಂದೆ ಹೋಗೋ ಬದಲು ಅವರ ವ್ಯಕ್ತಿತ್ವದ ಹಿಂದೆ ಆ ಮಗುವಿಗೆ ನಡೆಯುವಂಥ ಅವಕಾಶಗಳನ್ನು

0: ನಾವು ಕಲ್ಪಿಸ್ಕೊಡ್ಬೇಕು. ಈಗ ಅದು ನಮ್ಮ ಒಳಗಡೆನೆ ಇರುತ್ತೆ, ಪೋಷಕರಲ್ಲೂ ಇರುತ್ತೆ, ಒಳ್ಳೆಯ ಗುಣಗಳಿರುತ್ತೆ. ಅದನ್ನು ಮಗಳು ಮಕ್ಕಳು ಫಾಲೋ ಮಾಡಬೇಕು ಅಂದ್ರೆ ನಾವು ಒಳ್ಳೆಯವರಾಗಿ ಹೋಗಬೇಕು, ಅದು ಮನೆಯೊಳಗೆ ಆಗುವಂಥದ್ದು. ಹಾಗೆ ನಮ್ಮನ್ನ ಅದು ಫಾಲೋ ಮಾಡ್ಕೊಂಡು ಹೋದಂಗೂ ಬೇರೆಯವರಲ್ಲೂ ನಮ್ಮ ಮನೆಗೆ ಬರುವಂಥ ವ್ಯಕ್ತಿಗಳಲ್ಲಿ ಅತಿಥಿಗಳಾಗಲಿ ಅತಿಥಿ ದೇವೋಭವ ಅಂತ ಅಂದರೆ ನಾವು ಎಲ್ಲರೊಳಗೂ ದೈವತ್ವವನ್ನು ಕಾಣುವಂಥ ಶಿಕ್ಷಣ ನಮ್ಮ ಭಾರತೀಯ ಶಿಕ್ಷಣದಲ್ಲಿತ್ತು. ಯಾರನ್ನೂ ಇಲ್ಲಿ ಬೇರೆ ಅಲ್ಲ, ಎಲ್ಲರೂ ಒಂದು ನಮ್ಮವರೇ. ಎಲ್ಲರೊಳಗೂ ಇರೋದು ಒಬ್ಬನೇ ದೇವರು. ದೇವರನ್ನು ನಾವು ಆರಾಧನೆ ಮಾಡಬೇಕು, ಅವ್ರಿಗೆ ಗೌರವ ಕೊಡಬೇಕು, ಭಕ್ತಿಯಿಂದ ನೋಡಬೇಕು. ಯೋಗದ ಕಡೆಗೆ ಹೋಗಿತ್ತು. ಯೋಗದಲ್ಲಿ ಜ್ಞಾನಯೋಗ, ರಾಜಯೋಗ, ಭಕ್ತಿ ಯೋಗ, ಕರ್ಮಯೋಗ ಅಂತೇಳಿ ನಾಲ್ಕು ಯೋಗನೇ ನಮ್ಮದು ಭಗವದ್ಗೀತೆ ಹೇಳೋದು. ಭಗವದ್ಗೀತೆಯಲ್ಲಿ ಆ ಯೋಗದ ಮೂಲಕ ನಾವು ಮಗುವನ್ನು ಪ್ರಿಪೇರ್ ಮಾಡಿದರೆ ಭಗವದ್ಗೀತೆ ಅರ್ಥ ಮಾಡ್ಕೋಬೇಕು. ಮೇನ್ ಆಗಿ ಭಗವಂತನಿಂದ ಬಂದ ಒಂದು ಅದು ಗೀತೆ, ಅದು ಭಗವಂತ ಹೇಳಿರೋದು ಆಧ್ಯಾತ್ಮದ ಯೋಗ. ಅದು ನಾವೀಗ ಭೋಗದ ಕಡೆಗೆ ಅದನ್ನು ಬಳಸ್ಕೊಳ್ತಾ ಹೋದರೆ ನಮ್ಮ ಸ್ವಾರ್ಥಕ್ಕೋಸ್ಕರ ಭಕ್ತಿ ಮಾಡೋದು ಅದು ತೋರ್ಗಡಿಕೆ ಆಗುತ್ತೆ. ಮನರಂಜನೆಗೋಸ್ಕರ ಯಾವುದು ಇಲ್ಲಿ ಶಿಕ್ಷಣ ಆಗೋದಿಲ್ಲ. ಆತ್ಮವಂಚನೆಯಿಂದ ಮನರಂಜನೆ ಆದರೆ ಆತ್ಮಹತ್ಯೆಗಳಿಗೆ ಕಾರಣ ಆಗುತ್ತೆ, ಮಕ್ಕಳ ಮುಂದಿನ ಒಂದು ಜೀವನದಲ್ಲಿ ಕಷ್ಟ ಆಗುತ್ತೆ. ಹಾಗಾಗಿ ಮಕ್ಕಳ ಒಂದು ಮುಗ್ಧ ಮನಸ್ಸಿಗೆ ನಾವು ಆಧ್ಯಾತ್ಮ ಅಂದ ತಕ್ಷಣ ತನ್ನನ್ನು ತನ್ನ ಅರ್ಥ ಮಾಡ್ಕೊಳ್ಳೋ ಅಷ್ಟು ಸರಳವಾಗಿ ಬದುಕೋದಾಗಲಿ, ಸತ್ಯದಲ್ಲಿ ಹೋಗೋದಾಗಲಿ, ಒಂದು ಇನ್ನೊಬ್ಬರಿಗೆ ಸಹಾಯ ಮಾಡಿ ಮಾಡೋದು ಮಕ್ಕಳಿಗಲ್ಲಿ ಸಣ್ಣಲ್ಲಿಂದನೇ ನಾವು ತಿಳಿಸ್ತಾ ಹೋದರೆ ಖಂಡಿತವಾಗಿಯೂ ಯಾವುದೇ ಕಷ್ಟ ಇಲ್ಲದೆ ಆ ಮಗು ಸ್ವತಂತ್ರವಾಗಿ ನನಗೆ ಏನು ಬೇಕು ಓದ್ತೀನಿ ಅನ್ನೋದೊಂದು ಸ್ವತಂತ್ರವಾಗಿ
1: ಡಿಸೈಡ್ ಮಾಡಿಸೈಡ್ ಮಾಡಿ.
0: ನಾವೆಲ್ಲ ನಮ್ಗೆ ಯಾರು ನಮ್ಮ ತಂದೆ ತಾಯಿಗಳು ಯಾರು ನೀ ಹಿಂಗೆ ಆಗಬೇಕು ಹಾಗೆ ಪ್ರೆಷರ್ ಏನೂ ಇರಲಿಲ್ಲ, ಅವ್ರು ಹೇಳ್ತಾನೂ ಇರಲಿಲ್ಲ. ಈಗ ನಾವೆಲ್ಲ ಹಿಂಗ್ ಬದುಕ್ತಾ ಇದೀವಿ ಭೂಮಿ ಮೇಲೆ ಅಂದ್ರೆ ನಮ್ಮ ಶಿಕ್ಷಣನೇ ಕಾರಣ.
1: ಕರೆಕ್ಟ್.
0: ಅಲ್ಲಿನ ಅಂದಿನ ಒಂದು ಶಿಕ್ಷಕರಾಗ್ಲಿ, ಅವರ ಒಂದು ನಿಸ್ವಾರ್ಥ ನಿರಹಂಕಾರ, ಒಂದು ಸೇವೆ ಆಗ್ಲಿ. ಸೇವೆ ಅಂದ ತಕ್ಷಣ ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಮಾಡುವಂಥದ್ದು. ಶಿಕ್ಷಣ ಸೇವೆ ದಾಸೋಹ ಆಗ್ಬೇಕೇ ಹೊರತು ಅದು ವ್ಯಾಪಾರ ಆಗಬಾರ್ದು. ವ್ಯಾಪಾರೀಕರಣ ಆದಂಗೂ ಸಾಲ ಆಗುತ್ತೆ, ಆ ಸಾಲ ತೀರಿಸಕ್ಕೆ ದಾರಿ ದಪ್ತಾರೆ ಮಕ್ಕಳು, ಅದು ಮತ್ತಷ್ಟು ಸಮಸ್ಯೆಗಳನ್ನು ಮನೆಯೊಳಗೆ ಹೊರಗಡೆ ಸಮಾಜದಲ್ಲಿ ಎಲ್ಲ ಕಡೆ ದೇಶನ್ನೇ ಸಾಲಕ್ಕೆ ತಳ್ಳಿ ಹೋಗ್ತಾ ಇರ್ತಾರೆ.
1: ಅರುಣ ಮ್ಯಾಮ್, ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಏನೇನು ಬದಲಾವಣೆಗಳಾಗಿದ್ದಾವೆ, ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ ಏನೇನು ಬದಲಾವಣೆಗಳಾದರೆ ಮುಂದೆ ಒಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ ಒಳ್ಳೆಯ ಗುರಿ ಅಥವಾ ಒಳ್ಳೆಯ ರಿಸಲ್ಟ್ ಸಿಗತ್ತೆ ಅನ್ನೋದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ವಿವರವಾಗಿ ತಿಳಿಸ್ಕೊಟ್ಟಿದ್ದೀರಾ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು.

ಶಿಕ್ಷಣ ಅಂದು ಇಂದು ಜೀವನ ಮೌಲ್ಯಗಳನ್ನು ಒಳಗೊಂಡ ಶಿಕ್ಷಣ, ಈ ಕುರಿತು ಲೇಖಕಿ ಆಧ್ಯಾತ್ಮ ಚಿಂತಕಿ ಅರುಣ್ ಉದಯ ಭಾಸ್ಕರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ಆಶಾ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಕೇಳುಗರೆ, ಕವಿ ಕಡೆಂಗೋಡ್ಲು ಶಂಕರ ಭಟ್ಟರು ಹೇಳಿದ ಹಾಗೆ ಅನುಭವವು ಸವಿಯಲ್ಲ, ಅದರ ನೆನಪೇ ಸವಿಯು.
1: ನಾ ಚಿಕ್ಕವನಾಗಿದ್ದಾಗ ಅಪ್ಪ ಹೇಳುತ್ತಿದ್ದರು, ಈ ನಿಂಬೆಯ ಗಿಡದಿಂದೊಂದು ಒಳ್ಳೆಯ ಪಾಠವ ಕಲಿ ಮಗು.
0: ಇವತ್ತಿನ ಅನುಭವ ಮಕ್ಕಳಿಗೆ ನಾಳೆಗೆ ನೆನಪಿನ ಬುತ್ತಿ. ಮಕ್ಕಳು ಆಟ ಆಡುವಾಗ, ಗೆಳೆಯರ ಜೊತೆ ಓಡಾಡುವಾಗ ಹಿರಿಯರು ಪ್ರತಿ ಕ್ಷಣ ಅವರನ್ನು ಗಮನಿಸ್ತಾ ಇರಬೇಕು. ಹಾಗೆಂದು ಆ ಕಾಳಜಿ ಅವರಿಗೆ ಹಿಂಸೆ ಆಗದಿರಲಿ.
2: ಅಮ್ಮ ಬೇಕೇ ಬೇಕು ನಂಗೆ ಚಂದ್ರ ಆಡೋಕೆ, ಅಮ್ಮ ಬೇಕೇ ಬೇಕು ನಂಗೆ ಚಂದ್ರ ಆಡೋಕೆ.
0: ಸೈಕಲ್ ಇತ್ಯಾದಿ ವಾಹನಗಳಲ್ಲಿ ಮಕ್ಕಳು ರಸ್ತೆಯಲ್ಲಿ ಓಡಾಡುವಾಗ ಹೆಚ್ಚು ನಿಗಾ ವಹಿಸಬೇಕು. ಮಕ್ಕಳು ಅವರ ಸ್ನೇಹಿತರ ಜೊತೆ ಓಡಾಡುವಾಗಲಂತೂ ಕಟ್ಟುನಿಟ್ಟಿನ ಕಾಳಜಿ ಬೇಕೇ ಬೇಕು.

ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತಿರಲಿ.

0: ತೆರೆದ ಹೃದಯ ಬಳಿಕೆ.
1: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನು ನೋಡಬೇಕು.
2: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.
3: ಅಲ್ಲೇ ನಿನ್ನ ಸಂತೋಷ ಕಾಯಕವೇ ಕೈಲಾಸ, ಅಳಲೇ ಇರಲಿ

0: ಇವನಮ್ಮವಾ ಇವನಮ್ಮವಾ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಯಾರಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

0: ನೀರು ಜೀವಜಲ ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
1: ನೀರನ್ನು ಉಳಿಸಿ ಸಂರಕ್ಷಿಸೋಣ.